ಶುಭೋದಯ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಇಂದು 2026 ಮೇ ತಿಂಗಳ 15 ತಾರೀಕು ಶುಕ್ರವಾರ. ಸಮಯ 5:58:37. ನಮ್ಮೆಲ್ಲ ಕೇಳುಗರಿಗೂ ಸವಿತಾ ಕೊಲ್ವಿಕರಳ ವಂದನೆಗಳು ಹಾಗೂ ಬೆಳಗಿನ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ.

ಆಕಾಶವಾಣಿ ಕಾರವಾರ, ಸಮಯ 6:15. ಈಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಕರುನಾಳು ಬಾ ಬೆಳಕಿ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಚಿಂತನ ರಂಜಾನ್ ದರ್ಗಾ ಅವರಿಂದ. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಗಾನಸುದೆಯಲ್ಲಿ ಭಕ್ತಿಗೀತೆಗಳನ್ನು ಕೇಳುವಿರಿ. 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು ಪ್ರಸಾರವಾಗುವವು.

ಇಂದು ಬೆಳಿಗ್ಗೆ 8:30ಕ್ಕೆ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ಕದ ನಿರ್ಮಾಣ ನಂದನ್ಕುಮಾರ್ ಯಲ್ಲು. 8:35ಕ್ಕೆ ಕಾರ್ಯಕ್ರಮ ಆಕಾಶಬುಟ್ಟಿ. ಆಕಾಶವಾಣಿಗೆ 90ರ ಸಂಭ್ರಮದ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ನಿವೃತ್ತ ಹಿರಿಯ ಉದ್ಘೋಷಕರಾದ ಬಾಲಸುಬ್ರಹ್ಮಣ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಎಂಟು ಗಂಟೆ 50ನಿಮಿಷಕ್ಕೆ ಕಾರ್ಯಕ್ರಮ ಕಾಗದ ಸಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. 9:05ಕ್ಕೆ ಭಾವಗೀತೆಗಳನ್ನು ಕೇಳುವಿರಿ. 9:30ಕ್ಕೆ ಮಂಜುಳಗಾನ ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗುವವು. ಇಂದು ಬೆಳಿಗ್ಗೆ 10:02ನಿಮಿಷದಿಂದ ವಿವಿಧ ಭಾರತೀಯ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 12:05ಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಾರದಾ ಸಂಗೀತ ವಿದ್ಯಾಲಯದ ಮಹಿಳೆಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ. ಈ ಕುರಿತು ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾ ಕೆವಿ ಕಿರಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೋಡು ಮಧುಸೂದನ್. 1:00ಗೆ ಪ್ರಗತಿಪಥ ಪಿಎಂ ಕುಸುಮ್ ಯೋಜನೆ ಕುರಿತು ಮಾಹಿತಿ. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:30ಕ್ಕೆ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ ಹೆಚ್.ಆರ್. ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ವಧಾನಿ, ಪ್ರಸ್ತುತಿ ಡಾ ಎ.ಎಸ್. ಶಂಕರನಾರಾಯಣ.

ಮಾಹಿತಿ. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ ಎಚ್.ಆರ್. ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ವಧಾನಿ, ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ. ಇಂದು ಮಧ್ಯಾಹ್ನ 3:00 ಸಂಜೆ 5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾಗುವವು. ಸಂಜೆ 5:00 ಗೀತೆಗೊಂದು ಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಸ್ತುತಪಡಿಸುವವರು ಶಿವಾನಂದ್ ನಾಯ್ಕ ಮತ್ತು ರೂಪಾಗೌಡ. 6:30 ಅವಲೋಕನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಅರಿವಿನಂಗಳ, ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ. ವಿಷಯ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ವರದಕ್ಷಿಣೆ ನಿಷೇಧ ಕಾಯ್ದೆ. ಭಾಗವಹಿಸುತ್ತಾರೆ ದಿವಶ್ರೀ ಪಿಎಂ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲೆ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ. ನಂತರ ಕೃಷಿ ಮಾಹಿತಿ, ನಂತರ ಜನಪದ ಸಂಗೀತ. 7:45 ಬಯಲಾಟದ ಸಮೃದ್ಧ ಸಂಸ್ಕೃತಿಯ ಪರಂಪರೆ ಮಾತನಾಡುತ್ತಾರೆ ಗುರುನಾಥ್. 8:00 ನಾಟಕ ಬಿದ್ದು ಮಾಲೆಯಾದ ಹೂಗಳು, ರಚನೆ ಬಿಆರ್ ನಾಗೇಶ್, ನಿರ್ಮಾಣ ಬಿಎಂ ಶರಭೇಂದ್ರ ಸ್ವಾಮಿ. 8:30 ಚಿತ್ರಗೀತೆಗಳು. 9:15 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 9:30 ಸ್ಪಾಟ್ಲೈಟ್ ಕಾರ್ಯಕ್ರಮ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವೀಣಾವಾದನ ಜಯಶ್ರೀ ಪ್ರಸಾದ್ ಅವರಿಂದ. ಇದುವರೆಗೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಕಾರವಾರ. ಸಮಯ 6:05 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ ಪ್ರಸಾರವಾಗುವುದು.

0: ಬಹಳ ಜೀವನಕ್ಕೆ ಪ್ರಯೋಜನ ಆಗುವಂಥದ್ದು. ಕಳೆದ ಶತಮಾನದಲ್ಲಿ ಇಟಲಿಯೊಳಗೆ ಒಬ್ಬ ಮನುಷ್ಯ ಬಹುದೊಡ್ಡ ಸಂಗೀತಗಾರನಾಗಿ ಹೋದ. ಅವನ ಹೆಸರು ಎನ್ರಿಕೋ ಕಾರುಜೋ ಅಂತ. ಎನ್ರಿಕೋ ಕಾರುಜೋ ಎಂಥ ಹಾಡುಗಾರ ಅಂದರೆ, ಅವನು ಹಾಡು ಕೇಳೋದಕ್ಕೆ ಜನ ಒಂದೊಂದು ವರ್ಷಗಟ್ಟಲೆ ಕಾಯ್ತಿದ್ರಂತೆ. ನೂರಾರು ಮೈಲು ದಾಟಿ ಬಂದು ಕೇಳಬೇಕು. ಆತ ತಾನು ಬದುಕಿದಾಗಲೇ ದಂತಕತೆ ಆದಂಥ ಅವನು. ಅವನ ಕಾರ್ಯಕ್ರಮ ಆಗ್ತದೆ ಅಂದರೆ ಆರಾರು ತಿಂಗಳು ಮೊದಲು ಟಿಕೆಟ್ ಬುಕ್ ಆಗಿಬಿಡ್ಬೇಕಂತೆ. ಅಷ್ಟು ಅದ್ಭುತ ಹಾಡುಗಾರ, ಅಷ್ಟೇ ವಿನಯವಂತ. ಎಂಥ ದೊಡ್ಡ ಸಾಧನೆ ಮಾಡಿದರೂ ಕೂಡ ಒಂದು ವಯಸ್ಸು ಅಂತ ಇರುತ್ತಲ್ಲ, ವಯಸ್ಸಾದ್ಮೇಲೆ ಆ ಮಟ್ಟ ಉಳಿಯೋಕ್ಕಾಗಲ್ಲ. ಯಾಕಂದರೆ ಯಶಸ್ಸಿನ ಶಿಖರದ ಮೇಲೆ ಜಾಸ್ತಿ ಜಾಗ ಇಲ್ಲ, ಬಹಳ ಇರೋದಕ್ಕೂ ಆಗೋದಿಲ್ಲ. ಅವನಿಗೆ ಸುಮಾರು 65 ವರ್ಷ ಆಯಿತು. ಧ್ವನಿಯಲ್ಲಿ ಸ್ವಲ್ಪ ಕರಕರ ಬರ್ತಾ ಇತ್ತು. ಅವನಿಗನ್ನಿಸ್ತು ಇನ್ನು ಉಚ್ಚ ಮಟ್ಟದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಅನ್ನಿಸ್ತು. ಅವನೀಗ ಕಮ್ಮಿ ಆಗ್ತಾ ಇತ್ತು ಪ್ರಭಾವ. ಆ ಹೊತ್ತಿಗೆ ಇನ್ನೊಬ್ಬ ಹಾಡುಗಾರತಿ ಹುಡುಗಿ, ಎಡಿತ್ ಮೇಸನ್ ಅಂತ ಹುಡುಗಿ, ಸುಮಾರು 23-24 ವರ್ಷ ಹುಡುಗಿ, ತುಂಬಾ ಚೆನ್ನಾಗಿ ಹಾಡ್ತಾ ಇದ್ಲು. ಆಕೆ ಜನಪ್ರಿಯಳಾಗಿ ಮೇಲೆ ಬರ್ತಾ ಇದ್ಲು. ಸಮಾಜದಲ್ಲಿ ಆಗೋದೇ ಹಾಗಲ್ವಾ, ಯಾರೋ ಒಬ್ರು ಮರೆ ಆಗ್ತಾ ಇದ್ದಾಗೆ ಮತ್ತೊಂದು ಚಿತ್ರ ಕಣ್ಮುಂದ್ ಬರ್ತದೆ. ಆ ಹುಡುಗಿಗೊಂದು ಆಸೆ ಇತ್ತು. ಏನ್ ಆಸೆ ಅಂದ್ರೆ, ಏನಾದ್ರೂ ಮಾಡಿ ಎನ್ರಿಕೋ ಕಾರುಜೋ ಜೊತೆ ಹಾಡಬೇಕು, ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಹಾಡಬೇಕು ಅಂತ ಆಸೆ. ಸಾಧ್ಯ ಇರಲಿಲ್ಲ. ಆತ ನಕ್ಷತ್ರ ಎತ್ತರದಲ್ಲಿ ಕೂತಿದ್ದಾನೆ, ಹೇಗೆ ಸಿಗ್ಬೇಕು ಹುಡುಗಿಗೆ? 3-4 ಸಲ ಪ್ರಯತ್ನ ಮಾಡಿದ್ರು, ಆಗ್ಲಿಲ್ಲ ಆಗ್ಲಿಲ್ಲ ಆಗ್ಲಿಲ್ಲ. ಕೊನೆಗೆ ಹೋಗಿ ಗಂಟು ಬಿದ್ಲು. ನೀವು ಸಂಗೀತದ ದೇವರೇ ಆಗಿದ್ದೀರಿ ಸರ್, ನನ್ನ ಜೊತೆಗೆ ಒಂದು ಹಾಡು ಹಾಡಬೇಕು ನೀವು. ಒಪ್ಕೊಂಡು ಅವನು ಒಪ್ಕೊಂಡು ಒಂದು ಫಿಕ್ಸ್ ಆಯ್ತು. ಇಟಲಿ ಒಳಗೆ ದೊಡ್ಡ ಒಪೆರಾ ಹೌಸ್ ಅದನ್ನು ಬುಕ್ ಮಾಡಿದ್ರು. 5,000 ಜನ ಕೂತ್ಕೊಳ್ಳುವಂತ ಜಾಗ. ಅವತ್ತಿನ ದಿವಸ ಜನ ದುಡ್ಡು ಕೊಟ್ಟು ನೆಲದ ಮೇಲೆ ಕೂತಿದ್ದಾರೆ. 6,000 ಜನ ಬಂದಿದ್ದಾರೆ. ಒಂದು ಮಹಾನ್ ಸಂಗೀತ ಸಾಧಕ ಒಂದು ಕಡೆಗಾದ್ರೆ, ಯುವ ಸಂಗೀತಗಾರ್ತಿ ಮೇಲೆ ಬರೋಳು, ಅವಳೊಬ್ಳು, ಇಬ್ರು ಬರ್ತಾರೆ ಅಂತ ಜನ ಕಿಕ್ಕಿರಿದು ಕೂತಿದ್ದಾರೆ. ನಿಮ್ ಕಣ್ಮುಂದ್ ಚಿತ್ರ ಬರಬೇಕು ಕೇಳುಗ್ರೆ. ಆ ಸ್ಟೇಜ್ ಮೇಲೆ ಹೋಗ್ಬೇಕಾದ್ರೆ ಸಂಗೀತಗಾರರು ಮೆಟ್ಲತ್ತಿ ಮೇಲೆ ಹೋಗ್ಬೇಕು, ಮುಂದೆ ಪರದೆ ಹಾಕಿರ್ತಾರೆ, ಹಿಂದೆ ಹೋಗಿ ಕೂತ್ಕೋಬೇಕು. ಅವ್ರು ಮೇಲ್ ಮೆಟ್ಲ ಹತ್ತಿ ಹೋಗ್ತಾ ಇದ್ದಾರೆ. ಮೇಲಿನ ಮೆಟ್ಲಲ್ಲಿ ಎನ್ರಿಕೋ ಕಾರುಜೋ ಇದ್ದಾನೆ, ಹಿಂದಿನ ಮೆಟ್ಲಲ್ಲಿ ಎಡಿತ್ ಮೇಸನ್ ಇದ್ದಾಳೆ. ಆಕೆ ನೋಡಿದ್ಲು ಎನ್ರಿಕೋ ಕಾರುಜೋ ಕೈ ನಡುಗ್ತಾ ಇದೆ. ತಕ್ಷಣ ಆಕೆ ಕೈ ಹಿಡಿದು, ಸರ್ ಆರೋಗ್ಯ ಚೆನ್ನಾಗಿದೆಯಲ್ಲ ಸರ್ ಅಂದ್ಲು. ಚೆನ್ನಾಗಿದ್ದೇನಮ್ಮ, ಏನು ತೊಂದರೆ ಇಲ್ಲ ಅಂತ ಅವರಂದ್ರು. ಅಲ್ಲ ಸರ್, ಕೈ ನಡುಗ್ತಾ ಇದೆಯಲ್ಲ ಅದಕ್ಕೆ ಕೇಳಿದೆ ಅಂದ್ಲು. ಕಾರುಜೋ ಹೇಳಿದ ಮಾತು, ಇಲ್ಲ ಎಡಿತ್, ಆರೋಗ್ಯ ಚೆನ್ನಾಗಿದೆ, ಆದ್ರೆ ಭಯ ಆಗ್ತಾ ಇದೆ, ಅದು ಕೈ ನಡುಗ್ತಾ ಇದೆ ಅಂದಂತ. ಆಕೆ ಗಾಬರಿ ಆಯ್ತು. ಸರ್ ನಿಮ್ಗೆ ಯಾಕೆ ಗಾಬರಿ ಆಗ್ಬೇಕು ಸರ್, ನನಗೆ ಗಾಬರಿ ಆಗ್ಬೇಕು? ನೀವು ದೇವರಾಗ್ಬಿಟ್ಟಿದ್ದೀರಿ ಸಂಗೀತದಲ್ಲಿ, ಸಂಗೀತದ ಸೀಮಾ ಪುರುಷ ನೀವು. ನಿಮ್ ಪಕ್ಕದಲ್ಲಿ ನಿಂತು ಹಾಡ್ಬೇಕಾದ್ರೆ ನನಗ್ ಧೈರ್ಯ ಬರ್ಬೇಕಲ್ಲ, ನನಗೆ ಹೆದರಿಕೆ ಆಗ್ಬೇಕು, ನಿಮ್ಗೆ ಯಾಕೆ ಹೆದರಿಕೆ ಸರ್ ಅಂದ್ರು. ಆಗ ಎನ್ರಿಕೋ ಕಾರುಜೋ ಹೇಳಿದ ಮಾತನ್ನು ನಾವು ಯಾರು ಎಂದೂ ಮರಿಬಾರ್ದು. ಆತ ಹೇಳ್ತಾನೆ, ಎಡಿತ್ ನೀನ್ ಭಯ ಪಡೋ ಕಾರಣ ಇಲ್ಲಮ್ಮ, ನನಗ್ ಭಯ ಇರಬೇಕಾದದ್ದು. ಜನ ನಿನ್ನಿಂದ 100% ಅಪೇಕ್ಷೆ ಮಾಡ್ತಾರೆ, ಆದ್ರೆ ನನ್ನ ಕಡೆಯಿಂದ 100-150% ಅಪೇಕ್ಷೆ ಮಾಡ್ತಾರೆ. ಒಂದು ಸಲ ಸಾಧನೆಯ ಮಟ್ಟಕ್ಕೆ ಹೋಗ್ಬಿಟ್ರೆ ಒಂದು ಚೂರ್ ಕಮ್ಮಿ ಆದ ಸಾಕು, ಅಯ್ಯೋ ಮೊದಲು ನಂಗಿಲ್ಲ ಈಗ ಬಿದ್ದೋಯ್ತು ಅಂತಾರೆ. ತೆಂಡೂಲ್ಕರ್ ಸಫರ್ ಆದದ್ದು, ಅವನು ಆಡೋಕ್ ಹೋದ ಪ್ರತಿ ಸಲ 100 ಹೊಡಿತಾನೆ ಅಂತ ಕಾಯ್ಬೇಕು ಜನ. 80 ಹೊಡೆದ್ರು ಇಲ್ಲ ರೀ ಮೊದ್ಲಿನ ಆಟ ಇಲ್ಲ ಅಂತಾರೆ. ಅದಕ್ಕೆ ಆತ ಹೇಳದಂತ ಮಾತ ಹುಡುಗಿ ಹೇಳ್ತಾನೆ, ಅಮ್ಮ ಪರ್ವತವನ್ನು ಏರೋದು ಬಹಳ ಸುಲಭ ಮಗಳೇ, ಆದ್ರೆ ನಿಲ್ಲೋದು ಬಹಳ ಕಷ್ಟಮ್ಮ. ಒಂದು ಚೂರ್ ಆಯ ತಪ್ಪಿದ್ರು ಕೂಡ ಕೆಳಗೆ ಬೀಳೋದು ಅನಿವಾರ್ಯ ಆಗ್ತದೆ. ಅದಕ್ಕೆ ಯಶಸ್ಸುನು ಹಾಗೇನೆ, ಎತ್ತರಕ್ಕೇರಿದ ಮನುಷ್ಯ ತುಂಬಾ ಜಾಗರೂಕನಾಗಿರ್ಬೇಕು. ನೀನು ಭಯ ಬೇಡ ಮಗಳೇ, ಭಗವಂತ ನಿನ್ನ ಒಳ್ಳೇದ್ ಮಾಡಲಿ ಅಂತ ಆಶೀರ್ವಾದ ಮಾಡಿದ. ಕಾರ್ಯಕ್ರಮ ಅದ್ಭುತವಾಗಿ ಬಂತಂತೆ. ಯಶಸ್ಸನ್ನು ಪಡೆಯೋದು ಬಹಳ ಸುಲಭ ಸ್ನೇಹಿತರೆ. ಯಶಸ್ಸಿನ ಶಿಖರದಲ್ಲಿ ಉಳಿಬೇಕಾದ್ರೆ ಮಾಡಬೇಕಾದಂತಹ ಅವಿರತ ಪ್ರಯತ್ನ ಇದೆಯಲ್ಲ, ಅದು ಅದ್ಭುತವಾದದ್ದು, ಅದು ಯಾವತ್ತೂ ಕಡಿಮೆ ಆಗಬಾರ್ದು.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಈರುಳು ಕತ್ತಲೆಯಾಗವಿ ಮನದೂರ ಕನಿಕರಿಸಿ,
1: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು.
1: ಪ್ರಸ್ತುತಿ ಮಂಜುಳಾ ಪುರಾಣಿ.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 6:15:11. ಈಗ ಭಕ್ತಿಗೀತೆಗಳನ್ನು ಕೇಳುವಿರಿ. ಕಲಾವತಿ ಅವರ ಧ್ವನಿಯಲ್ಲಿ ಪ್ರಜೇಶ್ ಮಸನಯ್ಯ ಅವರ ಕೃತಿ.

ಇದುವರೆಗೆ ಭಕ್ತಿಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ, ಸಮಯ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಪ್ರಸಾರವಾಗುವುದು.

0: ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಸಮಯ 6:30. ಇನ್ನೀಗ ಕೇಳೋಣ ಚಿಂತನ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ.
1: ಭಕ್ತಿ ಇಲ್ಲದ ಬಡವನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ. ಎಲ್ಲ ಪುರಾತರು ನೆರೆದು ಭಕ್ತಿ ಭಿಕ್ಷವ ನಿಕ್ಕಿದಡೆ, ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ. ಸರ್ವರ ಅನುಭವದ ಒಟ್ಟು ರೂಪವೇ ಅನುಭವ. ಅನುಭವ ಎಂಬ

0: ಎಂಬುದು ಮಕರಂದದ ಹಾಗೆ, ಅನುಭಾವ ಎಂಬುದು ಜೇನುತುಪ್ಪದ ಹಾಗೆ. ಜೇನು ಹುಳುಗಳು ಹೂವಿಂದ ಹೂವಿಗೆ ಹಾರಿ ಅವುಗಳ ಮಕರಂದವನ್ನು ಹೀರುತ್ತವೆ. ತಮ್ಮ ದೇಹದೊಳಗಿನ ರಾಸಾಯನಿಕ ಅಂಶವನ್ನು ಆ ಮಕರಂದದ ಜೊತೆ ಬೆರೆಸಿ ಜೇನುಗೂಡಲ್ಲಿ ಸಂಗ್ರಹಿಸುವುದರ ಮೂಲಕ ಜೇನುತುಪ್ಪವನ್ನು ಸೃಷ್ಟಿಸುತ್ತವೆ. ಅನುಭವ ಮಂಟಪದಲ್ಲಿ ಸರ್ವ ಶರಣರ ಅನುಭವದ ಸಾರವೇ ಅನುಭಾವ. ವಿವಿಧ ಕಾಯಕ ಜೀವಿಗಳಾದ ಶರಣರು ಕಾಯಕದ ಮೂಲಕ ಪಡೆದ ಅನುಭವಕ್ಕೆ ತಮ್ಮ ಸಂಸ್ಕಾರದ ಭಾವ ತುಂಬುತ್ತಾರೆ, ಅನುಭವ ಮಂಟಪದ ಚಿಂತನ ಗೋಷ್ಠಿಯಲ್ಲಿ ಭಾಗವಹಿಸುತ್ತಾರೆ. ಎಲ್ಲ ಶರಣರ ಅನುಭವ ಮತ್ತು ಸಂಸ್ಕಾರದಿಂದ ಕೂಡಿದ ಅನುಭಾವವನ್ನು ಆನಂದಿಸುತ್ತಾರೆ. ಜೇನುಗೂಡಿನಲ್ಲಿ ರಾಣಿ ಜೇನು ಎಲ್ಲವನ್ನೂ ನಿಭಾಯಿಸುವಂತೆ ಶರಣರಲ್ಲಿ ಲಿಂಗತತ್ವವೇ ಎಲ್ಲವನ್ನೂ ನಿಭಾಯಿಸುತ್ತದೆ. ಸರ್ವ ಸಮತ್ವ ಭಾವದಿಂದ ಕೂಡಿದ ಭಕ್ತಿಯನ್ನು ಲಿಂಗತತ್ವ ಬಯಸುತ್ತದೆ. ಮಾನವ ವಿಮೋಚನೆಯ ತತ್ವವೇ ಲಿಂಗತತ್ವ. ಪ್ರಖರವಾದ ಮಾನವೀಯ ಪ್ರಜ್ಞೆಯಿಂದ ಕೂಡಿದ ಭಕ್ತಿ ಮಾರ್ಗದಿಂದ ಮಾತ್ರ ಸಕಲ ಜೀವಿಗಳಿಗೆ ಲೇಸನ್ನೇ ಬಯಸುವ ಲಿಂಗ ಸಮಾಜವನ್ನು ಸೃಷ್ಟಿಸಲು ಸಾಧ್ಯ. ಬಸವಣ್ಣನವರು ಇಂಥ ಭಕ್ತಿಯ ಕುರಿತು ಈ ವಚನದಲ್ಲಿ ತಿಳಿಸುತ್ತಾರೆ. ಎಲ್ಲ ಸ್ತರದ ಜನಸಮುದಾಯಗಳ ಅನುಭವ ಮತ್ತು ಸಂಸ್ಕಾರಗಳಿಗೆ ಭಕ್ತಿ ಎಂದು ಕರೆಯುತ್ತಾರೆ. ಎಲ್ಲರ ಅನುಭವ ಮತ್ತು ಸಂಸ್ಕಾರಗಳನ್ನು ತಮ್ಮದಾಗಿಸಿಕೊಳ್ಳುವುದರ ಮೂಲಕ ಮಹಾನುಭಾವಿಯಾಗುತ್ತಾರೆ. ಎಲ್ಲರ ಭಕ್ತಿ ಭಿಕ್ಷೆಯಿಂದ ಅವರ ಅನುಭವದ ಪಾತ್ರೆ ತುಂಬಿದೆ. ಅಂತೆಯೇ ಅವರಿಗೆ ಮಾನವನನ್ನು ಎಲ್ಲ ರೀತಿಯ ಬಂಧನಗಳಿಂದ ವಿಮೋಚನೆಗೊಳಿಸುವ ಮಾರ್ಗವನ್ನು ಕಂಡುಹಿಡಿಯಲು ಸಾಧ್ಯವಾಯಿತು. ಅನುಭವಾಮೃತದಿಂದ ಅವರು ಸತ್ಯ ಮತ್ತು ಅಸತ್ಯದ ಅಂತರವನ್ನು ಕಂಡುಕೊಂಡರು, ಸುಲಿಗೆಯ ಮೂಲವನ್ನು ಅರಿತರು. ಹೀಗಾಗಿ ಜಾತಿ, ಮತ, ಪಂಥ, ವರ್ಗ, ವರ್ಣ, ಲಿಂಗ ಮುಂತಾದ ಭೇದಗಳಿಂದ ಮಾನವ ಕುಲವನ್ನು ಮೇಲಕ್ಕೆತ್ತುವ ಕಾಯಕ ಸಿದ್ಧಾಂತವನ್ನು ರೂಪಿಸಿದರು. ಆಗ ಕಾಯಕ ಜೀವಿಗಳೆಲ್ಲ ಮೂಢನಂಬಿಕೆಯ ಕರ್ಮ ಸಿದ್ಧಾಂತವನ್ನು ವಿರೋಧಿಸುವ ಶಕ್ತಿಯನ್ನು ಪಡೆದರು. ಎಲ್ಲಿಯವರೆಗೆ ನಾವು ಇಂಥ ಕಾಯಕ ಜೀವಿಗಳ ಅನುಭವಕ್ಕೆ ಬೆಲೆ ಕೊಡುವುದಿಲ್ಲವೋ ಅಲ್ಲಿಯವರೆಗೆ ನಾಗರಿಕ ಸಮಾಜವನ್ನು ನಿರ್ಮಿಸಲು ಸಾಧ್ಯವಿಲ್ಲ. ಭಕ್ತಿ ಎಂಬ ಇಂಥ ಮಾನವೀಯ ಪ್ರಜ್ಞೆ ಇಲ್ಲದವನೇ ಬಡವ ಎಂಬುದನ್ನು ಬಸವಣ್ಣನವರು ಸೂಚಿಸಿದರು. ಹೀಗೆ ಬಸವಣ್ಣನವರು ಎಲ್ಲ ಜಾತಿ ಜನಾಂಗಗಳ ಅನುಭವವನ್ನು ತಮ್ಮದಾಗಿಸಿಕೊಂಡರು. ಅವರಲ್ಲೇ ಒಬ್ಬರಾಗಿ ಸಮಾಜವನ್ನು ನೋಡಿದರು. ಅಸಮಾನತೆಯ ಸಮಾಜ ಅಸಹನೀಯವೆನಿಸಿತು. ಇಂಥ ಕುರೂಪ ಸಮಾಜವನ್ನು ಸುಂದರ ಸಮಾಜವನ್ನಾಗಿಸಲು ಪಣತೊಟ್ಟರು. ಕೆಳ ಜಾತಿಗಳಿಂದ ಬಂದ ಸತ್ಪುರುಷರಾದ ಡೋಹರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ, ದಾಸಯ್ಯ ಮುಂತಾದವರ ಅನುಭವ ಬಸವಣ್ಣನವರಿಗೆ ಶ್ರೀರಕ್ಷೆಯಾಯಿತು. ಅವರ ಅನುಭವದ ಪಾತ್ರೆಯನ್ನು ತುಂಬಿಸಿದವರೇ ಇಂಥ ಕಾಯಕ ಜೀವಿಗಳು. ಈ ಲಕ್ಷಾಂತರ ಜನರ ಅನುಭವದಿಂದ ಒಂದು ನಾಗರಿಕತೆ ನಿರ್ಮಾಣವಾಗುವುದು. ಅವರೆಲ್ಲರ ಅನುಭವದ ಸಾರವಾದ ಅನುಭಾವದಿಂದ ಮಾನವ ಸಂಸ್ಕೃತಿ ಅರಳುವುದು. ಸುಂದರ ಸಮಾಜಕ್ಕಾಗಿ ಹೋರಾಟ ಮಾಡಬಯಸುವವರು ಮೊದಲು ತಮ್ಮೊಳಗಿನ ವೈರುಧ್ಯಗಳ ವಿರುದ್ಧ ಹೋರಾಡಬೇಕಾಗುತ್ತದೆ. ತಮ್ಮ ಜಾತಿ ಪ್ರಜ್ಞೆಯಿಂದ ಹೊರಬಂದು ಎಲ್ಲ ಜಾತಿಯವರ ಅನುಭವವನ್ನು ಗೌರವಿಸಬೇಕಾಗುತ್ತದೆ. ಆ ಜಾತಿಗಳೊಂದಿಗೆ ಒಂದಾಗುವುದರ ಮೂಲಕ ಜಾತಿ ನಿರ್ಮೂಲನ ಮಾಡಬೇಕಾಗುತ್ತದೆ. ಆ ಮೂಲಕ ಕಾಯಕದ ಮಹಿಮೆಯನ್ನು ಸಾರಬೇಕಾಗುತ್ತದೆ ಎಂದು ಬಸವಣ್ಣನವರು ತಿಳಿಸಿದ್ದಾರೆ. ಬಸವಣ್ಣನವರು ಕಾಯಕ ಜೀವಿಗಳ ಕಷ್ಟ ಅರಿತುಕೊಂಡರು, ಅವರ ಕಾಯಕವನ್ನು ಗೌರವಿಸಿದರು. ಯಾವುದೇ ಕಾಯಕ ದೊಡ್ಡದಲ್ಲ ಅಥವಾ ಚಿಕ್ಕದಲ್ಲ, ಸತ್ಯ ಶುದ್ಧ ಕಾಯಕಗಳೆಲ್ಲ ಪವಿತ್ರವಾದವುಗಳು ಎಂಬ ಆತ್ಮವಿಶ್ವಾಸ ತುಂಬಿದರು. ಕೃಷಿ ಕಾರ್ಯ ಮಾಡುವವರು, ತೊಗಲು ಹದ ಮಾಡುವವರು, ಪಾದರಕ್ಷೆಗಳನ್ನು ತಯಾರಿಸುವವರು, ಕಸಗುಡಿಸುವವರು, ಹೀಗೆ ಎಲ್ಲ ಕಾಯಕ ಜೀವಿಗಳು ತಮ್ಮ ಜಾತಿಗಳ ಚೌಕಟ್ಟುಗಳಿಂದ ಹೊರಬಂದು ಶರಣ ಸಂಕುಲದಲ್ಲಿ ಒಂದಾದರು.
1: ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಕಾರವಾರ, ಸಮಯ 6:35.37. ಈಗ ರೈತರಿಗೆ ಸಲಹೆ ಕೇಳುವಿರಿ.
3: ರೈತರು ಈ ವರ್ಮಿ ಕಾಂಪೋಸ್ಟ್ ಎರೆಹುಳು ಗೊಬ್ಬರವನ್ನು ಮಾಡೋದ್ರಿಂದ ರೈತರ ಕೃಷಿ ಕ್ಷೇತ್ರಕ್ಕೆ ಹಾಗೂ ಆರ್ಥಿಕ ಆದಾಯಕ್ಕೆ ಹಲವಾರು ಪ್ರಯೋಜನಗಳಿವೆ. ಈ ವರ್ಮಿ

0: ಕಾಂಪೋಸ್ಟ್ನಿಂದ ಪರಿಸರಕ್ಕೆ ಆಗುವಂತಹ ಪ್ರಯೋಜನಗಳೇನೆಂದರೆ ಪರಿಸರದಲ್ಲಿ ತ್ಯಾಜ್ಯವನ್ನು ಕಡಿಮೆಗೊಳಿಸುತ್ತೆ. ಈ ವರ್ಮಿ ಕಾಂಪೋಸ್ಟ್ ಹಾನಿಕಾರಕ ರಸಗೊಬ್ಬರಗಳಿಗೆ ನೈಸರ್ಗಿಕ ರಾಸಾಯನಿಕ ಮುಕ್ತ ಪರ್ಯಾಯವಾಗಿ ಕಾರ್ಯನಿರ್ವಹಿಸುತ್ತೆ. ಪರಿಸರ ಸ್ನೇಹಿ ರೋಗಬಾಧೆ ರಹಿತ ಕೃಷಿಗೆ ನಾಂದಿಯನ್ನು ಹಾಡುತ್ತೆ ಈ ಎರೆಗೊಬ್ಬರ. ಇನ್ನು ಈ ಎರೆಹುಳು ಗೊಬ್ಬರ ಮಣ್ಣಿನ ರಚನೆಯನ್ನು ಸುಧಾರಿಸುತ್ತೆ. ನೀರನ್ನ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಮತ್ತು ಮಣ್ಣಿನಲ್ಲಿ ಗಾಳಿಯಾಡುವಿಕೆಯನ್ನ ಹೆಚ್ಚಿಸುತ್ತೆ. ಇದು ಮಣ್ಣಿನ ಸವೆತವನ್ನ ತಡೆಯಲು ಸಹಾಯ ಮಾಡುತ್ತೆ, ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಿಗೆ ಮಾಡುತ್ತೆ. ಇನ್ನು ಕೃಷಿಯಲ್ಲಿ ಆಗುವಂತಹ ಪ್ರಯೋಜನಗಳು ಏನಂದ್ರೆ, ಈ ಎರೆಹುಳು ಗೊಬ್ಬರ ಮಣ್ಣನ್ನ ಅಗತ್ಯ ಪೋಷಕಾಂಶಗಳಿಂದ ಸಮೃದ್ಧಗೊಳಿಸುತ್ತೆ. ಇದರಿಂದ ಬೆಳೆಯ ಉತ್ಪಾದಕತೆ ಮತ್ತು ಬೆಳೆಯ ಗುಣಮಟ್ಟವೂ ಕೂಡ ಹೆಚ್ಚಾಗುತ್ತೆ. ಇನ್ನು ಈ ಎರೆಗೊಬ್ಬರವನ್ನ ಬಳಸೋದ್ರಿಂದ ಬೆಳೆಗಳಿಗೆ ಬರುವಂತಹ ಕೀಟಗಳು ಮತ್ತು ರೋಗಗಳಿಗೆ ಸಸ್ಯ ಪ್ರತಿರೋಧವನ್ನ ಹೆಚ್ಚಿಸುತ್ತೆ. ರಾಸಾಯನಿಕ ಕೀಟನಾಶಕಗಳ ಅಗತ್ಯವನ್ನ ಕಡಿಮೆ ಮಾಡಿ ಆರೋಗ್ಯ ಭಾಗ್ಯವನ್ನೇ ಕೊಡುತ್ತೆ ಅಂತ ಹೇಳಬಹುದು ಈ ಎರೆಹುಳು ಗೊಬ್ಬರ. ಇನ್ನು ಈ ಎರೆಹುಳು ಗೊಬ್ಬರ ಮಣ್ಣನ್ನ ಆರೋಗ್ಯವಾಗಿಡುತ್ತೆ. ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳ ಚಟುವಟಿಕೆಯನ್ನ ಉತ್ತೇಜಿಸುತ್ತೆ, ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸಿ ಆರೋಗ್ಯವನ್ನ ಹೆಚ್ಚಿಸುತ್ತೆ. ಎರೆಹುಳು ಗೊಬ್ಬರ ಎನ್ನುವುದು ಉತ್ತಮ ಗುಣಮಟ್ಟದ ಸಾವಯವ ಗೊಬ್ಬರವನ್ನು ಉತ್ಪಾದಿಸುವ ಕಡಿಮೆ ವೆಚ್ಚದ ವಿಧಾನವಾಗಿದೆ. ದುಬಾರಿ ರಾಸಾಯನಿಕ ಗೊಬ್ಬರಗಳ ಮೇಲಿನ ಅವಲಂಬನೆಯನ್ನು ಇದು ಕಡಿಮೆ ಮಾಡುತ್ತೆ. ದೊಡ್ಡ ಪ್ರಮಾಣದ ಎರೆಹುಳು ಗೊಬ್ಬರ ತಯಾರಿಕೆಯು ಸಾವಯವ ಉತ್ಪನ್ನಗಳು ಅಥವಾ ಎರೆಗೊಬ್ಬರದ ಮಾರಾಟದ ಮೂಲಕ ಹೆಚ್ಚುವರಿ ಆದಾಯವನ್ನು ಕೂಡ ನೀಡುತ್ತೆ. ಸರ್ಕಾರಗಳು ಈ ಎರೆಹುಳು ಗೊಬ್ಬರ ಸೇರಿದಂತೆ ಇತರ ಸುಸ್ಥಿರ ಕೃಷಿ ಪದ್ದತಿಗಳಿಗೆ ಪ್ರೋತ್ಸಾಹ ಧನವನ್ನು ಕೂಡ ನೀಡ್ತಾ ಇವೆ. ಈ ವರ್ಮಿ ಕಾಂಪೋಸ್ಟ್ ಅನ್ನು ಸಣ್ಣ ಅಥವಾ ದೊಡ್ಡ ಪ್ರಮಾಣದಲ್ಲಿ ಮಾಡಬಹುದು, ವಿವಿಧ ಬಳಕೆದಾರರಿಗೆ ಸುಲಭವಾಗಿ ಲಭ್ಯವಾಗುವಂತೆ ಮಾಡಬಹುದು. ಎರೆಹುಳು ಗೊಬ್ಬರ ಮಣ್ಣಿನ ಸಾಂದ್ರತೆ, ನೀರನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಮತ್ತು ಮಣ್ಣಿನಲ್ಲಿ ಗಾಳಿಯಾಡುವಿಕೆಯನ್ನು ಹೆಚ್ಚಿಸೋದ್ರಿಂದ ಆರೋಗ್ಯಕರ ಸಸ್ಯ ಬೆಳವಣಿಗೆಗೆ ಬೆಂಬಲವನ್ನ ನೀಡುತ್ತೆ. ಮಣ್ಣಿನಲ್ಲಿ ಇಂಗಾಲವನ್ನ ಬೇರ್ಪಡಿಸಲು ಸಹಾಯ ಮಾಡುತ್ತೆ. ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನ ಕಡಿಮೆ ಮಾಡುತ್ತೆ. ಮಣ್ಣಿನ ಜೀವ ವೈವಿಧ್ಯತೆಯನ್ನ ಹೆಚ್ಚಿಸಿ ಪರಿಸರದ ಆರೋಗ್ಯವನ್ನ ಸುಧಾರಿಸುತ್ತೆ. ಒಟ್ಟಾರೆಯಾಗಿ ಈ ಎರೆಹುಳು ಗೊಬ್ಬರ ಸುಸ್ಥಿರ ಕೃಷಿ, ತ್ಯಾಜ್ಯ ನಿರ್ವಹಣೆ ಮತ್ತು ಪರಿಸರದ ಸಂರಕ್ಷಣೆಗೆ ಒಂದು ಅತ್ಯಮೂಲ್ಯ ಮಾದರಿಯಾಗಿದೆ. ಘನ ಜೀವಾಮೃತವನ್ನ ತಯಾರಿಸಲು ಬೇಕಾಗುವಂತಹ ಸಾಮಗ್ರಿಗಳು: ದೇಸಿ ಆಕಳ ತಾಜಾ ಸೆಗಣಿ 100 ಕಿಲೋ, ಕಪ್ಪು ಬೆಲ್ಲ 2 ಕಿಲೋ, ತೋಟದ ಬದುವಿನ ಮಣ್ಣು 2 ಬೊಗಸೆ, ದೇಸಿ ಆಕಳ ಗಂಜಲ ಅಥವಾ ಮೂತ್ರ 10 ಲೀಟರ್, ದ್ವಿದಳ ಧಾನ್ಯದ ಹಿಟ್ಟು 2 ಕಿಲೋಗ್ರಾಂ, ನೀರು 20 ಲೀಟರ್. ಈ ಘನ ಜೀವಾಮೃತವನ್ನ ತಯಾರಿಸುವುದು ಹೇಗೆಂದ್ರೆ, 100 ಕೆಜಿ ಸಗಣಿಯನ್ನ ಉದುರು ಮಾಡಿ ಹರಡಿ ನಂತರ ಸೆಗಣಿಯ ಮೇಲೆ ತೇವಾಂಶ ಬರುವ ಗಂಜಲವನ್ನ ಕೂಡಿಸಬೇಕು. 2 ಕಿಲೋಗ್ರಾಂ ಸಾವಯವ ಕಪ್ಪು ಬೆಲ್ಲವನ್ನ ಪುಡಿ ಮಾಡಿ ನೀರಿನಲ್ಲಿ ಕರಗಿಸಿ ಸೆಗಣಿಯ ಜೊತೆ ಕೂಡಿಸಬೇಕು. 2 ಕಿಲೋಗ್ರಾಂ ದ್ವಿದಳ ಧಾನ್ಯದ ಹಿಟ್ಟನ್ನ ನೇರವಾಗಿ ಸಗಣಿಯೊಡನೆ ಮಿಶ್ರಣ ಮಾಡಿ ನಂತರ 2 ಬೊಗಸೆ ಗಿಡದ ಕೆಳಗಡೆ ಇರುವಂತಹ ಬದುವಿನ ಮಣ್ಣನ್ನು ಕೂಡಿಸಿ ಮಿಶ್ರಣವನ್ನ ತಿರುಗಿಸ್ತಾ ಕಲಸಬೇಕು. ನೀರಿನಲ್ಲಿ ಅದ್ದಿದ ಗೋಣಿ ಚೀಲದಿಂದ ಗುಂಪು ಮಾಡಿ ಮೇಲೆ ಮುಚ್ಚಿ ನೆರಳಿನಲ್ಲಿ 24 ಗಂಟೆ ಇರಿಸಬೇಕು. ನಂತರ ದೊಡ್ಡ ದೊಡ್ಡ ಉಂಡೆಗಳನ್ನ ಮಾಡಿ ನೆರಳಿನಲ್ಲಿ 21 ದಿನಗಳವರೆಗೆ ಒಣಗಿಸಬೇಕು. ಹೀಗೆ 21 ದಿನಗಳವರೆಗೆ ಒಣಗಿಸಿದ ನಂತರ ಈ ಒಂದು ಉಂಡೆಗಳನ್ನು ಸಣ್ಣಗೆ ಪುಡಿ ಪುಡಿ ಮಾಡಿ ಚೀಲದಲ್ಲಿ ಎರೆಹುಳು ಗೊಬ್ಬರದ ರೀತಿಯಲ್ಲಿ ತುಂಬಿಟ್ಟುಕೊಳ್ಬೇಕು. ಬೆಳೆ ಬಿತ್ತುವಾಗ ರಸಗೊಬ್ಬರದ ರೀತಿ ಭೂಮಿಗೆ 400 ಕಿಲೋಗ್ರಾಂ ಪ್ರತಿ ಎಕರೆಗೆ ಬಳಸಬೇಕು. ಇದೇ ಘನ ಜೀವಾಮೃತವನ್ನ ಮೇಲುಗೊಬ್ಬರವಾಗಿ ಎಡೆಕುಂಟೆ ಹೊಡೆದು ಕಳೆ ತೆಗೆದ ನಂತರ ಉಪಯೋಗಿಸಬಹುದು. ಘನ ಜೀವಾಮೃತವನ್ನ ನೀರಿನಲ್ಲಿ ನೆನೆಸಿ ಸೋಸಿದ ಕಷಾಯವನ್ನ ಬೆಳೆಯ ಮೇಲೆ ಸಿಂಪಡಣೆಗೆ ಬಳಸಬಹುದು. ಪ್ರಮಾಣ ಎಷ್ಟೆಂದ್ರೆ 10 ಕಿಲೋ 20 ಲೀಟರ್ ನೀರಿನಲ್ಲಿ ನೆನೆಸಿ ಪ್ರತಿ ಪಂಪ್ಗೆ 1 ರಿಂದ 1.5 ಲೀಟರ್ ಬೆರೆಸಿ ಸಿಂಪಡಿಸಬೇಕು.
1: ರೈತರಿಗೆ ಸಲಹೆ ಕೇಳಿದಿರಿ.

ಈಗ ಗಾನಸುದೆಯಲ್ಲಿ ಭಕ್ತಿಗೀತೆಗಳನ್ನು ಕೇಳುವಿರಿ. ಯುಗಳಗಾನದಲ್ಲಿ ಕೇಳಿ ನಾಗಲಿಂಗ ವಚನ.

ಆಕಾಶವಾಣಿ ಕಾರವಾರ ಸಮಯ 6:55 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆ ಪ್ರಸಾರವಾಗುವುದು.

ಸಿಡಿಲು ಪ್ರಕೃತಿಯ ಅತ್ಯಂತ ಅಪಾಯಕಾರಿ ವಿದ್ಯಮಾನಗಳಲ್ಲಿ ಒಂದು. ಇದು ಕ್ಷಣಾರ್ಧದಲ್ಲಿ ಜೀವಹಾನಿಯನ್ನುಂಟು ಮಾಡಬಲ್ಲದು. ಈ ಸಿಡಿಲಿನ ಹೊಡೆತದಿಂದ ನಮ್ಮನ್ನು ನಮ್ಮ ಕುಟುಂಬದವರನ್ನು ರಕ್ಷಿಸಿಕೊಳ್ಳಲು ಕೆಲವು ಮುನ್ನೆಚ್ಚರಿಕಾ ಕ್ರಮಗಳು. ಸಿಡಿಲು ಮಿಂಚು ಜೋರಿದ್ದಾಗ ಮನೆಯಿಂದ ಹೊರಗೆ ಬರಬೇಡಿ. ಮನೆಯಿಂದ ಹೊರಗಿದ್ದರೆ ಸಮೀಪದ ಕಟ್ಟಡದ ಆಶ್ರಯವನ್ನು ಪಡೆಯಿರಿ. ಬಯಲು ಪ್ರದೇಶವಾಗಿದ್ದರೆ ತಗ್ಗು ಪ್ರದೇಶಗಳಿಗೆ ಹೋಗಿ ಎರಡು ಕಾಲುಗಳನ್ನು ಜೋಡಿಸಿ ಮಂಡಿಯೂರಿ

0: ಕುಳಿತುಕೊಂಡು ತಲೆಯನ್ನ ಬಗ್ಗಿಸಿ ಕಿವಿಗಳನ್ನ ಮುಚ್ಚಿಕೊಳ್ಳಿ. ಯಾವುದೇ ಕಾರಣಕ್ಕೂ ಮರದ ಕೆಳಗೆ ನಿಲ್ಲಬೇಡಿ. ಲೋಹದ ವಸ್ತುಗಳನ್ನು ಬಳಸಬೇಡಿ. ದ್ವಿಚಕ್ರ ವಾಹನಗಳು, ವಿದ್ಯುತ್ ಅಥವಾ ದೂರವಾಣಿ ಕಂಬಗಳು, ತಂತಿ ಬೇಲಿ, ಯಂತ್ರಗಳಿಂದ ದೂರವಿರಿ. ಕಡಲ ತೀರಗಳಿಗೆ ಹೋಗುವುದು, ಈಜುವುದು, ಸ್ನಾನ ಮಾಡುವುದು ಬೇಡ. ನೀರಿನಲ್ಲಿದ್ದರೆ ತಕ್ಷಣವೇ ಹೊರಬನ್ನಿ. ಗುಡುಗು ಸಿಡಿಲಿನ ಸಂದರ್ಭದಲ್ಲಿ ಫೋನ್ ಬಳಸಬೇಡಿ. ಚಾರ್ಜ್ ಮಾಡುವುದು, ಕಂಪ್ಯೂಟರ್ ಕೆಲಸದಿಂದ ದೂರವಿರಿ. ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ಬೆಂಕಿ ಮತ್ತು ವಿದ್ಯುತ್ ಶಕ್ತಿ ಸಂಪರ್ಕದಿಂದ ದೂರವಿರಿ. ವಿದ್ಯುತ್ ಉಪಕರಣ, ವಿದ್ಯುತ್ ಸರಬರಾಜು ಮಾರ್ಗ, ದೂರವಾಣಿ ಸಂಪರ್ಕ, ಮೊಬೈಲ್ ಟವರ್, ಪವನ ವಿದ್ಯುತ್ ಗೋಪುರ ಮತ್ತು ರೈಲು ಹಳಿಗಳಿಂದ ದೂರವಿರಿ.
1: ಆಕಾಶವಾಣಿ ಕಾರವಾರ, ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ಪ್ರಸಾರವಾಗುವುದು.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸಮಯ 7:00 ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳು.

ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ, ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಅಮ್ಮ ಅಮ್ಮ ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
1: ಹೌದು, ನನಗೂ ಬಂದಿದೆ ಕಣೆ.
0: ಏ ಅಮ್ಮ ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
2: ಹಲೋ ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ ನಿಂಗೂ ಬಂತ?
2: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
3: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
4: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
5: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ಸಂಗಮ 6ರ ಪ್ರಕಲ್ಪದಡಿ ವಿಶೇಷ ಸಾಪ್ತಾಹಿಕ ಕಾರ್ಯಕ್ರಮ ಸಂಪನ್ನ. ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ನಾಳೆಯಿಂದ ಅಧ್ಯಯನ ಪ್ರವಾಸ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಇಂದು ಪಶ್ಚಿಮ ಘಟ್ಟಗಳ ಕುರಿತ ಪರಿಸರ ತಜ್ಞರ ಚಿಂತನಾ ಸಭೆ. ಧಾರವಾಡದಲ್ಲಿ ಇಂದು ಆಕಾಶವಾಣಿ 90 ಸಂಧ್ಯಾ ಸುಧೆ ಹಾಗೂ ಕಾರವಾರದಲ್ಲಿ ವಾಕಥಾನ್. ಈಗ ವಾರ್ತೆಗಳ ವಿವರ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಧ್ಯೇಯದೊಂದಿಗೆ ಕೇಂದ್ರ ಶಿಕ್ಷಣ ಸಚಿವಾಲಯ ಯುವ ಸಂಗಮ 6 ಪ್ರಕಲ್ಪದಡಿ ಕಳೆದ 9ನೇ ತಾರೀಖಿನಿಂದ ನಿನ್ನೆ 14ನೇ ತಾರೀಖಿನವರೆಗೆ ವಿಶೇಷ ಕಾರ್ಯಕ್ರಮ ಆಯೋಜಿಸಿತ್ತು. ಯುವ ಸಂಗಮದಡಿ ವಿದ್ಯಾರ್ಥಿಗಳಿಗೆ ದೇಶದ ವಿಭಿನ್ನ ಭಾಗಗಳ ಸಮೃದ್ಧ ಪರಂಪರೆ, ಸಂಸ್ಕೃತಿ, ಭಾಷೆ, ನವೋದ್ಯಮ ವ್ಯವಸ್ಥೆ ಮತ್ತು ಸಾಮಾಜಿಕ ಆಚರಣೆಗಳನ್ನು ಅರಿತುಕೊಳ್ಳುವ ಅವಕಾಶವನ್ನು ಈ ಕಾರ್ಯಕ್ರಮ ಒದಗಿಸಿತು. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಹಾಗೂ ಜೈಪುರದ MNIT ನೋಡಲ್ ಸಂಸ್ಥೆಗಳಾಗಿ ಯುವ ಸಂಗಮ 6ರ ಆತಿಥ್ಯ ವಹಿಸಿದ್ದವು. ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ಸಂಗಮ ಪ್ರಕಲ್ಪದಡಿ ನಿನ್ನೆ ಸಮಾರೋಪಗೊಂಡ ವಿಶಿಷ್ಟ ಸಾಪ್ತಾಹಿಕ ಕಾರ್ಯಕ್ರಮದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ನಿರ್ದೇಶಕ ಪ್ರೊಫೆಸರ್ ಮಹದೇವ ಪ್ರಸನ್ನ.
1: IIIT ಧಾರವಾಡ ವತಿಯಿಂದ ಯುವ ಸಂಗಮ ಅಂತ 6ರಲ್ಲಿ ಕರ್ನಾಟಕದ ಆತಿಥೇಯ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುವ ಅವಕಾಶ ನಮಗೆ ದೊರೆತಿರುವುದು ಗೌರವದ ಸಂಗತಿಯಾಗಿದೆ. ಕಳುಹಿಸುವ ಆತಿಥೇಯ ಸಂಸ್ಥೆಯಾಗಿ MNIT ಜೈಪುರ್, ರಾಜಸ್ಥಾನದಿಂದ ಆಗಮಿಸಿದ 42 ವಿದ್ಯಾರ್ಥಿ ಪ್ರತಿನಿಧಿಗಳು ಮತ್ತು 5 ಸಂಯೋಜಕರಿಗಾಗಿ ಸಮಗ್ರ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮದ ಯೋಜನೆ ಮತ್ತು ಅನುಷ್ಠಾನ ಜವಾಬ್ದಾರಿಯನ್ನು ಹೊತ್ತಿದೆ. ಪ್ರತಿನಿಧಿಗಳು ಬಾದಾಮಿ ಮತ್ತು ಪಟ್ಟದಕಲ್ಲು ಮುಂತಾದ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡಿ ಕರ್ನಾಟಕದ ಶ್ರೀಮಂತ ವಾಸ್ತುಶಿಲ್ಪ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಅರಿತುಕೊಂಡು ಕರ್ನಾಟಕದ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿನಿಧಿಗಳಿಗೆ ಪರಿಚಯಿಸುವ ಅವಕಾಶವನ್ನು ಒದಗಿಸಿತು. ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಸರ್ವ ಸಮಾವೇಶಕ ಸಮಾಜದ ಪರಿಕಲ್ಪನೆಯನ್ನು ಪ್ರತಿಪಾದಿಸುವ ಬಸವಣ್ಣನವರ ಚಿಂತನೆ, ವೀರತೆ ಮತ್ತು ದೇಶಭಕ್ತಿಯ ಪ್ರತೀಕಗಳಾದ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಅವರ ಹೋರಾಟದ ಇತಿಹಾಸ ಮತ್ತು ಶಿಕ್ಷಣ, ಸಾಮಾಜಿಕ ಸೌಹಾರ್ದತೆ ಹಾಗೂ ಸಮಾಜದ ಉನ್ನತಿಗಾಗಿ ಕರ್ನಾಟಕದ ಧಾರ್ಮಿಕ ಮಠಗಳು ಸಲ್ಲಿಸಿರುವ ಮಹತ್ವದ ಕೊಡುಗೆಗಳನ್ನು ಪ್ರತಿನಿಧಿಗಳಿಗೆ ಪರಿಶೀಲಿಸಲಾಯಿತು. ಕರ್ನಾಟಕದ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರೊಂದಿಗೆ ಬೆಂಗಳೂರಿನ ಲೋಕಭವನದಲ್ಲಿ ಪ್ರತಿನಿಧಿಗಳ ಸಂವಾದವನ್ನು ಏರ್ಪಡಿಸುವ ಅವಕಾಶ ನಮಗೆ ದೊರಕಿತು.
0: ಸಂವಿಧಾನದ 129ನೇ ತಿದ್ದುಪಡಿ ಪ್ರಸ್ತಾವಿತ ವಿಧೇಯಕ 2024 ಮತ್ತು ಕೇಂದ್ರಾಡಳಿತ

0: ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ವಿಧೇಯಕ 2024, ದೇಶದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಮೇಲೆ ಬೀರುವ ವ್ಯಾಪಕ ಪರಿಣಾಮಗಳನ್ನು ಅಭ್ಯಸಿಸಲು ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ನಾಳೆ 16 21 ತಾರೀಖಿನವರೆಗೆ ಬೆಂಗಳೂರು ಮತ್ತು ಗಾಂಧಿನಗರಕ್ಕೆ ಅಧ್ಯಯನ ಪ್ರವಾಸ ಕೈಗೊಳ್ಳಲಿದೆ. ಹೊಸದಿಲ್ಲಿಯ ರಾಷ್ಟೀಯ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದ ಪ್ರವಾಸೋದ್ಯಮ ಖಾತೆ ಸಚಿವ ಎಚ್ಕೆ ಪಾಟೀಲ್, ಗದಗ್ ಜಿಲ್ಲೆ ಐತಿಹಾಸಿಕ ಲಕ್ಕುಂಡಿಗೆ ಸೇರಿದ ಅಪರೂಪದ ಪುರಾತನ ವಸ್ತುಗಳ ಸಂಗ್ರಹವನ್ನು ವೀಕ್ಷಿಸಿದರು. 1976 ಅಕ್ಟೋಬರ್ 16 ಲಕ್ಕುಂಡಿ ಗ್ರಾಮದ ಡಿಕೆ ಹೆಬಸೂರ್ ಮತ್ತು ಟಿಕೆ ನಾಯಕ್ ಅವರು ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರಿಗೆ ಹಸ್ತಾಂತರಿಸಿದ್ದ 150 ಹೆಚ್ಚು ಅಮೂಲ್ಯ ಕಲಾಕೃತಿಗಳು ಅಲ್ಲಿದ್ದು, ಪ್ರಾಚೀನ ಶಸ್ತ್ರಾಸ್ತ್ರಗಳು, ಅಪರೂಪದ ಚಿನ್ನ ಬೆಳ್ಳಿ ನಾಣ್ಯಗಳು, ಸೂಕ್ಷ್ಮ ಕೆತ್ತನೆಯ ಆಭರಣಗಳು ಮತ್ತು ಐತಿಹಾಸಿಕ ಹಸ್ತಪ್ರತಿಗಳು ನಮ್ಮ ನಾಡಿನ ಭವ್ಯ ಇತಿಹಾಸವನ್ನು ಸಾರುತ್ತಿವೆ ಎಂದು ಸಚಿವರು ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಧಾರವಾಡದ ಬಹುಶಾಸ್ತ್ರೀಯ ವಿಕಾಸ ಸಂಶೋಧನಾ ಕೇಂದ್ರ ಸಿಎಂಡಿಆರ್ ಡಾ ಬಿಆರ್ ಅಂಬೇಡ್ಕರ್ ಅವರ 135 ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ಸಂಶೋಧನಾ ಪ್ರಸ್ತಾವ ಪ್ರಸ್ತುತಿ ಸ್ಪರ್ಧೆ ಆಯೋಜಿಸಿತ್ತು. ಶ್ವೇತಾ ನೀಲಣ್ಣವರ್ ಮಂಡಿಸಿದ ಗ್ರಾಮೀಣ ಮಹಿಳೆಯರಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ಧಿ, ಕಲ್ಯಾಣ ಕರ್ನಾಟಕ ಆಧಾರಿತ ಅಧ್ಯಯನ ಎಂಬ ಸಂಶೋಧನಾ ಪ್ರಸ್ತಾವಕ್ಕೆ ಪ್ರಥಮ ಬಹುಮಾನ ಹಾಗೂ 10,000 ರೂಪಾಯಿ ನಗದು ಪುರಸ್ಕಾರ ಪಡೆದರು. ಸ್ವಾಮಿ ವಿವೇಕಾನಂದ ಯುತ್ ಮೂಮೆಂಟ್ ಉತ್ತರ ಕರ್ನಾಟಕ ಉಪಶಮನ ಆರೈಕೆ ಪ್ರಕಲ್ಪದ ಮುಖ್ಯಸ್ಥ ಡಾ ಮೋಹನ್ ಕುಮಾರ್ ತಂಬದ್, ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಸಾಮಾಜಿಕ ಕಾರ್ಯಕರ್ತ ಡಾ ಅಶೋಕ್ ಕೋರಿ ದ್ವಿತೀಯ ಬಹುಮಾನದೊಂದಿಗೆ 7,000 ರೂಪಾಯಿ ಪುರಸ್ಕಾರಕ್ಕೆ ಭಾಜನರಾದರು ಎಂದು ಸಿಎಂಡಿಆರ್ ನಿರ್ದೇಶಕ ಪ್ರೊಫೆಸರ್ ಬಸವಪ್ರಭು ಜಿರ್ಲಿ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರಿನ ಇಕೋವಾಚ್ ಪರಿಸರ ಮತ್ತು ಸುಸ್ಥಿರ ಅಭಿವೃದ್ಧಿ ಕೇಂದ್ರ, ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಸಭಾಂಗಣದಲ್ಲಿ ಕೃಷಿ ಮತ್ತು ಆರ್ಥಿಕತೆಯ ಮೇಲೆ ಪಶ್ಚಿಮಘಟ್ಟಗಳ ಪ್ರಭಾವ ಕುರಿತು ಪರಿಸರ ತಜ್ಞರ ಚಿಂತನ ಮಂಥನ ಕಾರ್ಯಾಗಾರ ಇಂದು ಆಯೋಜಿಸಿದೆ. ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಕಾರ್ಯದರ್ಶಿ ಡಾ ಶ್ರೀನಿವಾಸುಲು ಇಂದು ಬೆಳಗ್ಗೆ 10 ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ದೇಶದ ಖ್ಯಾತನಾಮ ಪರಿಸರ ತಜ್ಞರು ಪಾಲ್ಗೊಂಡು ಹಲವು ವಿಷಯಗಳನ್ನು ಮಂಡಿಸಲಿದ್ದಾರೆ. ಇಕೋವಾಚ್ ಕಾರ್ಯಾಧ್ಯಕ್ಷ, ಪರಿಸರವಾದಿ ಹಾಗೂ ಹಿರಿಯ ನಟ ಸುರೇಶ್ ಹೆಬ್ಳೀಕರ್ ಕಾರ್ಯಾಗಾರದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: ಸುಮಾರು 25-30 ವರ್ಷದಿಂದ ನಾವು ಪಶ್ಚಿಮಘಟ್ಟ ಉಳಿಬೇಕು, ಗುಜರಾತ್ನಿಂದ ಶುರು ಆಗ್ತಾವ ತಾಪ್ತಿ ರಿವರ್ ಇಂದ ಕನ್ಯಾಕುಮಾರಿವರೆಗೆ ಹೋಗಿದಾವೆ. ನೀಲಗಿರಿ ಬಯೋಸ್ಫಿಯರ್ ಅಲ್ಲಿ ಪಶ್ಚಿಮಘಟ್ಟ ಮತ್ತೆ ಪೂರ್ವಘಟ್ಟ ಎರಡು ಸೇರ್ಕೊಂಡು ಎಷ್ಟೊಂದು ಮಳೆ ಕೊಡ್ತವೆ. 50 ಪ್ರಬಲವಾದಂತಹ ನದಿಗಳಿಗೆ ಇವತ್ತು ನೀರು ಉಣಿಸ್ತಾವೆ ನಮ್ಮ ಪಶ್ಚಿಮಘಟ್ಟಗಳು. ಅದರಿಂದ ನಮ್ಮ ಲಕ್ಷಾವಧಿ ರೈತರು ಅದರ ಮೇಲೆ ಅವಲಂಬಿಸಿದ್ದಾರೆ. ಅವರ ಮೇಲೆ ನಾವು ಇಡೀ ಸಮಾಜ ಅವಲಂಬಿಸಿದೆ. ಜೀವ ವೈವಿಧ್ಯ ಅಂದ್ರೆ ಅನೇಕ ರೀತಿಯ ಪ್ರಾಣಿ ಸಂಕುಲ, ಸಸ್ಯ ಸಂಕುಲ ಇವೆಲ್ಲ ಒಂದೇ ಕಡೆಗೆ ಒಂದು ಸಣ್ಣ ಜಾಗದಲ್ಲಿ ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತದೆ ಅದರ ಮೇಲೆ ಜೀವ ವೈವಿಧ್ಯ ಡಿಪೆಂಡ್ ಆಗಿದೆ. ಇದೆಲ್ಲಾನು ಮಾಹಿತಿ ಇವತ್ತು ನಮ್ಮ ಯಂಗ್ಸ್ಟರ್ಸ್ ಗೆ, ಎಸ್ಪೆಷಲಿ ಸ್ಟೂಡೆಂಟ್ಸ್ ಗೆ ಆಹಾರ ಭದ್ರತೆ ಇವು ಹೇಗೆ ಪಶ್ಚಿಮ ಘಟ್ಟ ಕೊಡ್ತಾ ಇದಾವೆ ಇದ್ರ ಬಗ್ಗೆ ಒಂದು ಹೆಚ್ಚಿನ ತಿಳುವಳಿಕೆ. ಅನೇಕ ಪರಿಣಿತರು ಬರ್ತಾ ಇದಾರೆ, ಇದ್ರ ಬಗ್ಗೆ ಮಾತನಾಡ್ತಾರೆ. ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಧಾರವಾಡ್ನಲ್ಲೇ ನಾವು ಅದನ್ನ ಅವರ ಸಹಯೋಗದಲ್ಲಿ ಮಾಡ್ತಾ ಇದ್ದೇವೆ ಈ ಒಂದು ಸಮಾವೇಶವನ್ನು. ತಾವೆಲ್ಲರೂ ಬರಬೇಕು ಅಂತ ನಾನು ಈ ಮುಖಾಂತರ ನಿಮಗೆ ವಿನಂತಿಸುತ್ತೇನೆ.
0: ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90 ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ಸಂಜೆ 6 ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಸಭಾಭವನದಲ್ಲಿ ಆಕಾಶವಾಣಿ 90 ಸಂಧ್ಯಾ ಸುಧೆ

0: ವಿಶೇಷ ಸಂಗೀತ ಕಾರ್ಯಕ್ರಮ ಆಯೋಜಿಸಿದೆ. ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಆಕಾಶವಾಣಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕೇಂದ್ರ ಇಂದು ಬೆಳಗ್ಗೆ 7 ಗಂಟೆಗೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲತೀರದಿಂದ ಆಕಾಶವಾಣಿ ಕೇಂದ್ರದವರೆಗೆ ಆಯೋಜಿಸಿದ ವಾಕಥಾನ್ಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಚಾಲನೆ ನೀಡಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ, ಆಕಾಶವಾಣಿ ಅಭಿಮಾನಿಗಳು, ಕಲಾವಿದರು ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ವಾಕಥಾನ್ನಲ್ಲಿ ಭಾಗವಹಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಮಕ್ಕಳ ಸಹಾಯವಾಣಿ 1098 ದೂರು ಆಧರಿಸಿ ಬಾಲ್ಯ ವಿವಾಹ ತಡೆದಿದ್ದಾರೆ. 65,000 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುವ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಇಂದಿನಿಂದ ಮಾವು ಮಾರಾಟ ಮೇಳ ಆರಂಭವಾಗಲಿದೆ. ಎಸ್ಎಸ್ಎಲ್ಸಿ 2ನೇ ವಾರ್ಷಿಕ ಪರೀಕ್ಷೆ 18ನೇ ತಾರೀಖಿನಿಂದ 25ರವರೆಗೆ ಜರುಗಲಿದೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ನಾಡಿದ್ದು 17ರಿಂದ 3 ದಿನಗಳ ಕಾಲ ಧಾರವಾಡ ಜಿಲ್ಲೆಯ ಪ್ರವಾಸ ಕೈಗೊಳ್ಳಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ಸಂಗಮ 6ರ ಪ್ರಕಲ್ಪದಡಿ ವಿಶೇಷ ಸಾಪ್ತಾಹಿಕ ಕಾರ್ಯಕ್ರಮ ಸಂಪನ್ನ. ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ನಾಳೆಯಿಂದ ಅಧ್ಯಯನ ಪ್ರವಾಸ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಇಂದು ಪಶ್ಚಿಮ ಘಟ್ಟಗಳ ಕುರಿತ ಪರಿಸರ ತಜ್ಞರ ಚಿಂತನಾ ಸಭೆ. ಧಾರವಾಡದಲ್ಲಿ ಇಂದು ಆಕಾಶವಾಣಿ 90 ಸಂಧ್ಯಾ ಸುಧೆ ಹಾಗೂ ಕಾರವಾರದಲ್ಲಿ ವಾಕಥಾನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಕಾರವಾರ, ಸಮಯ 7:15:59. ಈಗ ಭಾವಗೀತೆಗಳನ್ನು ಕೇಳುವಿರಿ. ಆರಂಭದಲ್ಲಿ ಕೇಳಿ ಸುಲೋಚನಾ ವರಧ್ವನಿಯಲ್ಲಿ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ರಚಿಸಿರುವ ಗೀತೆ

ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ನಿಮ್ಮ ಮೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಇದೇ ಭಾನುವಾರ ದಿನಾಂಕ 17 ಮೇ 2026 ರಾತ್ರಿ 8:15 8:45 ತಪ್ಪದೆ ಕೇಳಿ. ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ.

ಸುಲೋಚನಾ ಅವರ ಧ್ವನಿಯಲ್ಲಿ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ರಚಿಸಿರುವ ಗೀತೆ ಕೇಳಿದಿರಿ. ಇದುವರೆಗೆ ಭಾವಗೀತೆಗಳು ಪ್ರಸಾರವಾದವು.

0: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
1: ಆಕಾಶವಾಣಿ ಕಾರವಾರ, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 7:35 ಕನ್ನಡದಲ್ಲಿ ವಾರ್ತೆ ಪ್ರಸಾರವಾಗುವುದು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಸಮಯ 7:34 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಪ್ರಸಾರವಾಗಲಿದೆ.
1: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 6 ದಿನಗಳ ಪಂಚರಾಷ್ಟ್ರ ಪ್ರವಾಸ, ಇಂದು ಯುಎಇಗೆ ಭೇಟಿ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ವಿವಿಧ ರಾಷ್ಟ್ರಗಳ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರೊಂದಿಗೆ ಪ್ರಧಾನಿ ಸಮಾಲೋಚನೆ. ಪುಟ್ಟಪರ್ತಿಯಲ್ಲಿಂದು ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಸಚಿವ ರಾಜನಾಥ್ ಸಿಂಗ್. ಚಿನ್ನದ ಆಮದು ಪ್ರಮಾಣಕ್ಕೆ 100 ಕೆಜಿ ಮಿತಿ ಹೇರಿದ ಕೇಂದ್ರ ಸರ್ಕಾರ. 11ನೇ ಸಂದ ವಿಶ್ವಕಪ್. ಉಶು ಮಹಿಳಾ 52 ಕೆಜಿ ವಿಭಾಗದಲ್ಲಿ ಭಾರತದ ಅಪರ್ಣಾ ದಹಿಯಾಗೆ ಚಿನ್ನದ ಪದಕ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ ಒಟ್ಟು 5 ರಾಷ್ಟ್ರಗಳ 6 ದಿನಗಳ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪಂಚರಾಷ್ಟ್ರ ಭೇಟಿಯ ಮೊದಲ ಚರಣದಲ್ಲಿ ಪ್ರಧಾನಿಯವರು ಇಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ತಲುಪಲಿದ್ದು ಯುಎಇ ಅಧ್ಯಕ್ಷ ಶೇಕ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ವಿಷಯಗಳ ವಿಷಯವಾಗಿ ಇಂಧನ ಸಹಕಾರ, ಪ್ರಾದೇಶಿಕ ಸ್ಥಿತಿಗತಿ ಮತ್ತು ಪರಸ್ಪರ ಹಿತಾಸಕ್ತಿಯ ಅಂತಾರಾಷ್ಟ್ರೀಯ ವಿಚಾರಗಳ ಕುರಿತು ಚರ್ಚೆಯನ್ನು ನಡೆಸಲಿದ್ದಾರೆ. ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆಯೂ ಸಮಾಲೋಚನೆ ನಡೆಸಲಾಗುವುದು. ಪ್ರಧಾನಿ ಅವರ ಪ್ರವಾಸದ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಪಶ್ಚಿಮ ವಲಯ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಮಹಾಜನ್, ಭಾರತ ಮತ್ತು ಯುಎಇ ನಡುವಿನ ಸಂಬಂಧದಲ್ಲಿ ಇಂಧನ ವಲಯ ಪ್ರಮುಖ ಆಧಾರಸ್ತಂಭವಾಗಿದೆ. ಕಳೆದ ವರ್ಷ ಭಾರತದ ಕಚ್ಚಾ ತೈಲ ಅಗತ್ಯತೆಯ 11% ಪೂರೈಸುವ ಮೂಲಕ ಯುಎಇ ಭಾರತದ 4ನೆಯ ದೊಡ್ಡ ತೈಲ ಮೂಲವಾಗಿ ಹೊರಹೊಮ್ಮಿದೆ ಎಂದು ಹೇಳಿದ್ದಾರೆ. ಇಂಧನ ಭದ್ರತೆಯ ಜೊತೆಗೆ ಭಾರತಕ್ಕೆ ರಫ್ತಾಗುವ ಒಟ್ಟು ಎಲ್ಪಿಜಿ ಪೂರೈಕೆಯಲ್ಲಿ ಯುಎಇ ಸುಮಾರು 40%ರಷ್ಟನ್ನು ಪಾಲನ್ನು ಹೊಂದಿದೆ. ಹೂಡಿಕೆ ಕ್ಷೇತ್ರದಲ್ಲೂ ಭಾರತೀಯ ಕಂಪನಿಗಳು ಯುಎಇಯ ತೈಲ ಸ್ವತ್ತುಗಳಲ್ಲಿ ಗಮನಾರ್ಹ ಹೂಡಿಕೆಯನ್ನು ಮಾಡಿವೆ. ಭಾರತದ ಅಧ್ಯಕ್ಷತೆಯಲ್ಲಿ ಈ ವರ್ಷ ಬ್ರಿಕ್ಸ್ ಒಕ್ಕೂಟ ಬಹುಪಕ್ಷೀಯತೆಯನ್ನು ಬಲಪಡಿಸಲು, ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸಲು ಹಾಗೂ ಆರ್ಥಿಕ ಚೇತರಿಕೆಯ ಸಾಮರ್ಥ್ಯವನ್ನು ವೃದ್ಧಿಸಲು ಒಗ್ಗೂಡಿ ಕೆಲಸ ಮಾಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವಂತಹ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯ ಹಿನ್ನೆಲೆಯಲ್ಲಿ ತಮ್ಮನ್ನು ಭೇಟಿಯಾದ ವಿವಿಧ ರಾಷ್ಟ್ರಗಳ ವಿದೇಶಾಂಗ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರೊಂದಿಗೆ ಮಾತುಕತೆ ನಡೆಸಿದ ಪ್ರಧಾನಿ, ಉದಯೋನ್ಮುಖ ಆರ್ಥಿಕತೆಗಳ ನಡುವಿನ ಸಹಕಾರವನ್ನು ಹೆಚ್ಚಿಸಲು ಹಾಗೂ ಜಾಗತಿಕ ದಕ್ಷಿಣದ ಆಶೋತ್ತರಗಳಿಗೆ ಧ್ವನಿಯಾಗಲು ಬ್ರಿಕ್ಸ್ ಒಂದು ಪ್ರಮುಖ ವೇದಿಕೆಯಾಗಿ ಹೊರಹೊಮ್ಮಿದೆ ಎಂದು ಹೇಳಿದ್ದಾರೆ. ಇದಕ್ಕೂ ಮುನ್ನ ಸಭೆಯ ಉದ್ಘಾಟನಾ ಭಾಷಣ ಮಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಜಾಗತಿಕ ವ್ಯವಸ್ಥೆಯಲ್ಲಿ ಶಾಂತಿ ಮತ್ತು ಭದ್ರತೆ ಅತ್ಯಂತ ಪ್ರಮುಖ ಅಂಶಗಳಾಗಿವೆ. ಪ್ರಸ್ತುತ ಜಗತ್ತಿನಲ್ಲಿ ನಡೆಯುತ್ತಿರುವಂತಹ ಸಂಘರ್ಷಗಳು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮಹತ್ವವನ್ನು ಎತ್ತಿ ತೋರಿಸುತ್ತಿವೆ ಎಂದು ಹೇಳಿದ್ದಾರೆ.

0: ತಾಂತ್ರಿಕ ಪ್ರಗತಿಯನ್ನು ಉತ್ತಮ ಆಡಳಿತ ಮತ್ತು ಅಂತರ್ಗತ ಬೆಳವಣಿಗೆಗೆ ಬಳಸಿಕೊಳ್ಳುವಂತೆ ಕರೆ ನೀಡಿದ ಸಚಿವರು ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಸಹಕಾರ ಬಲಪಡಿಸುವ ಕುರಿತು ಮಾತನಾಡಿ ವಿವಿಧ ಸವಾಲುಗಳ ನಡುವೆ ಬ್ರಿಕ್ಸ್ ಒಕ್ಕೂಟ ಜಗತ್ತಿನಲ್ಲಿ ಸ್ಥಿರತೆ ತರುವ ಪಾತ್ರವನ್ನು ವಹಿಸುತ್ತದೆ ಎಂಬ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟ್ಟಪರ್ತಿಯಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಹಲವು ಪ್ರಮುಖ ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ವೈಮಾನಿಕ ಅಭಿವೃದ್ಧಿ ಸಂಸ್ಥೆ ಎಡಿಎಯ ವಿಮಾನ ಜೋಡಣೆ ಮತ್ತು ಹಾರಾಟ ಪರೀಕ್ಷಾ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗುವುದು ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ನೂತನ ಕೇಂದ್ರ ವಿಮಾನ ಜೋಡಣೆ ಪರೀಕ್ಷೆ ಮೌಲ್ಯೀಕರಣ ಮತ್ತು ಪ್ರಮಾಣೀಕರಣ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸಲಿದ್ದು ವಿಶೇಷವಾಗಿ ದೇಶದ ಸುಧಾರಿತ ಮಧ್ಯಮ ಯುದ್ಧ ವಿಮಾನ ಕಾರ್ಯಕ್ರಮದ ಅಭಿವೃದ್ಧಿಗೆ ಹೆಚ್ಚಿನ ವೇಗ ನೀಡಲಿದೆ. ಸಚಿವ ರಾಜನಾಥ್ ಸಿಂಗ್ ಅನಕಾಪಲ್ಲಿಯಲ್ಲಿ ಸ್ಥಾಪನೆಯಾಗಲಿರುವಂತಹ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನ ಅತ್ಯಾಧುನಿಕ ನೌಕಾ ವ್ಯವಸ್ಥೆಗಳ ಉತ್ಪಾದನಾ ಘಟಕಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಈ ಘಟಕ ನೌಕಾಪಡೆಗೆ ಅಗತ್ಯವಿರುವಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ದೇಶದ ಆಭರಣ ರಫ್ತು ವಲಯದಲ್ಲಿ ಪಾರದರ್ಶಕತೆ ತರುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಕ್ರಮ ಕೈಗೊಂಡಿದ್ದು ಮುಂಗಡ ಪರವಾನಗಿ ಯೋಜನೆಯಡಿ ಚಿನ್ನದ ಆಮದು ಮಾಡಿಕೊಳ್ಳುವಂತಹ ಪ್ರಮಾಣಕ್ಕೆ ಸರ್ಕಾರ ಗರಿಷ್ಠ 100 ಕೆಜಿ ಮಿತಿಯನ್ನು ವಿಧಿಸಿದೆ. ಈ ಯೋಜನೆ ಆಭರಣ ರಫ್ತುದಾರರಿಗೆ ಯಾವುದೇ ಸುಂಕವಿಲ್ಲದೆ ಕಚ್ಚಾ ವಸ್ತುಗಳನ್ನು ಆಮದು ಮಾಡಿಕೊಳ್ಳಲು ಅವಕಾಶವನ್ನು ಒದಗಿಸುತ್ತದೆ. ಈವರೆಗೆ ಈ ಯೋಜನೆಯಡಿ ಚಿನ್ನದ ಆಮದಿಗೆ ಯಾವುದೇ ನಿರ್ದಿಷ್ಟ ಮಿತಿ ಇರಲಿಲ್ಲ. ವಿದೇಶಿ ವ್ಯಾಪಾರ ಮಹಾನಿರ್ದೇಶನಾಲಯ DGFT ಹೊರಡಿಸಿರುವ ಪ್ರಕಟಣೆಯ ಪ್ರಕಾರ ರಫ್ತು ಪ್ರಕ್ರಿಯೆಯಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಮತ್ತು ದೇಶೀಯ ಮಾರುಕಟ್ಟೆಯ ಹಿತದೃಷ್ಟಿಯಿಂದ 100 ಕೆಜಿ ಮಿತಿಯ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ವಿಶ್ಲೇಷಿಸಲಾಗಿದೆ. ರಫ್ತುದಾರರು ತಮ್ಮ ಹಿಂದಿನ ಪರವಾನಗಿಯಲ್ಲಿ ನಿಗದಿಪಡಿಸಲಾದ ರಫ್ತು ಹೊಣೆಗಾರಿಕೆಯ ಪೈಕಿ ಕನಿಷ್ಠ 50%ರಷ್ಟನ್ನು ಪೂರೈಸಿದ ನಂತರವಷ್ಟೇ ಮುಂದಿನ ಆಮದು ಪರವಾನಗಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಎಂದು ಷರತ್ತು ವಿಧಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಐರೋಪ್ಯ ಒಕ್ಕೂಟ ಮಾರುಕಟ್ಟೆಗೆ ಆಕ್ವಾ ಕಲ್ಚರ್ ಅಂದರೆ ಜಲಕೃಷಿ ಉತ್ಪನ್ನಗಳ ರಫ್ತನ್ನು ಮುಂದುವರಿಸಲು ಅನುವು ಮಾಡಿಕೊಡುವ ಪರಿಷ್ಕೃತ ಕರಡು ಪಟ್ಟಿಯಲ್ಲಿ ಭಾರತವನ್ನು ಸೇರಿಸಲಾಗಿದೆ. ಸೆಪ್ಟೆಂಬರ್ 2026ರಿಂದ ಜಾರಿಗೆ ಬರುವಂತೆ ಮಾನವ ಬಳಕೆಯ ಪ್ರಾಣಿ ಮೂಲದ ಉತ್ಪನ್ನಗಳನ್ನು ರಫ್ತು ಮಾಡಲು ಅನುಮತಿ ಇರುವ ದೇಶಗಳ ಪಟ್ಟಿಯಲ್ಲಿ ಈ ಮೊದಲು ಭಾರತವನ್ನು ಕೈಬಿಡಲಾಗಿತ್ತು ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಐರೋಪ್ಯ ಆಯೋಗದ ನಿಯಮಗಳ ಅನುಸಾರವಾಗಿ ಭಾರತ ಕೈಗೊಂಡಿರುವಂತಹ ಅನುಸರಣಾ ಕ್ರಮಗಳ ಹಿನ್ನೆಲೆಯಲ್ಲಿ ಈ ಪರಿಷ್ಕೃತ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ಭಾರತದ ಸೇರ್ಪಡೆ ದೇಶದ ಸಮುದ್ರ ಉತ್ಪನ್ನಗಳ ರಫ್ತು ವಲಯಕ್ಕೆ ಅತ್ಯಂತ ಸಕಾರಾತ್ಮಕ ಬೆಳವಣಿಗೆಯಾಗಿದೆ ಎಂದು ತಿಳಿಸಿದೆ. ಉತ್ತರ ಪ್ರದೇಶದಲ್ಲಿ ಕಳೆದ 36 ಗಂಟೆಗಳಲ್ಲಿ ಸುರಿದ ಭಾರೀ ಮಳೆ, ಬಿರುಗಾಳಿ ಮತ್ತು ಸಿಡಿಲಿನ ಅಬ್ಬರಕ್ಕೆ 111 ಮಂದಿ ಮೃತಪಟ್ಟಿದ್ದು 200ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ರಾಜ್ಯಾದ್ಯಂತ ಮಳೆ ಸಂಬಂಧಿತ ಅವಘಡಗಳು ಸಂಭವಿಸಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಮೀಕ್ಷೆ ನಡೆಸುವಂತೆ ನಿರ್ದೇಶನ ನೀಡಿದ್ದಾರೆ. ಸಂತ್ರಸ್ತರಿಗೆ ನೀಡಲಾಗುವ ಪರಿಹಾರದ ಕುರಿತು ಪ್ರತಿ 3 ಗಂಟೆಗೊಮ್ಮೆ ಸ್ಥಿತಿಗತಿಗಳನ್ನು ತಿಳಿಸುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಪ್ರಯಾಗ್ರಾಜ್, ಭದೋಹಿ, ಮಿರ್ಜಾಪುರ್, ಫತೇಪುರ್ ಮತ್ತು ವಾರಣಾಸಿ ಜಿಲ್ಲೆಗಳು ಮಳೆಯಿಂದ ಅತಿ ಹೆಚ್ಚು ಹಾನಿಗೊಳಗಾದ ಪ್ರದೇಶಗಳಾಗಿವೆ ಎಂದು ವರದಿಯಾಗಿದೆ. ಮುಂಬರುವ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ನೀಟ್ ನಡೆಸಲು ಕೈಗೊಳ್ಳಲಾಗಿರುವಂತಹ ಸಿದ್ಧತೆಗಳ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ನಿವಾಸದಲ್ಲಿ ನಿನ್ನೆ ಸಂಜೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ನೀಟ್ ಪರೀಕ್ಷೆಯನ್ನು ಯಾವುದೇ ಅಡೆತಡೆಯಿಲ್ಲದೆ ಸುಗಮವಾಗಿ ಮತ್ತು ದಕ್ಷತೆಯಿಂದ ನಡೆಸುವ ನಿಟ್ಟಿನಲ್ಲಿ ವಿವಿಧ ಆಯಾಮಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಸಭೆಯಲ್ಲಿ ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ, ಶಾಲಾ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ, ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಯ ಮಹಾನಿರ್ದೇಶಕರು, ಸಿಬಿಎಸ್ಇ ಅಧ್ಯಕ್ಷರು, ಕೇಂದ್ರೀಯ ವಿದ್ಯಾಲಯ ಸಂಘಟನೆ

0: ನವೋದಯ ವಿದ್ಯಾಲಯ ಸಮಿತಿಯ ಆಯುಕ್ತರು ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಕೇರಳಂನಲ್ಲಿ ಶಬರಿಮಲೆ ಬೆಟ್ಟದ ದೇವಾಲಯವನ್ನು ನಿನ್ನೆ ಸಂಜೆ ಎಡವಂ ಮಾಸಿಕ ಪೂಜೆಗಾಗಿ ತೆರೆಯಲಾಗಿದೆ. ಭಕ್ತಾದಿಗಳಿಗೆ ಬೆಳಗ್ಗೆ 5 ಗಂಟೆಯಿಂದಲೇ ದರ್ಶನ ಲಭ್ಯವಿರುತ್ತದೆ ಮತ್ತು ಇದೇ 19ರಂದು ರಾತ್ರಿ 10 ಗಂಟೆಗೆ ದೇವಾಲಯದ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ. ಯಾತ್ರಿಕರಿಗೆ ಆನ್ಲೈನ್ ಮೂಲಕ ವರ್ಚುವಲ್ ಕ್ಯೂ ಬುಕ್ಕಿಂಗ್ ಕೂಡ ಲಭ್ಯವಿರುತ್ತದೆ. ಮಕಾವದಲ್ಲಿ ನಡೆದಂತಹ 11ನೇ ಸಂದ ವಿಶ್ವಕಪ್ನ ಮಹಿಳೆಯರ 52 ಕೆಜಿ ವಿಭಾಗದಲ್ಲಿ ಭಾರತೀಯ ಉಷು ಆಟಗಾರ್ತಿ ಅಪರ್ಣಾ ದಹಿಯಾ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಅಪರ್ಣಾ ಅವರು ಫೈನಲ್ನಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ವಿಯೆಟ್ನಾಂನ ಥೀ ಫುವಾಂಗ್ ಎನ್ಗಾ ಎನ್ಗೋ ಅವರನ್ನು ನೇರ ಸೆಟ್ಗಳಲ್ಲಿ ಮಣಿಸಿದ್ದಾರೆ. ಮೇ 12ರಂದು ಪ್ರಾರಂಭವಾದ ಈ ಸ್ಪರ್ಧೆಯಲ್ಲಿ ಇದು ಭಾರತದ ಮೊದಲ ಚಿನ್ನದ ಪದಕವಾಗಿದೆ. ಹೆಜ್ಬುಲ್ಲಾ ಸಂಘಟನೆಯ ನಿಸಶಸ್ತ್ರೀಕರಣ ಮತ್ತು ಉಭಯ ದೇಶಗಳ ನಡುವಿನ ಸಂಬಂಧ ಸುಧಾರಣೆಯ ಕುರಿತು ಚರ್ಚಿಸಲು ಇಸ್ರೇಲ್ ಮತ್ತು ಲೆಬನಾನ್ ಅಧಿಕಾರಿಗಳು ವಾಷಿಂಗ್ಟನ್ನಲ್ಲಿ 3ನೇ ಸುತ್ತಿನ ಮಾತುಕತೆಯನ್ನು ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 6 ದಿನಗಳ ಪಂಚರಾಷ್ಟ್ರ ಪ್ರವಾಸ, ಇಂದು ಯುಎಇಗೆ ಭೇಟಿ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ವಿವಿಧ ರಾಷ್ಟ್ರಗಳ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರೊಂದಿಗೆ ಪ್ರಧಾನಿ ಸಮಾಲೋಚನೆ. ಪುಟ್ಟಪರ್ತಿಯಲ್ಲಿಂದು ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಸಚಿವ ರಾಜನಾಥ್ ಸಿಂಗ್. ಚಿನ್ನದ ಆಮದು ಪ್ರಮಾಣಕ್ಕೆ 100 ಕೆಜಿ ಮಿತಿ ಹೇರಿದ ಕೇಂದ್ರ ಸರ್ಕಾರ. 11ನೇ ಸಂದ ವಿಶ್ವಕಪ್ ಉಷು ಮಹಿಳಾ 52 ಕೆಜಿ ವಿಭಾಗದಲ್ಲಿ ಭಾರತದ ಅಪರ್ಣಾ ದಹಿಯಾಗೆ ಚಿನ್ನದ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಕಾರವಾರ, ಸಮಯ 7:45. ಈಗ ಚಿತ್ರಗೀತೆಗಳು ಪ್ರಸಾರವಾಗುವವು. ಆರಂಭದಲ್ಲಿ ಕೇಳಿ ಹೊಸ ಬೆಳಕು ಚಿತ್ರದ ಗೀತೆ. ಗಾಯಕಿಯರು ಎಸ್ ಜಾನಕಿ ಮತ್ತು ವಾಣಿ ಜಯರಾಮ್. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಮಿಸ್ ಸೀಮಾ?
5: ಹೌದು.
4: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
5: ಯಾಕೆ ಆದ್ರೆ?
4: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
5: ಡಿಜಿಟಲ್ ಅರೆಸ್ಟ್?
4: 1,00,000 ಕೊಡಿ, ಬಚಾವ್ ಆಗ್ತೀರಾ.
5: ಅಷ್ಟೊಂದ್ ಹಣ?
4: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
5: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
6: ಹಲೋ ಮಮ್ಮ.
5: ಹಾಯ್.
7: RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
9: ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ನಿರ್ದೇಶನದಲ್ಲಿ ರಾಮಾಚಾರಿ ಚಿತ್ರದ ಗೀತೆ, ಗಾಯಕರು ಮನು ಮತ್ತು ಎಸ್ ಜಾನಕಿ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಸಮಾಚಾರ ಪ್ರಭಾತ್. 8 ಗಂಟೆ 15 ನಿಮಿಷಕ್ಕೆ ಮಾರ್ನಿಂಗ್ ನ್ಯೂಸ್ ಪ್ರಸಾರವಾಗುವುದು.

0: ಆಕಾಶವಾಣಿ ಸಮಯ 8:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ಸಾವಿರದ 1938 ಸುಭಾಷ್ ಚಂದ್ರ ಬೋಸರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಾಗ ಜವಾಹರ್ಲಾಲ್ ನೆಹರೂ ಅವರ ಹಿರಿತನದಲ್ಲಿ ರಾಷ್ಟ್ರೀಯ ಯೋಜನಾ ಸಮಿತಿಯನ್ನು ರಚಿಸಿದ್ದರು. ಇದರಲ್ಲಿ 29 ಉಪಸಮಿತಿಗಳಿದ್ದು ಸಂವಹನಕ್ಕೆ ಸಂಬಂಧಪಟ್ಟ ಸಮಿತಿಗೆ ಸರ್ ರಹಮತುಲ್ಲಾ ಚಿನೋಯ್ ಮುಂದಾಳಾಗಿದ್ದರು. ಈ ಸಮಿತಿಯು ಸಿದ್ಧಪಡಿಸಿದ್ದ ಸ್ವತಂತ್ರ ಭಾರತದಲ್ಲಿ ಸಂವಹನ ಹಾಗೂ ಪ್ರಸಾರ ನೀತಿಯ ನಿಲುವಳಿ ಒಪ್ಪಿತವಾಗಿತ್ತು. ಅದರಲ್ಲಿ ಸಂವಹನ ಹಾಗೂ ಪ್ರಸಾರಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥವು, ಈಗ ಸರ್ಕಾರದ ಅಧೀನದಲ್ಲಿರುವ ಅವು ಶೀಘ್ರವಾಗಿ ಬೆಳೆಯಬೇಕು, ವ್ಯಾವಹಾರಿಕವಾಗಿಯೂ ಅವುಗಳನ್ನು ಬೆಳೆಸಬೇಕು ಹಾಗೂ ಅವು ರಾಷ್ಟ್ರದ ಅಭಿವೃದ್ಧಿಯ ಹರಿಕಾರರಾಗಬೇಕು ಎಂದಿತು. ಅದು ಪ್ರಜಾಪ್ರತಿನಿಧಿಗಳು ಹಾಗೂ ವಿಶೇಷಜ್ಞರು ಸದಸ್ಯರಾಗಿರುವ ಸಲಹಾ ಸಮಿತಿಯನ್ನು ಹೊಂದಿದ ರೇಡಿಯೋ ಪ್ರಸಾರದ ನಿಗಮದ ಸ್ಥಾಪನೆಯನ್ನು ಶಿಫಾರಸು ಮಾಡಿತು. ಆ ಕಾಲದಲ್ಲಿ ಮೀಡಿಯಂ ವೇವ್ ತರಂಗಾಂತರವೇ ಉನ್ನತ ದರ್ಜೆಯದಾದ್ದರಿಂದ ಈ ಸಮಿತಿ ರಾಷ್ಟ್ರೀಯ ಜಾಲದಲ್ಲಿ ಮೀಡಿಯಂ ವೇವ್ ಪ್ರೇಷಕಗಳ ಸ್ಥಾಪನೆಗೆ ಶಿಫಾರಸು ಮಾಡಿತು. ಆದರೆ ತಂತ್ರಜ್ಞಾನದ ಬೆಳವಣಿಗೆಯಾದ ಹಾಗೆ ಈ ಪ್ರೇಷಕಗಳು ತೊಂದರೆದಾಯಕ ಎಂದು ತಿಳಿದಿರುವುದರಿಂದ ಈಗ ಎಫ್ಎಂ ಪ್ರೇಷಕಗಳೇ ಹೆಚ್ಚು ಚಾಲ್ತಿಯಲ್ಲಿವೆ. ಮಾರ್ಚ್ 15, 1948 ಜವಾಹರ್ಲಾಲ್ ನೆಹರೂ ಅವರು ಬಿಬಿಸಿ ಮಾದರಿಯ ಪ್ರಸಾರ ವ್ಯವಸ್ಥೆಯನ್ನು ಭಾರತದಲ್ಲಿ ಜಾರಿಗೊಳಿಸುವುದಕ್ಕೆ ತಮ್ಮ ಒಲವಿರುವುದಾಗಿ ಹೇಳಿದರೂ ಅದು ತುರ್ತಿನ ವಿಷಯವಲ್ಲ ಎಂದು ಹೇಳಿದ್ದನ್ನು ನಾವು ಇಲ್ಲಿ ಉಲ್ಲೇಖಿಸಬಹುದು. ಶ್ರೀಮತಿ ಇಂದಿರಾ ಗಾಂಧಿಯವರು ಮಾಹಿತಿ ಹಾಗೂ ಪ್ರಸಾರ ಖಾತೆಯ ಮಂತ್ರಿಗಳಾಗಿದ್ದಾಗ 1964 ಭೂತಪೂರ್ವ ಆಡಿಟರ್ ಜನರಲ್ ಆಗಿದ್ದ ಎ.ಕೆ. ಚಂದಾ ಅವರ ಅಧ್ಯಕ್ಷತೆಯಲ್ಲಿ ಪ್ರಸಾರಕ್ಕೆ ಸಂಬಂಧಿಸಿದ ಇನ್ನೂ ನಿರ್ಧಾರವಾಗಿರದ ಅನೇಕ ವಿಷಯಗಳ ಬಗ್ಗೆ ವರದಿ ನೀಡಲು ಒಂದು ಸಮಿತಿಯನ್ನು ನೇಮಿಸಿದರು ಎಂದು ಹೇಳಿದ್ದನಲ್ಲ. ಇದರಲ್ಲಿ ಶ್ರೀನಾಥ್ ಪೈ, ಎಂಎಸ್ ಗುರುಪಾದಸ್ವಾಮಿ, ಡಾಕ್ಟರ್ ಎಲ್ಎಂ ಸಿಂಘ್ವಿ, ಶ್ರೀಮತಿ ಕಮಲಾ ಚೌಧರಿ, ವಿಸಿ ಶುಕ್ಲಾ, ಹಸನ್ ಜಹೀರ್, ಅಶೋಕ್ ಮಿತ್ರ, ಎಂ ಚಲಪತಿರಾವ್, ಡಾಕ್ಟರ್ ಹಜಾರಿ ಪ್ರಸಾದ್ ದ್ವಿವೇದಿ ಮುಂತಾದವರು ಸದಸ್ಯರಾಗಿದ್ದರು. ಆಕಾಶವಾಣಿಯ ಹಿರಿಯ ನಿರ್ದೇಶಕಿ ಕುಮಾರಿ ಮೆಹರ್ ಮಸಾನಿ ಈ ಸಮಿತಿಯ ಕಾರ್ಯದರ್ಶಿಯಾಗಿದ್ದರು. ಆಗ ಆಕಾಶವಾಣಿಯ ಬಗ್ಗೆ ಮಾಡಲಾಗುತ್ತಿದ್ದ ಬಹುಮುಖ್ಯ ಟೀಕೆಯೆಂದರೆ ಅದು ಸರ್ಕಾರದ ನೇರ ಹತೋಟಿಯಲ್ಲಿರುವುದರಿಂದ ಆಳುವ ಪಕ್ಷ ಅದನ್ನು ತನ್ನ ಹಿತ ಸಾಧನೆಗೆ ಬಳಸಿಕೊಳ್ಳುತ್ತದೆ, ವೈಫಲ್ಯಗಳನ್ನು ಮರೆಮಾಡುತ್ತದೆ, ಹೆಚ್ಚು ಪ್ರಚಾರ ಗಿಟ್ಟಿಸಿಕೊಳ್ಳುತ್ತದೆ ಹಾಗೂ

0: ಇಲ್ಲಿನ ಸಿಬ್ಬಂದಿಗಳಲ್ಲಿ ದೂರದೃಷ್ಟಿ ಹಾಗೂ ವ್ಯಾಪಕ ಅಧ್ಯಯನ ಕಂಡುಬರುವುದಿಲ್ಲ ಎಂಬುದಾಗಿತ್ತು. ಈ ವರದಿಯ ವಿವರಗಳನ್ನು ನಾಳೆ ಕೇಳೋಣ. ನಮಸ್ಕಾರ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobiallar@gmail.com ಅಥವಾ ನಿಲಯ ನಿರ್ದೇಶಕರು, ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ
1: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
2: ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು.
3: ಇಂದಿನ ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಹಿರಿಯ ಉದ್ಘೋಷಕರಾದ ಕೆವಿ ಬಾಲಸುಬ್ರಹ್ಮಣ್ಯ ಅವರೊಂದಿಗಿನ ಮಾತುಕತೆಯ ಮುಂದುವರಿದ ಭಾಗ ಇದೀಗ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್.
2: ನಿನ್ನ ಕಂಡಾಗ ಸಂತೋಷವೇನು.
4: ಓದು ಮತ್ತು ನಮ್ಮ ಸಾಮರ್ಥ್ಯ ತಕ್ಕಂಗೆ ಏನಾದರೂ ಒಂದು ಅವಕಾಶ ಸಿಗಬೇಕಂತಂದ್ರೆ ಅದಕ್ಕೂ ಒಂದು ಪುಣ್ಯನೇ ಬೇಕು ಅಂತ ಅನ್ಸುತ್ತೆ. ಇಲ್ಲಿ ಬರೋರೆಲ್ಲ ಏನ್ ಹೇಳ್ತಾರೆ, ಆಕಾಶವಾಣಿ ಇಲ್ಲಿ ಕೆಲಸ ಮಾಡಿದ್ದು ಒಂದು ಅವಕಾಶ ಸಿಕ್ಕಿದ್ದು ನನಗೆ ಒಂದು ಪುಣ್ಯ ಅಂತ ಹೇಳ್ತಾರೆ.
5: ಹೌದು ಹೌದು, ಅದು ಇಲ್ಲಿ ಕೆಲಸ ಮಾಡೋ ಎಲ್ಲರ ವಿಷಯಕ್ಕೂ ನಿಜ. ಇದನ್ನ ಯಾವುದೇ ತರ್ಕದಿಂದ ಇದು ಮಾಡಕ್ಕೆ ಸಾಧ್ಯ ಇಲ್ಲ. ಈಗ ನಂದೇ ಅನುಭವ ಹೇಳೋದಾದ್ರೆ, ನಾನು ಮೂಲಭೂತವಾಗಿ ಸೈನ್ಸ್ ಓದಿದವನು, ಆದರೆ ನನಗೆ ನನ್ನ ಆಸಕ್ತಿ ಸಿನಿಮಾ, ಸಾಹಿತ್ಯ ಮತ್ತೆ ನಾಟಕ, ಕ್ರಿಕೆಟ್ ಇವುಗಳಲ್ಲಿ ಹೆಚ್ಚಿಗೆ ಇರ್ತಲ್ಲ.
4: ವಾಚಕರಾದ್ರಲ್ಲ, ಇಂಗ್ಲಿಷ್ ವಿಭಾಗಕ್ಕೆ ಹೋದ್ರಲ್ಲ, ಏನು ಅದಕ್ಕೆ ಹಿನ್ನೆಲೆಯಾಗಿ ಅಂದ್ರೆ ನೀವು ಇಂಗ್ಲಿಷ್?
5: ಒಂದು, ನಾನು ಅಷ್ಟೊತ್ತಿಗೆ ನಾನು ಎಂ ಎ ಜರ್ನಲಿಸಂ ಅಂಡ್ ಮಾಸ್ ಕಮ್ಯುನಿಕೇಶನ್ ಅದನ್ನ ಮಾಡಿಕೊಂಡಿದ್ದೆ, ಮತ್ತೆ ಸ್ವಲ್ಪ ಜರ್ನಲಿಸಂ ಬ್ಯಾಕ್ಗ್ರೌಂಡ್ ಇದ್ದಿದ್ದರಿಂದ ಅದೊಂದು
4: ಸಮರ್ಥವಾಗಿ ನಿರ್ವಹಿಸಿದ್ರೆ ಆಯ್ತು ಅಲ್ವಾ.
5: ಮತ್ತೆ ಅಲ್ಲಿದ ಇವುಗಳೇ ಅಗತ್ಯಗಳು ಬೇರೆ, ಕೆಲಸ ಮಾಡೋ ರೀತಿ ಬೇರೆ, ಸಂಪೂರ್ಣವಾಗಿ ಅದು ನ್ಯೂಸ್ ಸರ್ವಿಸಸ್ ಡಿವಿಷನ್ ಕೆಲಸ ಮಾಡೋದು ಬೇರೆ, ನಿಮಗೆ ಗೊತ್ತಿದೆ. ಬಟ್ ನನಗೆ ಪ್ರೈಮರಿ ಚಾನಲ್ ಆಗಲಿ ಇದಾಗ್ಲಿ ಕಾರ್ಯಕ್ರಮಗಳ ದೃಷ್ಟಿಯಿಂದ ನಿಲಯಕ್ಕೆ ಅದರ ಏನೋ ಶ್ರೇಯಸ್ಸು ಸಲ್ಲಬೇಕು. ನಮ್ದೆಲ್ಲ ಸುಮ್ಮನೆ ಒಂಥರ ಒಂದು ಅಳಿಲ ಇದು ಕೆಲಸ ಅಂತಾರಲ್ಲ ಆ ಥರದ್ದು. ಬಟ್ ಮುಖ್ಯವಾಗಿ ನನಗೆ ನನ್ನ ವ್ಯಕ್ತಿತ್ವದ ಬೆಳವಣಿಗೆಗೆ ಈ ಕಾರ್ಯಕ್ರಮಗಳು ತುಂಬಾನೇ ನೆರವಾದವು ಅಂತ ಅನ್ಸುತ್ತೆ. ಆ ರೀತಿಲಿ ನೀವು ಪುಣ್ಯ ಅಂದ್ರಲ್ಲ, ಅದನ್ನ ನಾನು ಅದೃಷ್ಟ ಅಂತಲೂ ಹೇಳ್ತೀನಿ. ಇಲ್ಲಿ ಕೆಲಸ ಮಾಡುವಂತಹ ಇದು ಬಹಳ ದೊಡ್ಡ ದೊಡ್ಡ ಕಲಾವಿದರು, ಸಾಧಕರು, ಅವ್ರ ಜೊತೆಗೆ ಮಾತಾಡುವಂಥ, ಅವರ ಕೆಲಸನ ಬಗ್ಗೆ ಕೇಳಿ ತಿಳ್ಕೊಳ್ಳುವಂತ ಒಂದು ಅವಕಾಶ ತುಂಬಾ.
4: ಈಗ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಮ್ಮದೇ ಆದಂತಹ ಒಂದು ವಿಶೇಷ ವ್ಯಕ್ತಿತ್ವವನ್ನ ಬೆಳೆಸ್ಕೊಂಡು ಹೊರಗಡೆ ಸಾಮಾಜಿಕವಾಗಿ, ಸಾರ್ವಜನಿಕವಾಗಿ, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ತೊಡಸ್ಕೊಂಡು ನಾವು ಇನ್ನಷ್ಟು ಬೆಳಿತೀವಿ ಅಂದ್ರೆ ಬೆಳಿತೀವಿ ಅಂತಂದ್ರೆ ನಮ್ಮ ಸ್ವಭಾವನೇ ಹೇಗಿರುತ್ತೆ ಅನ್ಕೋಬೇಕು. ಈಗ ನಿಮ್ಮ ಸ್ವಭಾವ ನನಗನ್ಸಿ ಮಟ್ಟಿಗೆ ನೀವು ಬರೋಕ್ಕಿಂತ ಮುಂಚೆ ಎಲ್ಲೆಲ್ಲೋ ಹೋದ್ರಿ, ಆಮೇಲೆ ಇಲ್ಲಿ ಕ್ಯಾಜುವಲ್ ಆಗಿ ಕೆಲಸ ಮಾಡ್ತಾ ಇದ್ರಿ, ಮತ್ತೆ ಈ ಅನೇಕ ಪ್ರಯತ್ನಗಳನ್ನ ಮಾಡ್ತಾ ಮಾಡ್ತಾ ಜನರ ಜೊತೆಗೆ ಬೆರಿತಾ ಬೆರಿತಾ ಬಂದಿರ್ತಾವ. ಮತ್ತೆ ಉತ್ತಮ ಕಂಚಿನ ಕಂಠ ನಿಮ್ದು, ಎಲ್ಲರೂ ಬಹಳ ಹೊಗಳ್ತಾರೆ ಕಾರ್ಯಕ್ರಮದಲ್ಲಿ ತೋರಿಸ್ಕೊಂಡಾಗ. ಅನೇಕ ಅನುಭವಗಳಾಗ್ತವೆ ಮತ್ತೆ ಕೆಲವು ಚಾಲೆಂಜಸ್ ಬರ್ತವೆ, ಅದನ್ನು ನಿರ್ವಹಿಸಬೇಕು ಅಂದ್ರೆ ಆ ಒಂದು ಸಾಮರ್ಥ್ಯ ಇರುತ್ತೆ ನಿಜ. ಆದ್ರೆ ವಾತಾವರಣ, ಉದಾಹರಣೆ ಮೇಲಾಧಿಕಾರಿಗಳು ಇರ್ತಾರೆ, ಆ ಕೆಲಸವನ್ನು ತುರ್ತಾಗಿ ಮಾಡಬೇಕು, ಇದನ್ನ ಹೀಗೆ ಯಾಕೆ ಮಾಡಿದಿರಿ ಅಂತ ಹೇಳಿ ಪ್ರಶ್ನೆ ಮಾಡೋದು ಇರುತ್ತದೆ ನಮ್ಮಲ್ಲಿ. ಏನೇ ಸರಿ ಇದೆ ಸಾಮರ್ಥ್ಯ ಇದ್ರೂ ಕೂಡ ಏನಾದ್ರೂ ಒಂದು ವಿಶೇಷ ಸವಾಲುಗಳು ಅಂತದನ್ನ ನಿಭಾಯಿಸಿದ್ದಾಗ್ಲಿ ನೆನಪಿ ಬರುತ್ತಾ?
5: ವಿಶೇಷ ಸವಾಲುಗಳು ಅಂತಂದ್ರೆ ನೇರವಾಗಿ ಉದ್ಘೋಷಣೆಗೆ ಸಂಬಂಧಪಟ್ಟಿದ್ದು ಏನ್ ಇಲ್ಲ. ಅಷ್ಟೊತ್ತಾಗ್ಲೇ ನನ್ಗನ್ಸೋ ಮಟ್ಟಿಗೆ ಒಂದು 2-3 ವರ್ಷ ಇಲ್ಲಿ ಉದ್ಘೋಷಕರಾಗಿ ಕೆಲಸ ಮಾಡಿದ್ಮೇಲೆ ಹೆಚ್ಚು ಕಡಿಮೆ ಒಂದು ಸಮಗ್ರವಾಗಿ ಒಂದು ಮೂಲಭೂತವಾದ ತಿಳುವಳಿಕೆ ಎಲ್ಲಾ ವಿಷಯಗಳಲ್ಲೂ ಬಂದಿರುತ್ತೆ. ಅದೊಂದು ಬಹಳ ದೊಡ್ಡ ಅನುಕೂಲ ಉದ್ಘೋಷಕರಾಗಿ ಕೆಲಸ ಮಾಡೋದ್ರಿಂದ. ಒಂದು ಸಮಯ ಪ್ರಜ್ಞೆ ಇರುತ್ತೆ. ಸವಾಲು ಅಂತ ಹೇಳಿದಾಗ ನನಗೆ ಒಂದೆರಡು ಕಾರ್ಯಕ್ರಮಗಳು ಮೈಸೂರಿನಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ

0: ಕೂಲಿ ವರದಿಗಳನ್ನು ಮಾಡೋದಕ್ಕೂ ಕೂಡ ಕಳಿಸ್ತಾ ಇದ್ರು. ರಾಷ್ಟ್ರಪತಿಗಳು ಬಂದಾಗ ಆ ರೀತಿ ಉಪರಾಷ್ಟ್ರಪತಿಗಳ ಇದು ಘಟಿಕೋತ್ಸವದ್ದು ಬಹಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆಲ್ಲ ನಾವು ಬಾನುಲಿ ವರದಿಗೆ ಹೋಗ್ತಾ ಇದ್ವಿ. ಆದರೆ ಒಂದೇನೆಂದರೆ ಅಷ್ಟೊತ್ತಿಗೆ ನಾನು ಜರ್ನಲಿಸಂ ಕೂಡ ಮಾಡಿದ್ದೆ ನಾನು, ಅದರಿಂದ ಸ್ವಲ್ಪ ಅವೆಲ್ಲ
1: ತುಂಬಾ
0: ಸವಾಲುಗಳನ್ನು ಎದುರಿಸೋದಕ್ಕೆ ಅನುಕೂಲ ಆಯಿತು. ನಿಜವಾದ ಸವಾಲು ಯಾವುದು ಅಂತಂದರೆ ನಮ್ಮ ನಮ್ಮ ತಿಳುವಳಿಕೆ ಮಟ್ಟನ ನಾವೇ ಮೀರ್ಕೊಂಡು ಅವಕಾಶಗಳನ್ನು ಬಳಸ್ಕೊಳ್ಳೋದಿದೆಯಲ್ಲ, ಅದು ನಿಜವಾಗಿ ದೊಡ್ಡ ಸವಾಲು ಅನಿಸುತ್ತೆ. ನನಗೆ ಆ ಥರ ಅನಿಸಿದ್ದು ಒಂದು ಫೀಚರ್ ನನಗೆ ಮಾಡೋಕ್ಕೆ ಅವಕಾಶ ಆಯಿತು. ಅದರಲ್ಲಿ ಒಬ್ಬರು ಕವಿ ಅಣತಿ ಸತ್ಯನಾರಾಯಣ ರಾವ್ ಅಂತ, ಅವರದ್ದು ಪಂಚಭೂತಗಳ ಕವನ ಅದು ಖಂಡ ಕಾವ್ಯ ಥರ ಇದೆ, ಐದಾರು ಭಾಗದಲ್ಲಿದೆ. ಅದರಲ್ಲಿ ಎಲ್ಲ ಪಂಚಭೂತಗಳನ್ನು ಆಧಾರ ಇಟ್ಟುಕೊಂಡು ಅದ್ರ ಬಗ್ಗೆ ಬರೆದಿರೋ ಇದು, ಮತ್ತು ಬಹಳ ತುಂಬ ಧ್ವನಿ ಪ್ರತಿಮೆಗಳು ಇವುಗಳೆಲ್ಲ ಇಟ್ಕೊಂಡು ತುಂಬ ಬಹಳ ಉತ್ತಮವಾದ ಇದು ಕವಿತಾಗುಚ್ಛ ಆಗಿತ್ತು. ಅದು ಅದನ್ನು ಅಲ್ಲಿರೋ ಧ್ವನ್ಯಾರ್ಥನ ನಾವು ಗ್ರಹಿಸಿ ಭೌತಿಕವಾಗಿ ಈ ಧ್ವನಿ ಮಾಧ್ಯಮ ಅದನ್ನು ಅಳವಡಿಸೋದಕ್ಕೆ ಒಂದು ಪ್ರತಿಮೆಗಳನ್ನು ಬಳಸ್ಕೊಂಡು ಅದರ ಸೌಂಡ್ ಅಥವಾ ಆಡಿಯೋ ವರ್ಷನನ್ನು ಕಾಂಟೆಕ್ಸ್ಟ್ನ ಇಟ್ಕೊಂಡು ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು. ಅದನ್ನು ನಾನು ತುಂಬ ಖುಷಿಪಟ್ಟೆ ಅದನ್ನು ಮಾಡೋದು. ಅದು ಪ್ರತಿ ಹೆಜ್ಜೆಗೂ ಒಂಥರ ಸವಾಲು ಇರ್ತಾ ಇತ್ತು. ಸೊ ಅದು ಬೇರೆಯವ್ರಿಗೆ ಹೇಗೋಗುತ್ತೆ, ಇದು ಯಾರು ಮಾಡ್ತಾ ಇರ್ತಾರೆ
1: ಅವ್ರಿಗೆ ಸಿಗೋ
0: ತುಂಬ ಆತ್ಮೀಯವಾದ ನಮ್ಮೊಳಗೆ ಆಗುವಂಥ ಅನುಭವ.
1: ಆಮೇಲೆ ಈಗ ಒಂದು ಎಲ್ಲ ಸಹೋದ್ಯೋಗಿಗಳ ಜೊತೆಗೆ ಕೆಲಸ ಮಾಡ್ತಾ ಸಾಕಬೇಕಂತಂದಾಗ ಕೆಲವು ಜವಾಬ್ದಾರಿಗಳು ಇರ್ತವೆ. ಆಮೇಲೆ ಆಗ ತುಂಬಾನೇ ಅಧಿಕಾರಿಗಳ ವರ್ಗನೂ ಜಾಸ್ತಿ, ಮತ್ತೆ ಎಲ್ಲರ ಜೊತೆಗೆ ಸೇರ್ಕಿ ಕೆಲಸ ಮಾಡ್ಬೇಕಂತಂದ್ರೆ ಒಂದೇನೋ ಭಯ ಆತಂಕ ಎಲ್ಲವನ್ನು ನೀಗಿಸ್ಕೊಂಡು ಹೋಗ್ಬೇಕು ಅಂತ ಇರ್ತಿತ್ತು. ಈಗ ಉದ್ಘೋಷಕ ವಲಯದಲ್ಲಿ ಕೆಲವು ಕೆಲಸಗಳು ತುಂಬಾ ತೊಡಕಿನದು, ಹೊಂದಾಣಿಕೆ ಮಾಡೋದು, ಕೆಲಸಕ್ಕೆ ಅವ್ರನ್ನ ಜೋಡಿಸೋದು ಮಾಡೋದು, ಅವೆಲ್ಲ ಏನಾರ ಅನುಭವ ಇದೆಯಾ ಹೆಂಗಿರ್ತಿತ್ತು ಅಂತ? ಈಗ ಎಲ್ಲರೂ ಈಗ ಶಿಫ್ಟ್ಗೆ ಬರ್ತಿರ್ತಿರಲ್ಲ, ಎಲ್ಲರೂ ಸರಿ ಮಾಡ್ಬೇಕು, ಆ ಜವಾಬ್ದಾರಿ ನಿಮ್ಗೆ ಸಿಕ್ಕಿರ್ತದೆ ಡ್ಯೂಟಿ ವಿಷಯದಲ್ಲಿ.
0: ಶಿಫ್ಟ್ಗಳಲ್ಲಿ ಯಾರ್ಯಾರು ಕೆಲಸ ಮಾಡಿರ್ತಾರೆ ಅವರೆಲ್ಲ ಈ ಮುಂದಿನ ಶಿಫ್ಟ್ ಅಲ್ಲಿ ಈ ವಾರದಲ್ಲಿ ಅಥವಾ ಈ ತಿಂಗಳಲ್ಲಿ ಇಂತಿಂಥ ಕೆಲಸ ಮಾಡಬೇಕು ಅಂತ ಮುಂಚೆನೆ ಡ್ಯೂಟಿ ಚಾರ್ಟ್ ಹಾಕುವಂತ ಪರಿಪಾಠ ಬಹಳಷ್ಟು ಇಲಾಖೆಗಳಲ್ಲಿ ಇರುತ್ತೆ, ಹಾಗೆ ಆಕಾಶವಾಣಿಯಲ್ಲೂ ಕೂಡ ಇರ್ತಿತ್ತು. ನನಗೆ ಒಂದು ಆ ಥರ ಡ್ಯೂಟಿ ಚಾರ್ಟ್ ಹಾಕುವಂತ ಒಂದು ಅವಕಾಶ ಇತ್ತು. ನನಗೆ ಬಹಳ ಕಡಿಮೆ ಇತ್ತು ಅದು, ಯಾಕೆಂದ್ರೆ ನಾನು ಮೈಸೂರಲ್ಲಿ ಕೆಲಸ ಮಾಡುವಾಗ್ಲೂ ನನ್ನ ಮೇಲೆ ಇಬ್ರು
1: ಇದ್ರು
0: ಹಿರಿಯ ಉದ್ಘೋಷಕರಿದ್ರು, ಅವ್ರು ಮಾಡ್ತಾ ಇದ್ರು, ನಾನು ಮಧ್ಯಮ, ಆಮೇಲೆ ನನಗಿಂತ ಜೂನಿಯರ್ಸ್ ಇಬ್ರು ಇದ್ರು. ಸೊ ಡ್ಯೂಟಿ ಚಾರ್ಟ್ ಎಲ್ಲ ನಾವು ಹಾಕುವಂತ ಪಡಿಪಾಟು ಇರ್ತಾ ಇರ್ಲಿಲ್ಲ.
1: ಅದು ಈಗ ಅಂದ್ರೆ ಈಗ ನಾವು ಈಗ ನಮ್ಮ ಮಾತಿನ ಮಧ್ಯೆ ಈಗ ನಗು ಯಾಕೆ ಬರುತ್ತಂದ್ರೆ ಅದು ಅದನ್ನ ಹೇಗಾದ್ರೂ ಮಾಡಿ ಅದನ್ನ ಸರಿಪಡಿಸ್ತಿದ್ವಿ ಆ ಮತ್ ಬೇರೆ. ಆದ್ರೆ ಯಾರ್ಯಾರದ್ದು ಏನೇನೋ ಕೆಲಸಗಳು ಅವಶ್ಯಕತೆಗಳು ಅವಶ್ಯಕತೆಗಳನ್ನ ನಾವು ಅವರಿಗೆ ಕೊಡಬೇಕು. ಅವರು ರಜೆ ಅಂದ್ರೆ ರಜೆ, ಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆ, ಸಂಜೆ ಅಂದ್ರೆ ಸಂಜೆ. ಇದನ್ನ ನೀವೇ ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಮೇಲಾಧಿಕಾರಿಗಳು ಹೇಳಿ ಬಿಟ್ಬಿಡ್ತಾರೆ. ಈಗ ಆವಾಗ ನೀವು ಮೂರನೇ ವ್ಯಕ್ತಿಯಾಗಿ ಇದ್ದಾಗ ನಿಮ್ಗೆ ಅದು ಗೊತ್ತಿರಲ್ಲ, ಈಗ ನಿಮ್ ಕೈಗೆ ಬಂತು ಜವಾಬ್ದಾರಿ ಅಂದಾಗ ಇದ್ರ ಕಷ್ಟ ಏನಪ್ಪ ಅಂತ ಈಗ ಅರ್ಥ ಆಗ್ತಾ ಇದೆಯಲ್ಲ ಅಂತ ಅನ್ಸಿರ್ಬೇಕು ನಿಮ್ಗೆ.
0: ನೋಡಿ ಇದು ಈ ಡ್ಯೂಟಿ ಚಾರ್ಟ್ ಹಾಕುವಂತ ಇದು ಕಲ್ಚರ್ ಇರುವಂತ ಕಡೆಗೆ ಬಹುಶಃ ಯಾವತ್ತೂ ಯಾವ ಡ್ಯೂಟಿ ಚಾರ್ಟ್ ಕೂಡ ಸಮಗ್ರವಾಗಿ ತೃಪ್ತಿಕರವಾಗಿ ನಾನು ಮನ್ಸರಿ ನನಗೆ ಸಿಕ್ಕಿದ್ದೆ ಅವಕಾಶದಲ್ಲಿ ನಾನು ಅದನ್ನೇ ಬರ್ದಿದ್ದು ನೋಡಿದೆ. ತುಂಬಾ ಎಲ್ಲರೂ ರಿಕ್ವೈರ್ಮೆಂಟ್ಗಳು ಬರ್ದಿದ್ರು, ಸೊ ಎಲ್ಲಾರದು ರಿಕ್ವೈರ್ಮೆಂಟ್ ಎಲ್ಲ ಹಾಕಿ ಆಮೇಲೆ ಲಘು ಹಾಸ್ಯವಾಗಿ ಇಟ್ಲೆ ಮಾಡಿ ಮಾತಾಡೋ ಅಭ್ಯಾಸ ಇರ್ತಿತ್ತು. ಹಂಗಾಗಿ ನೋಡಿ ನಿಮ್ ಎಲ್ಲರ ಇದನ್ನು ಅವಶ್ಯಕತೆಗಳನ್ನು ಈ ಡ್ಯೂಟಿ ಚಾರ್ಟ್ ಪೂರೈಸಿದೆ ಅಂತ ಅನ್ಕೊಳ್ತೀನಿ. ಇನ್ನೂ ಏನಾದರೂ ಸಮಸ್ಯೆಗಳು ಕಂಪ್ಲೇಂಟ್ಗಳು ಇದ್ರೆ ಇದು ಸ್ವರ್ಗದಿಂದ ಇಳಿದು ಬಂದಿರೋ ಡ್ಯೂಟಿ ಚಾರ್ಟು, ಸ್ವರ್ಗದಲ್ಲೇ ಸುಖ ಇಲ್ಲ ಅನ್ಕೊಳ್ಳಿ ಅಂತ ಒಂದು ಸುಮ್ಮನೆ ಶರಾಬ್
1: ಅಂದ್ರೆ ಇದ್ರ ಇತ್ಯರ್ಥ ಬೇಕಾದ್ರೆ ಸ್ವರ್ಗದಲ್ಲೇ ಆಗುತ್ತೆ ಅಲ್ಲಿಂದ ಬಂದಿರೋದ್ರಿಂದ ಅಂದ್ರೆ ತೊಡಕಿನ ಕೆಲಸ ಅಲ್ಲ ಅದು ಇರ್ಬೇಕು ನಿಜ.
0: ಆ ತರದೆಲ್ಲ ಏನು ಸಣ್ಣ ಪುಟ್ಟ ಇರ್ಸ್ ಮುರ್ಸ್ಗಳು ಎಲ್ಲ ಇರುತ್ತಲ್ಲ ಅವೆಲ್ಲ ಇರುತ್ತೆ
1: ಅಲ್ಲ. ನಮ್ಮ
0: ಮಧ್ಯ ಒಂದು ನಕ್ಕೊಂಡು ಹೋಗಬೇಕು
1: ಬಾಲಸುಬ್ರಹ್ಮಣ್ಯ ಅವರೇ. ಈಗ ನಮ್ಮ ಮಧ್ಯೆ ಎಷ್ಟೆಲ್ಲ ಸೀರಿಯಸ್ನೆಸ್ ಇರುತ್ತೆ, ಕೆಲಸ ಇರ್ತದೆ, ಜವಾಬ್ದಾರಿ ಇರ್ತದೆ. ಹೊರಗಡೆ ಕೇಳುಗರ ಜೊತೆಗೂ ಕೂಡ ನಾವು ನಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದನ್ನು ಹೇಗೆ ಮಾಡಿದ್ದೀವಿ, ಸರಿ ಮಾಡಿದ್ದೀವಿ, ಅವ್ರಿಗೆ ಖುಷಿ ಪಡಿಸುವಂಥದ್ದು ಇರುತ್ತೆ. ಇದ್ರ ಮಧ್ಯೆ ಈ ಥರ ಇರ್ತದೆ ನಮ್ಮ ಒಳಗಿನ ಕೆಲಸಗಳು. ಉದಾಹರಣೆ, ನಾವು ಒಂದು ಕಾರ್ಯಕ್ರಮ ಪ್ರೊಡಕ್ಷನ್ ಮಾಡಬೇಕಂದ್ರೆ ಜನ ಕರೆಕ್ಟಾಗಿ 15 ನಿಮಿಷ ಕಾರ್ಯಕ್ರಮವನ್ನು ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಕೇಳಿಬಿಟ್ಟಿರ್ತಾರೆ. ಆದರೆ ಹಿಂದೆ ದಿನಗಟ್ಟಲೆ ಕೆಲಸ ಇರುತ್ತೆ. ಒಂದು 30 ಸೆಕೆಂಡಿನ ಒಂದು ಪ್ರೋಮೋ ಜಿಂಗಲ್ ಏನಾದರೂ ಒಂದು ನಿರ್ಮಿಸಬೇಕಂತಂದ್ರೆ ದಿನಗಟ್ಟಲೆ ಟೈಮ್ ತಗೊಂಡಿರ್ತದೆ. ಅಷ್ಟು ಶ್ರಮ ಹಾಕಿ ಕೆಲಸ ಮಾಡಿರ್ತೀವಿ. ಏನಿದ್ರು ಕೂಡ ನಾವು ಕೇಳುಗರಿಗಾಗಿ ಮಾಡ್ತೀವಿ, ಮತ್ತು ಸರ್ಕಾರಿ ನೌಕರರಾಗಿ ನಮ್ಮ ಕೆಲಸವೂ ಹೌದು, ಸ್ಪೆಷಾಲಿಟಿ ಇರ್ತದೆ. ಈಗ ಈ

0: ಈ ಕೆಲಸ ಇತ್ಯಾದಿಗಳನ್ನೆಲ್ಲ ಮಾಡಿ ಇನ್ನು ಸಾಕಪ್ಪ, ಉದ್ಘೋಷಕರಾಗಿ ಕೆಲಸ ಮಾಡಿದ್ದು ಸಾಕಾಗಲಿ, ಅಥವಾ ಇನ್ನು ಅಧಿಕಾರಿಯಾಗಲಿ. ಸುಮಾರು ನಮ್ಮಲ್ಲಿ ಕೆಲವರು ಒಂದಿಷ್ಟು ಬೇರೆ ಬೇರೆ ಕೆಲಸಗಳು ಇರೋದ್ರಿಂದ ನಾವು ಅದನ್ನು ಮಾಡಬೇಕಾಗಿದೆ ಅಂಥೇಳಿ ಬಿಟ್ಟು ಹೋಗ್ತಾರೆ. ನಮ್ಮ ಆಕಾಶವಾಣಿ ಅಷ್ಟೇ ಅಂತಲ್ಲ, ಬೇರೆ ಎಲ್ಲ ಸಂಸ್ಥೆಗಳಲ್ಲಿ ಕೆಲಸವನ್ನು ಕೆಲವರು ಒಂದೊಂದು ಹಂತದಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ನೀವು ಕೂಡ ಬಿಟ್ಟು ಹೋಗ್ಬಿಟ್ರಲ್ಲ ಸರ್?
1: ಇಲ್ಲ, ನನಗೆ ಹೆಚ್ಚು ಕಡಿಮೆ ಅದೇ, ನಾನು ಸ್ವಯಂ ನಿವೃತ್ತಿ ತಗೊಂಡೆ. ನಾನು ಒಂದು ಥರದಲ್ಲಿ ಅದು ನನಗೆ ಮಿಡ್ ಲೈಫ್ ಕ್ರೈಸಿಸ್, ನನಗೆ ಸಾಕಷ್ಟು ಒಂಥರ ಸ್ವಲ್ಪ ಅತೃಪ್ತಿ ಬೆಳೆಯಕ್ಕೆ ಶುರುವಾಗಿತ್ತು. ಏನೋ ಒಂಥರ ತುಂಬ ಏಕತಾನತೆ ಕಾಡ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಇದೆಲ್ಲ ಏನು ಕಾರ್ಯಕ್ರಮಗಳು, ಇದೆಲ್ಲ ಮಾಡುವಂಥ ಅವಕಾಶಗಳು ಇದ್ದು ಮಧ್ಯ ಒಂದೊಂದು ಸರಿ ಹಾಗೆ ಅನಿಸೋದು. ಅದಕ್ಕೋಸ್ಕರ ನಾನು ಬೇರೆ ಥರ ಮಾಧ್ಯಮಗಳಲ್ಲೇನಾದರೂ ಕೆಲಸ ಮಾಡಬಹುದಾ ಅಂತ ಅವಕಾಶಗಳನ್ನು ಹುಡ್ಕೋದಿಕ್ಕೆ ಅಂತ ತುಂಬ ಸರಿ ನನಗೆ ಅನಿಸ್ತಾ ಇತ್ತು. ಸೊ ಸ್ವಲ್ಪ ನನಗೆ ಮಾಧ್ಯಮದಲ್ಲಿ ಬರೆಯುವಂಥ ಅವಕಾಶಗಳು ಸಾಕಷ್ಟು ಇರ್ತಾ ಇರ್ತಿತ್ತು. ಅದಕ್ಕೋಸ್ಕರ ನಾನು ಇದನ್ನು ಬಿಟ್ಟು ಬೇರೆ ಕಡೆ ಏನಾದರೂ ಕೆಲಸ ಮಾಡೋಕ್ಕೆ ಸಾಧ್ಯ ಆಗತ್ತಾ ಅಂತ ಅವಾಗ ನಾನು ಸ್ವಯಂ ನಿವೃತ್ತಿ ಪಡ್ಕೊಂಡೆ.
0: ಆಕಾಶವಾಣಿಯಿಂದ ಬಹಳಷ್ಟು ಅಧಿಕಾರಿಗಳಾಗಿರ್ಬೋದು, ಅವರೆಲ್ಲ ಬಿಟ್ಟು ಹೋಗಿದ್ದಾರೆ. ಜವಾಬ್ದಾರಿಗಳು ಇರಬಹುದು, ಮತ್ತೆ ಸಂಸ್ಥೆ ಮೇಲಿನ ಮುನಿಸು ಅಂತಲ್ಲ, ನೀವು ಹೇಳಿದ್ರಲ್ಲ ಏಕತಾನತೆ ಕಾಡತ್ತೆ ಅಂತ. ಮತ್ತೆ ಇನ್ನೊಂದು ಕಡೆ ಅವಕಾಶ ಇದ್ದಾಗ ಸಾಮಾನ್ಯವಾಗಿ ಇದಕ್ಕಿಂತ ಉತ್ತಮವಾಗಿ ಇದ್ದದ್ದು ಒಂದು, ಮತ್ತು ಮನೆ ಕೆಲಸ ಪ್ಲಸ್ ಅದನ್ನ ನಿಭಾಯಿಸ್ಕೊಂಡು ಹೋಗ್ಲಿಕ್ಕೆ ಒಂದು ಅನುಕೂಲ ಏನಾದ್ರು ಇದ್ರೆ ಬಿಟ್ಟು ಹೋಗ್ಬಿಡ್ತಾರೆ. ಬಿಟ್ಟು ಹೋದ್ಮೇಲೆ ಮತ್ತೆ ನಾನು ಇಲ್ಲಿ ಇರಬೇಕಿತ್ತು ಅಂತ ಹೇಳೋ ಸಾಕಷ್ಟು ಕೆಲವು ನಮ್ಮ ಮಿತ್ರರು ಕೂಡ ಸಿಕ್ಕಿದ್ದಾರೆ. ಅದು ಬಹಳ ಕಡಿಮೆ. ಈಗ ಒಂದಿಷ್ಟು ಹೆಚ್ಚಿನ ಸಾಮರ್ಥ್ಯ ಇದ್ದಾಗ, ನಮಗೆ ತಿಳುವಳಿಕೆ ಇದ್ದಾಗ, ಜ್ಞಾನ ಇದ್ದಾಗ ಅದು ಎಲ್ಲಾದರೂ ಬೇರೆ ಕಡೆ ಉಪಯೋಗಕ್ಕೆ ಬಂದೇ ಬರುತ್ತೆ ಅಂತ ಹೇಳಿ ಒಂದು ನಂಬಿಕೆ ಇರುತ್ತೆ ನೋಡಿ. ಅಲ್ಲಿ ಹೋದಾಗ ಎಷ್ಟು ವರ್ಷ ಮುಂಚೆ ಹೋದ್ರಿ ಅಂತ, ಇಲ್ಲಿ ಇನ್ನೂ ಸರ್ವಿಸ್ ಎಷ್ಟು ಉಳಿದಿತ್ತು ನಿಮಗೆ?
1: ಬಹುಶಃ 11 ವರ್ಷ.
0: 11 ವರ್ಷ ನೋಡಿ, 1-2 ವರ್ಷ ಮುಂಚೆ ಯಾರಾದರೂ ಬಿಟ್ಟು ಹೋಗ್ತಾರೆ, ನೀವು 11 ವರ್ಷ ಬಿಟ್ಟು ಹೋದ್ರಲ್ಲ ಸರ್, ನಮ್ಮ ಕೇಳುಗರಿಗೆ ಎಷ್ಟು ಅನ್ಯಾಯ ಮಾಡಿದ್ರಿ. ಹೌದು, ಯಾಕಂದ್ರೆ ನಮ್ಮ ಕೇಳುಗರು ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ. ನನ್ನ ನಡುವೆ ಈಗ ಬೇರೆಯವರೆಲ್ಲ ಮೆಸೇಜ್ಗಳನ್ನು ಮಾಡಬಹುದಾಗಿರ್ಬೋದು, ಸಿಗ್ತಾರೆ ಕೆಲವರು ನಮ್ಮ ಶ್ರೋತೃಗಳು ಬಂದಾಗ ನಿಮ್ಮನ್ನು ತುಂಬಾನೇ ನೆನಪಿಸ್ತಾರೆ. ಅದು ಉತ್ಪ್ರೇಕ್ಷೆ ಅಲ್ಲ, ನಾನು ಪ್ರತಿ ಬಾರಿ ನಾನು ಇಲ್ಲಿ ಬಂದು 1 ವರ್ಷ ಆದ್ರೂ ಸುಮಾರು ಜನ ನಿಮ್ಮನ್ನ, ನಿಮ್ಮ ಧ್ವನಿಯನ್ನ ನೆನಪಿಸಿ ಮಾತಾಡಿದ್ದವರು ಇದ್ದಾರೆ. ಹಾಗಾಗಿ
1: ಥ್ಯಾಂಕ್ ಯು. ಆಕ್ಚುಲಿ ನಾನು ಕೆಲಸ ಬೇರೆ ಮಾಧ್ಯಮದಲ್ಲಿ ಮಾಡಬೇಕು ಅಂತ ಅನ್ಕೊಂಡೆ ಅಲ್ಲ, ಆದರೆ ನಾನು ಬೇರೆ ಮಾಧ್ಯಮಕ್ಕೆ ಹೋಗಲಿಲ್ಲ. ಅದು ಹೆಂಗಾಯಿತು ಅಂದರೆ, ಒಂದು ಎನ್ ಜಿ ಒ ಅಂತೀವಲ್ಲ, ನಾವು ಒಂದು ಎನ್ ಜಿ ಒನಲ್ಲಿ ಕಮ್ಯುನಿಕೇಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡೋ ಅವಕಾಶ ಸಿಕ್ತು ನನಗೆ. ಅದು ಕರ್ನಾಟಕ ಸರ್ಕಾರದ ಜೊತೆ ಕೆಲಸ ಮಾಡುವಂಥ ಒಂದು
0: ಎನ್ ಜಿ ಒ,
1: ಹಾಂ, ಕೆ ಎಚ್ ಪಿ ಟಿ ಅಂತ, ಕರ್ನಾಟಕ ಹೆಲ್ತ್ ಪ್ರಮೋಷನ್ ಟ್ರಸ್ಟ್ ಅಂತ, ಅಲ್ಲಿ ನಾನು ಸೇರಿಕೊಂಡೆ. ನನಗೆ ಆವಾಗ ಏಕತಾನತೆ ಏನು ಕಾಡ್ತಾ ಇತ್ತು ಇಲ್ಲಿ, ಒಂಥರದಲ್ಲಿ ಅದನ್ನು ತುಂಬಿಕೊಡ್ತು ಅಂತ ಅನ್ಬೋದು. ಅದು ಪಬ್ಲಿಕ್ ಹೆಲ್ತ್ ಕಮ್ಯುನಿಕೇಷನ್ ಅಲ್ಲಿ ಕೆಲಸ ಮಾಡಬೇಕಾಗಿತ್ತು. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಬಾಲ್ಯದಲ್ಲಿ ನಾನು ನೋಡಿದ್ದೆ ನನ್ನ ಹಳ್ಳಿಗಳು, ನನ್ನ ಸುತ್ತಮುತ್ತ ಊರೇನಿದು, ಆ ಜೀವನ, ಅದನ್ನ ನಾನು ಮೈಸೂರಿಗೆ ಬಂದ ಮೇಲೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ.
0: ಜವಾಬ್ದಾರಿ ತಗೊಂಡು ಮ್ಯಾನೇಜರ್ ಆಗಿ ಕೂಡ ಕೆಲಸ ಮಾಡಿದ್ರು,
1: ನೇರವಾಗಿ ಅವ್ರ ಜೊತೆಗೆ ಒಡನಾಟ ಸಿಕ್ಕೋದು, ಅವ್ರ ಕಷ್ಟ ಸುಖ ಆರೋಗ್ಯದ ಬಗ್ಗೆ ಅವ್ರಿಗಿರೋ ಆತಂಕಗಳು, ಅವಾಗ ಹೆಚ್ಚಿನ ಆರೋಗ್ಯದ ಸಂಕಷ್ಟ ಇದ್ದಿದ್ದು ಅಂತಂದ್ರೆ ಜಾಗತಿಕವಾಗಿ ಮತ್ತೆ ಇಂಡಿಯಾದಲ್ಲೂ ಇದ್ದಿದ್ದು ಎಚ್ ಐ ವಿ ಏಡ್ಸ್ ತುಂಬಾ ಕರ್ನಾಟಕದಲ್ಲಿ ಹೆಚ್ಚು ಹರಡಿದ ಕಾಲ ಅದು. ಆ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಸೇರ್ಕೊಂಡಿದ್ದು. ಸೊ 4-6 ಆ ಥರ ಪಬ್ಲಿಕ್ ಹೆಲ್ತ್ ಇಶ್ಯೂಸ್, ಟಿ ಬಿ ಅನ್ನು ಕಡಿಮೆ ಮಾಡೋದಾಗಿರ್ಬೋದು, ಸಮಾಜದಲ್ಲಿ ಅಂಚಲ್ಲಿರೋ ಸಮುದಾಯಕ್ಕೆ ಅವ್ರನ್ನ ಕಳಂಕ, ತಾರತಮ್ಯ, ಅವರ ಸಮಸ್ಯೆಗಳು, ಆರೋಗ್ಯ ಮತ್ತಿತರ ಸಮಸ್ಯೆಗಳ ಬಗ್ಗೆ ಸಂವಹನ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಹೆಚ್ಚು ಕಡಿಮೆ ನನ್ನ ಕೆಲಸ ಆ ದಿಸೆಯಲ್ಲಿತ್ತು. ಸೊ ಅದರಿಂದಾಗಿ ನನಗೆ ಸಂಪೂರ್ಣ ಹೊಸ ಅನುಭವ
0: ಮತ್ತೆ ತೃಪ್ತಿ,
1: ಸಂತೋಷ ಕೂಡ ಖಂಡಿತ. ಯಾಕೆಂದ್ರೆ ರೋಗ ರುಜಿನ ಎಲ್ಲಕ್ಕಿಂತ ಹೆಚ್ಚಾಗಿ ಸಮಾಜದಿಂದ ಕಳಂಕಿತರಾಗಿ ಅಂಚಿನಲ್ಲಿ ಒಂಥರ ನಿರ್ಲಕ್ಷಿಸಿದ ಸಮುದಾಯ ಅಂತ ನಾವೇನು ಹೇಳ್ತೀವಿ, ಅವರ ಜೀವನದ ಸಂಕೀರ್ಣತೆನೆ ಬೇರೆ, ಅದರ ಗಹನತೆಗಳೇ ಬೇರೆ. ಅವರ ಜೊತೆಗೆ ಕೆಲಸ ಮಾಡುವಾಗ ನನಗೆ ಸಿಕ್ಕ ಅನುಭವಗಳು ಸಾಕಷ್ಟು ಒಂಥರ ಗಾಢವಾದ ಅನುಭವಗಳು ಸಿಕ್ಕಿದೆ,
0: ಸಂತೋಷ ನೀಡಿದೆ ಅಂತ ಹೇಳ್ಬೋದು. ಅದು ಅಂದ್ರೆ ಈಗ ಅನುಭವಗಳಿಗೆ ನಾವು ತೆರೆದುಕೊಳ್ಳೋದಿದೆಯಲ್ಲ, ಆ ಅವಕಾಶಗಳು ಸಿಕ್ಕಿದಾಗ ಪುಣ್ಯವಂತ ಅಂತ ಹೇಳಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಜನರ ಜೊತೆಗೆ ಧ್ವನಿ ಮೂಲಕನೇ ಆದಷ್ಟು ಸಂಪರ್ಕದಲ್ಲಿ ಇರ್ತೀವಿ. 4 ಗೋಡೆಗಳ ಮಧ್ಯೆ ನಮ್ಮ ರೂಮ್ ದೊಡ್ಡದಿರುತ್ತೆ, ಅಲ್ಲಿ ಯಾರು ಇರಲ್ಲ. ನಾವು ಜನರ ಜೊತೆಗೆ ಧ್ವನಿ ಮೂಲಕವಾಗಿ ಸಂಪರ್ಕದಾಗಿರ್ತೀವಿ, ಇಲ್ಲಿ ನೇರವಾಗಿರ್ತೀವಿ, ಮತ್ತೆ ಬೇರೆ ಬೇರೆ ಜನ ಸಿಗ್ತಾರೆ. ಅದು ಒಂಥರ ನಮ್ಮ ಸ್ವಭಾವ. ನಿಮ್ ಮನಸ್ಸಲ್ಲಿ ಇದ್ದದ್ದು ಎಲ್ಲೋ ಒಂದ್ ಕಡೆ ಅದು ಈಡೇರಿದೆ ಅಂತ ನಾವು ಭಾವಿಸ್ಕೊಂಡಿವಿ.
1: ಹೌದು,
0: ಆಕಾಶವಾಣಿಗೆ 90 ಆದ ಸಂದರ್ಭದಲ್ಲಿ ಮತ್ತೆ ನಮ್ಮ ಜೊತೆಗೆ ಮಾತಾಡಿದಿರಿ, ಮತ್ತೆ ಕೇಳುಗರು ಬಹಳ ಖುಷಿ ಪಡ್ತಾ ಇದ್ದಾರೆ. ಈಗ

0: ಧ್ವನಿಗಳನ್ನು ಮತ್ತೆ ಕೇಳೋಕ್ಕೆ ಅವರಿಗೆ ಅವಕಾಶ ಸಿಕ್ಕಿದೆ, ಮತ್ತು ನಾವು ನೀವು ಮತ್ತೆ ಭೇಟಿಯಾಗಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ ಅಂತ ಹೇಳೋಣ
1: ಖಂಡಿತ
0: ಸರ್.
1: ಖಂಡಿತ ಕಾರ್ಯಕ್ರಮದ ಮುಖಾಂತರ ನಾನು ಶ್ರೋತೃಗಳ ಜೊತೆಗೆ ಬಹಳಷ್ಟು ಸಂಪರ್ಕ ಇಟ್ಕೊಂಡಿರ್ತಿದ್ವಿ ಆವಾಗ. ಈ ಕಾರ್ಯಕ್ರಮದ ಮುಖಾಂತರ ಮತ್ತೆ ಭೇಟಿಯಾಗುವ ಅವಕಾಶ ಅವರನ್ನ
0: ಸಿಕ್ಕಿದೆ ಅಲ್ಲ. ಎಲ್ಲರ ಪರವಾಗಿ ಆಕಾಶವಾಣಿ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೂ ನಿವೃತ್ತ ಹಿರಿಯ ಉದ್ಘೋಷಕರಾದ ಕೆವಿ ಬಾಲಸುಬ್ರಹ್ಮಣ್ಯ ಅವರೊಂದಿಗಿನ ಮಾತುಕತೆಯನ್ನ ಕೇಳ್ತಾ ಇದ್ರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ಇದು ಇಂದಿನ ಆಕಾಶಪುಟ್ಟಿ ಕಾರ್ಯಕ್ರಮ. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶಬುಟ್ಟಿ ಕೇಳಿದ್ರಿ.

0: ಸಮಯವಾಗಿದೆ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕ್ಷಿತಿರುಹಕೆ ಸುಮಫಲ ಮುಹೂರ್ತ ನಿಶ್ಚಿತವೇನೋ ಮತಿಮನಂಗಳ ಕೃಷಿತ್ತಪಃ ಫಲವು ಮಂತು. ಕ್ಷಿತಿರುಹಕೆ ಸುಮಫಲ ಮುಹೂರ್ತ ನಿಶ್ಚಿತವೇನು ಮತಿಮನಂಗಳ ಕೃಷಿತಪಃ ಫಲವು ಮಂತು. ಸತತ ಕೃಷಿ ಬೀಜಗುಣ ಕಾಲ ವರ್ಷಗಳೊದವೆ ಪ್ರತಿಭೆ ವಿಕಸಿತಬಹುದು ಮಂಕುತಿಮ್ಮ. ಸತತ ಕೃಷಿ ಬೀಜಗುಣ ಕಾಲ ವರ್ಷಗಳೊದವೆ ಪ್ರತಿಭೆ ವಿಕಸಿತಬಹುದು ಮಂಕುತಿಮ್ಮ.

ಗಿಡ ಮರಗಳು ಬೆಳೆಯಲು, ಹೂ ಮತ್ತು ಹಣ್ಣುಗಳು ಬಿಡಲು ಯಾರಾದರೂ ಮುಹೂರ್ತ ಇಟ್ಟಿರುತ್ತಾರೇನು? ಇಲ್ಲ. ಕಾಲ ಬಂದಾಗ ಗಿಡ ಬೆಳೆಯುತ್ತದೆ, ಮರ ಹೂ ಮತ್ತು ಹಣ್ಣುಗಳನ್ನು ಕೊಡುತ್ತದೆ. ಬುದ್ಧಿ ಮತ್ತು ಮನಸ್ಸಿನ ಶಕ್ತಿಗಳ ಕೃಷಿ ಮತ್ತು ತಪಸ್ಸಿನ ಫಲಗಳು ಹಾಗೇ. ಅವಿರತವಾದ ಕೆಲಸ, ಕಾನ್ಸ್ಟಂಟ್ ಕಲ್ಟಿವೇಷನ್, ಅದರ ಫಲಗಳು ಸಿಗುವುದು ಸಂತತ ಕೃಷಿಯಿಂದ, ಒಳ್ಳೆಯ ಪೋಷಣೆಯಿಂದ ಮತ್ತು ತಾಳ್ಮೆಯಿಂದ ಮಾತ್ರ. ಈಗ ಬೀಜ ಬಿತ್ತಿ ನಾಳೆ ಮರವಾಗಲು ಸಾಧ್ಯವೇ ಇಲ್ಲ. ಎಲ್ಲವೂ ಕೂಡಿ ಬಂದಾಗ ಪ್ರತಿಭೆ ಅರಳುತ್ತದೆ. ಸಂಕಲ್ಪ ಶಕ್ತಿಯು ಹೆಚ್ಚಿದಂತೆ

ಮಾಡುವ ಕೆಲಸದಲ್ಲಿ ಕಾರ್ಯದಲ್ಲಿ ಯೋಗ್ಯತೆಯು ನಮ್ಮಲ್ಲಿ ಬೆಳೆಯುತ್ತದೆ. ಯಾವುದೇ ಧ್ಯೇಯ ಸಾಧನೆಗೆ ಮನಸ್ಸು ಬುದ್ಧಿಯು ಸ್ಥಿರವಾಗಿ ನಿಂತು ಮಾಡುವ ಕೆಲಸಕ್ಕೆ ಅಲ್ಲಿಂದ ಸದಾ ಸ್ಫೂರ್ತಿ ದೊರೆಯುತ್ತಿರಬೇಕು. ಬರೀ ಸಂಕಲ್ಪ ಸಾಕಾಗದು, ಅದನ್ನು ಕಾರ್ಯಗತಗೊಳಿಸುವ ಕೌಶಲ್ಯವೂ ಜೊತೆಗಿರಬೇಕು ಮತ್ತು ತಾಳ್ಮೆ ಇರಬೇಕು. ಯಾವನು ಕಾರ್ಯ ಸಾಧನೆಯಲ್ಲಿ ಮೂರು ಅಂಶಗಳನ್ನು ತಪ್ಪದೇ ಅನುಸರಿಸುತ್ತಾನೋ ಅವನನ್ನು ಯಶಸ್ಸು ಹುಡುಕಿಕೊಂಡು ಬರುತ್ತದೆ. ಅವನು ಹಾಕಿದ್ದ ತಾಳದ ಹಾಗೆ, ಕಣ್ಣು ಮುಚ್ಚಿಕೊಂಡು ಹೇಳಿದ ಹಾಗೆ ಕುಣಿಯೋದೇ ರತ್ನನ ಪ್ರಪಂಚ, ಮಗುವು ತಾಯಿ ತಂದೆ ಕಣ್ಣು ಮುಂದೆ ನಡೆವಂತೆ ನಡೆ, ಮಿಗಚಿಂತೆ ತಲೆ ಹರಟೆ ಅಂತ ಹೇಳಿ ಒಬ್ಬರು ಜ್ಞಾನಿ ಪುರುಷರು ಹೇಳುತ್ತಾರೆ.

ವಕ್ತೃವುಂಟೆಲ್ಲರಿಗೆ ವರ್ಚಸೋರೋರ್ವರಿಗೆ ಕತ್ತಿ ಪಣ್ಯದೊಳುಂಟು ಶಕ್ತಿ ಸಹಜದಲ್ಲಿ. ವಕ್ತೃವುಂಟೆಲ್ಲರಿಗೆ ವರ್ಚಸೋರೋರ್ವರಿಗೆ ಕತ್ತಿ ಪಣ್ಯದೊಳುಂಟು ಶಕ್ತಿ ಸಹಜದಲ್ಲಿ. ವ್ಯಕ್ತಿ ಪ್ರಭಾವವೀ ಲೋಕಚರಿತೆಯ ಕೀಲು ಹಸ್ತವದು ದೈವ ಕೆಲೋ ಮಂಕುತಿಮ್ಮ. ವ್ಯಕ್ತಿ ಪ್ರಭಾವವೀ ಲೋಕಚರಿತೆಯ ಕೀಲು ಹಸ್ತವದು ದೈವ ಕೆಲೋ ಮಂಕುತಿಮ್ಮ.

ಸಾಧನೆಯಂತೆ ಸಿದ್ಧಿ, ಭಾವದಂತೆ ದೇವ. ಯಾವ ಮಹಾಪುರುಷರು ಒಮ್ಮೇಲೇ ಬೆಳಕಿಗೆ ಬಂದವರಲ್ಲ. ಗುರುಕರುಣೆ, ದೈವಕೃಪೆ, ಅವಿರತ ತಪಸ್ಸಿನ ಫಲವೇ ಅಂತ ಮಹಾನುಭಾವರು. ಅವರೇ ಪೂಜ್ಯರು. ಲೋಕೋ ಭಿನ್ನ ರುಚಿ ಹೇಳುವಂತೆ ಒಂದರಂತೆ ಒಂದಿಲ್ಲ. ಗುಣದಲ್ಲಿಯೂ ಶಕ್ತಿಯಲ್ಲಿಯೂ ಮನುಷ್ಯರಲ್ಲಿ ಹೆಚ್ಚು ಕಡಿಮೆಗಳಿರುವುದು ಪ್ರಕೃತಿ ಯಥಾರ್ಥ. ಎಲ್ಲರೂ ಸಮಾನರೆನ್ನುವುದು ಉತ್ಪ್ರೇಕ್ಷೆ. ತೇನ್ಸಿಂಗನಿಗೆ ತಾಯಿಯೇ ಗುರುವಾಗಿ ಪ್ರೇರಣೆ ನೀಡುತ್ತಾಳೆ. ದೈವವು ಸಹಾಯ ಹಸ್ತ ಚಾಚುತ್ತದೆ ಮತ್ತು ಅವನ ಸತತ ಕೃಷಿಯ ಫಲವೇ ಆತನು ಅತಿ ಎತ್ತರವಾದ ಎವರೆಸ್ಟ್ ಶಿಖರವನ್ನು ತಲುಪಿ ಅಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನು ಮೆರೆಯುತ್ತಾನೆ. ಎಲ್ಲರಿಗೂ ಮುಖ ಉಂಟು. ತೇಜಸ್ಸು ಇರತಕ್ಕವರು ಕೆಲವರೇ. ವಿಶ್ವಸುಂದರಿ, ಭುವನ ಸುಂದರಿ ಪಟ್ಟ ಕೆಲವರಿಗೆ ಒಲಿದು ಬರುತ್ತದೆ. ಎಲ್ಲರೂ ಯೋಗವನ್ನು ಬಲ್ಲವರಾದರೂ ಯೋಗ ಪಟುಗಳು ಆಗುವವರು ಕೆಲವರು. ಎಲ್ಲರಿಗೂ ಕೈಕಾಲುಗಳಿರುತ್ತವೆ, ಸ್ವಲ್ಪ ಶಕ್ತಿಯೂ ಇರುತ್ತದೆ. ಓಟದ ರಾಣಿ ಎಂದು ಅನಿಸಿಕೊಂಡವಳು ಪಿಟಿ ಉಷಾ ಮಾತ್ರ. ಹಾಗೆಯೇ ದ್ರೋಣಾಚಾರ್ಯರ ಬಳಿ ಕೌರವರು, ಪಾಂಡವರು ಎಲ್ಲರೂ ಧನುರ್ವಿದ್ಯೆಯನ್ನು ಕಲಿತರು. ಧನುರ್ವಿದ್ಯಾ ಪ್ರವೀಣ ಅನ್ನಿಸಿಕೊಂಡವನು ಅರ್ಜುನನು ಮಾತ್ರ. ಮಹತ್ತತ್ವವನ್ನು ತಿಳಿದವರೆಲ್ಲರೂ ಮಹಾತ್ಮರೇ. ದೇಹ ಎದೆಯೊಳು ಕುಳಿತು ಕಂಗೊಳಿಸಿತಪ್ಪ, ಅಲ್ಲೆಲ್ಲೂ ಇಹನೆಂದು ಹುಡುಕೋನವೆಪ್ಪ ಎಂದು ಹೇಳಿದ ಹಾಗೆ ಲೋಕದ ಚರಿತ್ರೆಯನ್ನು ಪ್ರಭಾವಗೊಳಿಸಿದವರು ಇಂಥ ಪ್ರಭಾವಶಾಲಿಗಳಾದ ಪ್ರಾತಃಸ್ಮರಣೀಯ ವ್ಯಕ್ತಿಗಳಾದ ಶ್ರೀರಾಮ, ಶ್ರೀಕೃಷ್ಣ, ಬುದ್ಧ, ಏಸು ಕ್ರಿಸ್ತ, ಪೈಗಂಬರ, ಅಲೆಕ್ಸಾಂಡರ್, ಅಶೋಕ, ಶ್ರೀಹರ್ಷ, ಅಕ್ಬರ್, ವಾಷಿಂಗ್ಟನ್, ಲಿಂಕನ್,

0: ಶೇಕ್ಸ್ಪಿಯರ್, ಕಾಳಿದಾಸ, ಸ್ವಾಮಿ ವಿವೇಕಾನಂದ, ಗಾಂಧೀಜಿ, ಐನ್ಸ್ಟೀನ್, ಡಾರ್ವಿನ್, ಗೆಲಿಲಿಯೋ ಮುಂತಾದ ಅನೇಕ ಮಹಾಪುರುಷರು ಲೋಕ ಚರಿತ್ರೆಯನ್ನೇ ಬದಲಾಯಿಸಿದ್ದಾರೆ. ಎಲ್ಲರಂತೆ ಇದ್ದರೂ ಅವರು ಮಹಾಪುರುಷರಾಗುವುದು ಅವರ ಅಸಾಮಾನ್ಯ ಕೃತಿಗಳಿಂದ, ಹೆಚ್ಚುಗಾರಿಕೆಯಿಂದ. ಅಂಥ ಮಹಾಪುರುಷರನ್ನು ಪೂರ್ತಿ ಹೆಸರಿಸುವುದು ಕಷ್ಟ. ಡಿ ವಿ ಜಿ ಅವರು ಹೇಳಿದಂತೆ, ಕಗ್ಗವಿದು ಬೆಳೆಯುತ್ತಿದೆ ಲಂಕೆಯಲ್ಲಿ ಹನುಮಂತ ಹಿಗ್ಗಿ ಬೆಳೆಸಿದ ಬಾಲದಂತೆ ಸಿಗ್ಗುಳಿದು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಿಶ್ವನಾಥ ನಾಕೋಡ್, ವ್ಯಾಖ್ಯಾನ ಡಾಕ್ಟರ್ ಎಚ್ ಎಸ್ ಘಳಿಗಿ, ಸಂಯೋಜನೆ ಎಂ ಜಿ ಶ್ರೀಹರ್ಷನ್, ಎ ವಿ ವಿನೋದ್ ಕುಮಾರ್ ಹಾಗೂ ಟಿ ವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ಬೆಂಗಳೂರು.
1: ಇದುವರೆಗೆ ಬೆಂಗಳೂರು ಕೇಂದ್ರದ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 9:47. ಈಗ ವಾಣಿಜ್ಯ ಪ್ರಕಟಣೆಗಳು.
2: ಪೊಲೀಸ್?
3: ಮಿಸ್ ಸೀಮಾ?
2: ಹೌದು.
3: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
2: ಯಾಕೆ ಆದ್ರೆ ನಾನು
3: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
2: ಡಿಜಿಟಲ್ ಅರೆಸ್ಟ್?
3: 1,00,000 ಕೊಡಿ, ಬಚಾವ್ ಆಗ್ತೀರಾ.
2: ಅಷ್ಟೊಂದ್ ಹಣ?
3: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
2: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
4: ಹಲೋ ಮಮ್ಮ.
2: ಹಾಯ್.
5: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
8: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
7: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
8: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
7: ಲಿಡ್ಕರ್, ನಂಬಿಕೆ ನಿರಂತರ.
9: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
10: ಸಾಯಿ ಬಾಲ್.
11: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
12: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 PM. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 PM. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು 2253445, STD code 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 PM ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 PM ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

ಆಕಾಶವಾಣಿ ಕಾರವಾರ ಸಮಯ 9:05:08 ಈಗ ಭಾವಗೀತೆಗಳು ಪ್ರಸಾರವಾಗುವವು. ದೊಡ್ಡರಂಗೇಗೌಡ ಅವರ ಗೀತರಚನೆಯಲ್ಲಿ ರತ್ನಮಾಲಾ ಪ್ರಕಾಶ್ ಮತ್ತು ಮೈಸೂರು ಅನಂತಸ್ವಾಮಿ ಹಾಡಿರುವ ಗೀತೆ

ಇದುವರೆಗೆ ಭಾವಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ, ಸಮಯ 9:15 ಆಗಲಿದೆ. ಈಗ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ.

ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ಅನಾರಿ ಚಿತ್ರದ ಗೀತೆ ಕೇಳಿದಿರಿ. ಈಗ ಕೇಳಿ ಕುಮಾರ್ ಶಾನು ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಆಶಿಕಿ ಚಿತ್ರದ ಗೀತೆ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 9:30. ಈಗ ಮಂಜುಳಗಾನ ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಆರಂಭದಲ್ಲಿ ಕೇಳಿ ನಾ ಮೆಚ್ಚಿದ ಹುಡುಗ ಚಿತ್ರದ ಗೀತೆ, ಗಾಯಕಿ ಎಸ್ ಜಾನಕಿ, ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮಾಂಗಲ್ಯ ಭಾಗ್ಯ ಚಿತ್ರದ ಗೀತೆ ಕೇಳಿದಿರಿ. ಸಾಹಿತ್ಯ ವಿಜಯ ನರಸಿಂಹ, ಸಂಗೀತ ನೀಡಿದವರು ರಾಜೇನ್ ನಾಗೇಂದ್ರ. ಈಗ ಕೇಳಿ ಧರ್ಮಸಿರೆ ಚಿತ್ರದ ಗೀತೆ, ಗಾಯಕರು ಎಸ್ ಜಾನಕಿ ಮತ್ತು ಎಸ್ ವಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ವಿಜಯ ನರಸಿಂಹ, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಜಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ ರಾಜನ್ ನಾಗೇಂದ್ರ ಸಂಗೀತ ನೀಡಿರುವ ಗೀತೆ. ಚಿತ್ರ ನಾನಿನ್ನ ಮರೆಯಲಾರೆ. ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ.

ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ನಿಮ್ಮ ಮೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಇದೇ ಭಾನುವಾರ ದಿನಾಂಕ 17 ಮೇ 2026 ರಾತ್ರಿ 8:15 8:45 ತಪ್ಪದೆ ಕೇಳಿ. ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ.

ಚಿತ್ರ ನಾನಿನ್ನ, ನಾನಿರುವುದೇ ನಿಮಗಾಗಿ. ಗಾಯಕಿ ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಡಾಕ್ಟರ್ ರಾಜ್ಕುಮಾರ್, ವಾಣಿ ಜಯರಾಮ್ ಮತ್ತು ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿ ಧ್ರುವತಾರೆಯ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಇದುವರೆಗೆ ಮಂಜುಳ ಗಾನ ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ ಸಮಯ 10:02 ಇನ್ನು ಮುಂದೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಸ್ನೇಹಿತರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ವಿವಿಧ ಭಾರತಿ 102.9 ಮೆಗಾಹರ್ಟ್ಸ್ಗಳಲ್ಲಿ ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ

ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಹತ್ತು ಗಂಟೆ ನಾಲ್ಕು ನಿಮಿಷಗಳಾಗಿವೆ. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡಿಸ್ ಗೋಲ್ಡ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಹಳೆಯ ಹಾಡುಗಳನ್ನು ಕೇಳುವಂತಹ ಸಮಯ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ನಮ್ಮ ಸಂಸಾರ ಚಿತ್ರದ ಟೈಟಲ್ ಸಾಂಗ್ ಒಂದು ಪ್ರಸಾರವಾಗ್ತಾ ಇದೆ. ಪಿ ಸುಶೀಲಾ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಕೂಡ ಇದೆ. ಚಿ ಉದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇದೆ.

ಅನಿರುದ್ಧ್ ಅವರ ಜೊತೆ ಸಂದರ್ಶನ ತುಂಬಾ ಚೆನ್ನಾಗಿತ್ತು. ಅವರನ್ನ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ, ಅವ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅನ್ನುವಂತ ಮೆಸೇಜ್ಗಳನ್ನು ಕಳಿಸಿದಿರಿ. ಮೈಸೂರು ವಿದ್ಯಾರಣ್ಯಪುರಂನಿಂದ ಪ್ರಸಾದ್ ಅವರ ಮೆಸೇಜ್ ಬಂದಿದೆ, ಹಾಗೇನೆ ಚಾಮರಾಜನಗರದಿಂದ ಮಂಜು ಅವರು, ರಮೇಶ್ ವಡ್ಡಿಕೆರೆ, ಸುಬ್ಬಯ್ಯ ನಾಯ್ಡು ಅವರ ಮೆಸೇಜ್ ಬಂದಿದೆ, ಸುಧಾ ಕನಕನಪಾಳ್ಯದಿಂದ ಬಹಳ ಸೊಗಸಾಗಿತ್ತು ಇಂಟರ್ವ್ಯೂ ಅನ್ನುವಂಥ ಮೆಸೇಜ್ಗಳನ್ನು ನಮ್ಮ ಸಂದೇಶ ನಮ್ಮ ಕೇಳುಗರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಅಶ್ವಥ್ ನಾರಾಯಣ್ ಬೆಂಗಳೂರಿನಿಂದ, ಧನ್ಯವಾದಗಳು ಅನಿರುದ್ಧ್ ಅವರನ್ನು ಕರೆಸಿ ಮಾತನಾಡಿದ್ರಿ, ತುಂಬ ಇಷ್ಟವಾಯಿತು ಮಾತುಕತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಚಾಮರಾಜನಗರ ಇಲ್ಲಿಂದ ಮೆಸೇಜ್ ಬಂದಿದೆ, ಸಂಭಾಷಣೆ ತುಂಬ ಸೊಗಸಾಗಿತ್ತು ಅಂತ ಮಂಜು ಅವರು ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಎಲ್ಲ ಈ ಸಂದೇಶಗಳಿಗಾಗಿ. ಹಾಗೆಯೇ ಶೈಲಿನಿ ಮುರಳೀಧರ್ ಅವರು ಸಂಜಯ್ ನಗರದಿಂದ ಮೆಸೇಜ್ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು ಸಂಭಾಷಣೆ ಸಂದರ್ಶನ, ಅವರ ಎಲ್ಲ ಚಿತ್ರಗಳನ್ನು ನೋಡಿದ್ದೇನೆ, ಬಹಳ ನಾನು ಮೆಚ್ಚುವಂತಹ ನಟ ಅವರು, ಸ್ಫುರದ್ರೂಪಿ, ಅಂಧಗಾರ, ಬಹಳಷ್ಟು ಮೆಸೇಜ್ಗಳು ಬಂದಿವೆ. ಧನ್ಯವಾದಗಳು, ಎಸ್ ನೀವು ಹೇಳಿದ್ದು ಸರಿಯಾಗಿದೆ. ಹಾಗೆಯೇ ವಾಣಿಶ್ರೀ ಧಾರವಾಡದಿಂದ ಮೆಸೇಜ್ ಮಾಡಿದ್ದಾರೆ, ಒಳ್ಳೆಯ ವ್ಯಕ್ತಿಯನ್ನು ಕರೆಸಿದ್ದೀರಿ, ಇವತ್ತು ಇಂಟರ್ನ್ಯಾಷನಲ್ ಫ್ಯಾಮಿಲಿ ಡೇ ಬೇರೆ, ಸೂಕ್ತವಾದ ವ್ಯಕ್ತಿ ಅವರು, ತಮ್ಮ ಕುಟುಂಬದ ಬಗ್ಗೆ ಅವರಿಗಿರುವ ಪ್ರೀತಿ, ಸಮಾಜದ ಬಗ್ಗೆ ಇರುವ ಕಾಳಜಿ ಕೇಳಿ ಬಹಳ ಖುಷಿಯಾತ್ರಿ. ನಾವು ಕೂಡ ಧಾರವಾಡದವರು, ಎಷ್ಟಾದರೂ ನಮ್ಮ ಧಾರವಾಡದವರಲ್ಲ, ಹಾಗೆ ಇಂಥ ಒಳ್ಳೆ ಕಾರ್ಯಕ್ರಮ ನೀಡಿದಂತಹ ನಿಲಯಕ್ಕೆ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ವಾಣಿಶ್ರೀ ಅವರಿಗೆ ಇಂಥ ಒಂದು ಸುಂದರವಾದ ಮೆಸೇಜನ್ನು ಕಳಿಸಿದ್ದೀರಿ. ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಹೇಳ್ತಾ ಇದ್ದಾರೆ, ಅನಿರುದ್ಧ್ ಸರ್ ಅವರ ಜೊತೆಗಿನ ಮಾತು, ಅವರ ಸಾಮಾಜಿಕ ಕಳಕಳಿ, ನಟನೆ, ಹಾಡುವಂಥ ಗೀತೆಗಳು ಎಲ್ಲವೂ ತುಂಬ ಎಷ್ಟು ಸೊಗಸಾಗಿದೆ ಅಲ್ವಾ. ಜೊತೆಗೆ ಅವರ

ಧಾರಾವಾಹಿಗಳನ್ನ ಒಂದೂ ಎಪಿಸೋಡ್ ಬಿಟ್ಟಿಲ್ಲ, ಅಷ್ಟು ಸಲ ನೋಡಿದೀನಿ. ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ವಿ. ಅವರ ಕಾಸ್ಟ್ಯೂಮ್ಗಳು ತುಂಬಾ ಚೆನ್ನಾಗಿತ್ತು, ಸೊಗಸಾಗಿ ಕಾಣ್ತಾ ಇದ್ರು ಅವರು ಅದರಲ್ಲಿ ಅಂತ. ಎಸ್ ಎಸ್, ಎಲ್ಲರೂ ಒಪ್ಪಬೇಕಾದಂತಹ ಮಾತು. ಹಾಗೇನೆ ಗಾನ ಸುಮಾಪಟ್ಟ ಸೋಮನಹಳ್ಳಿ ಇಂದ ಮೆಸೇಜ್ ಮಾಡಿದ್ದಾರೆ, ಒಳ್ಳೆಯ ವ್ಯಕ್ತಿತ್ವ, ಮನಮೋಹಕ ನಟ ಇವರು ಅನಿರುದ್ಧ್. ಬಹಳಷ್ಟು ಬಹುಮುಖ ಪ್ರತಿಭೆ ಕೂಡ. ಅವರ ಕ್ರಿಯಾಶೀಲತೆ ಬಗ್ಗೆ ಕೇಳಿ ತುಂಬಾ ಖುಷಿಯಾಯಿತು. ಸಮಾಜ ಸೇವೆ ಅನ್ನೋದನ್ನ ಮೈಗೂಡಿಸ್ಕೊಂಡಿರುವಂತಹ ಇಂತಹ ನಟರು ನಿಜಕ್ಕೂ ಎಲೆಮರೆಕಾಯಿ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಅವರ ಬಗ್ಗೆ ಇನ್ನಷ್ಟು ಗೊತ್ತಾಗಬೇಕು, ಅವರ ಕಾರ್ಯಗಳ ಬಗ್ಗೆ, ಅವರ ಬಹುಮುಖತ್ವ ಬಗ್ಗೆ ಪರಿಚಯಿಸಿದಂತಹ ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಪೂರ್ಣಿಮಾ ಮೇಸ್ತ್ರಿ ಜಯನಗರ ಧಾರವಾಡದಿಂದ, ಇವರು ಕೂಡ ಬಹಳಷ್ಟು ಧಾರವಾಡದಿಂದ ಮೆಸೇಜ್ಗಳು ಬಂದಿವೆ ನಮಗಿವತ್ತು. ಅನಿರುದ್ಧ್ ಅವರ ಬಗ್ಗೆ ಮಾಹಿತಿ, ನಿರೂಪಣೆ, ವಿವರಣೆ, ಹಾಡುಗಳು ಎಲ್ಲವೂ ತುಂಬಾ ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ. ಸಂಧ್ಯಾ ಮೋಹನ್ ಆರ್ ಎಂ ನಗರದಿಂದ ಮೆಸೇಜ್ ಮಾಡಿದ್ದಾರೆ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ರತ್ನ ನಾಗಪ್ಪ ಅವರ ಮೆಸೇಜ್ ಬಂದಿದೆ. ಎಸ್, ಹೀಗೆ ಮೆಸೇಜ್ಗಳು ಬರ್ತಾನೆ ಇವೆ. ತಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ಚಿರಋಣಿ ಅನಿರುದ್ಧ್ ಅವರು. ಇಲ್ಲೇ ನಮ್ಮ ಸ್ಟುಡಿಯೋದಲ್ಲೇ ಇದ್ದಾರೆ, ಅವರು ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ನಮ್ಮ ಎಲ್ಲಾ ಕೇಳುಗರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಎಸ್, ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ನಲ್ಲೇ ನಾವಿದ್ದೇವೆ. ಹಳೆಯ ಹಾಡುಗಳು ಪ್ರಸಾರವಾಗ್ತಾ ಇವೆ. ಸಂಸಾರ, ಮನೆ ಇವೆಲ್ಲ ಈ ಶೀರ್ಷಿಕೆ ಇರುವ ಹಾಡುಗಳು ನಿಮಗಾಗಿ ಪ್ರಸಾರವಾಗ್ತಾ ಇದೆ.

ಹಾಡನ್ನ ಕೇಳಿದ್ವಿ ವಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು. ಹಾಗೇನೆ ಮನೆ ಸಂಸಾರ ಈ ಹಾಡುಗಳು ಶೀರ್ಷಿಕೆ ಇರುವ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಇವತ್ತು ಅಂತಾರಾಷ್ಟ್ರೀಯ ಕುಟುಂಬ ದಿವಸ, ಹಾಗಾಗಿ ಈ ಒಂದಷ್ಟು ವಿಶಿಷ್ಟವಾದ ಹಾಡುಗಳು ನಿಮಗಾಗಿ ಪ್ರಸಾರವಾಗ್ತಾ ಇದೆ. ಬದುಕು ಬಂಗಾರವಾಯಿತು ಚಿತ್ರದ ಹಾಡು ಪ್ರಸಾರವಾಯಿತು ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇತ್ತು. ಹಾಗೆಯೇ ಪಿ ಸುಶೀಲ್ ಅವರು ಹಾಡಿದ ಒಂದು ಹಾಡನ್ನು ಕೇಳಿದ್ರಲ್ಲ, ಅದು ಕಪ್ಪು ಬಿಳುಪು ಚಿತ್ರದ ಹಾಡು, ಆರ್ ಎನ್ ಜೆ ಗೋಪಾಲ್ ಗೀತೆ.

ಏನ ಬರ್ದಿದ್ರೆ ಆರ್ ರತ್ನ ಅವರ ಸಂಗೀತ ಇತ್ತು. ಮನೆ ಮಂತ್ರಾಲಯ ಚಿತ್ರದ ಟೈಟಲ್ ಸಾಂಗ್ ಒಂದು ಕೇಳಿದ್ರಿ. ಎಸ್ ಜಾನಕಿ ಹಾಗೂ ಕೆ ಜೆ ಯೇಸುದಾಸ್ ಜೊತೆಗೆ ಸಂಗಡಿಗರು ಕೂಡ ಇದ್ರು. ಚಿ ಉದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇತ್ತು ಈ ಹಾಡಿಗೆ. ನಮ್ಮ ಮನೆಯೇ ಬೃಂದಾವನ ಅನ್ನುವಂಥ ಹಾಡು ಚಂದವಳ್ಳಿಯ ತೋಟ ಚಿತ್ರದ ಹಾಡು. ತರಾಸು ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತದಲ್ಲಿ ಕೇಳಿದ್ರಿ. ಇನ್ನು ಪಿ ಸುಶೀಲ ಅವರು ಹಾಡಿದ ನಮ್ಮ ಮನೆ ನಮ್ಮ ಮನೆ ಅನ್ನುವಂಥ ಹಾಡು ಬಾಳ ಬಂಧನ ಚಿತ್ರದ ಹಾಡಾಗಿತ್ತು. ಕುರಾಸಿಯವರ ರಚನೆ ಅಂದರೆ ಕುರಾಸೀತಾರಾಮ ಶಾಸ್ತ್ರಿಗಳ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತದಲ್ಲಿ ಹಾಡನ್ನು ಕೇಳಿದ್ರಿ.

ಗೃಹಲಕ್ಷ್ಮಿ ಚಿತ್ರದ ಒಂದು ಹಾಡನ್ನು ಕೇಳಿದ್ರಿ. ಎಸ್ ಜಾನಕಿ ಹಾಡಿದ್ರು. ಜಿ ಉದಯಶಂಕರ್ ಅವರು ಬರೆದಂತಹ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತ ಇತ್ತು. ಈಗ ಪ್ರಸಾರವಾಗುವಂತಹ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಮರ್ಯಾದೆ ಮಹಲು ಚಿತ್ರದ ಈ ಹಾಡನ್ನು ಬರೆದಿರುವವರು ಜಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ ಅವರದು, ಹಾಗೆಯೇ ಎಸ್ ಜಾನಕಿ ಅವರ ಧ್ವನಿ ಕೂಡ ಈ ಹಾಡಿಗಿದೆ. ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಬಿಡುಗಡೆ ಚಿತ್ರದ ಹಾಡನ್ನ ಕೇಳಿದ್ರಿ. ಪಿ ಸುಶೀಲಾ ಅವರು ಹಾಡಿದ್ರು, ಜಿ ಉದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇತ್ತು. ಬಾಳು ಜೇನು ಚಿತ್ರದ ಹಾಡು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ, ಆರ್ ಎನ್ ಜೆ ಗೋಪಾಲ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದೆ.

ಈಗಷ್ಟೇ ಕೇಳಿದಂತಹ ಹಾಡು ತಾಯಿಯ ನುಡಿ ಚಿತ್ರದ್ದು. ಪಿಬಿ ಶ್ರೀನಿವಾಸ್, ಪಿ ಸುಶೀಲಾ ಹಾಗೂ ರಮೇಶ್ ಹಾಡಿದ್ರು. ಚಿಯುದಯಶಂಕರ್ ಅವರ ರಚನೆ, ಸತ್ಯಂ ಅವರ ಸಂಗೀತ ಇತ್ತು. ವಾಣಿ ಜಯರಾಮ್ ಅವರು ಹಾಡಿರುವಂತಹ ಒಂದು ಗೀತೆ ಪ್ರಸಾರವಾಗ್ತಾ ಇದೆ. ಮುತ್ತೈದೆ ಭಾಗ್ಯ ಚಿತ್ರದ ಹಾಡಿದು, ರವಿ ಗೀತೆಯನ್ನು ಬರೆದಿದ್ದಾರೆ, ವಿಜಯಭಾಸ್ಕರ್ ಅವರ ಸಂಗೀತ ಇದೆ.

ಸ್ನೇಹಿತರೆ, ಇವತ್ತು ಅಂತಾರಾಷ್ಟ್ರೀಯ ಕುಟುಂಬ ದಿನಾಚರಣೆ. ಹಾಗಾಗಿ ನಮ್ಮ ಮನೆ ಸಂಸಾರ ಈ ಶೀರ್ಷಿಕೆ ಇದ್ದಂತಹ ಹಾಡುಗಳನ್ನು ಇಂದಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡೀಸ್ ಗೋಲ್ಡ್ನಲ್ಲಿ ಕೇಳಿದ್ರಿ. ಈ ಕಾರ್ಯಕ್ರಮದಲ್ಲಿ ಇಂದಿನ ಕಾರ್ಯಕ್ರಮಗಳಲ್ಲಿ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ ಜೆ ರಶ್ಮಿ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರುಪರೀಕ್ಷೆಯ ದಿನಾಂಕವನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಪ್ರಕಟಿಸಿದ್ದು, ಜೂನ್ 21 ದೇಶದಾದ್ಯಂತ ಮರುಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಪಂಚರಾಷ್ಟ ಪ್ರವಾಸದ ಮೊದಲನೆಯ ಚರಣದ ಭಾಗವಾಗಿ ಯುಎಇಗೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಅಬುಧಾಬಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಸಂತ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರದ ವತಿಯಿಂದ ಕಲಾಗ್ರಾಮದಲ್ಲಿ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕನಕದಾಸರ ಸಮಗ್ರ ಸಾಹಿತ್ಯ ಅನುವಾದ ಸಂಪುಟಗಳ 40 ಕೃತಿಗಳನ್ನು ಇಂದು ಬಿಡುಗಡೆಗೊಳಿಸಲಿದ್ದು, ಇದೇ ವೇಳೆ ಕನಕ ಶಿಲ್ಪವನ ಅವರು ಅನಾವರಣಗೊಳಿಸಲಿದ್ದಾರೆ. ಭಾರತೀಯ ಸೇನೆಯ ಮೊದಲ ದಂಡನಾಯಕ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರ ಪುಣ್ಯತಿಥಿಯ ದಿನವಾದ ಇಂದು ಅವರಿಗೆ ಭಾರತೀಯ ಸಶಸ್ತ್ರ ಪಡೆಗಳು ಗೌರವ ನಮನ ಸಲ್ಲಿಸಿವೆ. ಇದೇ 24 ನಡೆಯಬೇಕಿದ್ದ ಎಂಬಿಎ ಎಂಸಿಎ ಕೋರ್ಸ್ಗಳ ಪ್ರವೇಶ ಪಿಜಿ ಸಿಇಟಿ ಪರೀಕ್ಷೆಯನ್ನು ಜೂನ್ 14 ಮುಂದೂಡಲಾಗಿದೆ ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತಿಳಿಸಿದೆ. ಇದೇ 24 ಕೇಂದ್ರ ಲೋಕಸೇವಾ ಆಯೋಗದ ಪರೀಕ್ಷೆ ಇರುವ ಕಾರಣ ಈ ಬದಲಾವಣೆ ಮಾಡಲಾಗಿದೆ. ಸರ್ಕಾರ ವೇತನ ಹೆಚ್ಚಳ ಆದೇಶದ ನಂತರವೂ ಇದೇ 20 ಸಾರಿಗೆ ನೌಕರರ ಮುಷ್ಕರದ ಘೋಷಣೆ ಮಾಡಲಾಗಿದ್ದು, ಸಿದ್ದತೆಗಾಗಿ ಇಂದು ಕೆಎಸ್ಆರ್ಟಿಸಿ ನೌಕರರ ಜಂಟಿ ಕ್ರಿಯಾ ಸಮಿತಿ ನೌಕರರ ಸಮ್ಮೇಳನ ನಡೆಸಲಿದೆ. ಕನ್ನಡ ರಂಗಭೂಮಿಯಲ್ಲಿ ಕೆಲಸ ಮಾಡುತ್ತಿರುವ ನಟರು, ನಿರ್ದೇಶಕರು, ನಾಟಕಕಾರರು, ಸಂಗೀತ ತಜ್ಞರು, ರಂಗಕುಶಲಕರ್ಮಿಗಳು, ವೇಷಭೂಷಣ ಸೇರಿ ಎಲ್ಲಾ ಕಲಾವಿದರ ಮಾಹಿತಿಯನ್ನು ಒಳಗೊಂಡಂತಹ ಬೃಹತ್ ರಂಗ ಸಂಪುಟವನ್ನು ಕರ್ನಾಟಕ ನಾಟಕ ಅಕಾಡೆಮಿ ಹೊರತರಲು ನಿರ್ಧರಿಸಿದೆ. ಲಕ್ನೋದಲ್ಲಿಂದು ನಡೆಯಲಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00. ಸುದ್ದಿ ಮುಖ್ಯಾಂಶಗಳನ್ನು 1 ಗಂಟೆಗೆ ಕೇಳಲಿದ್ದೀರಿ.

0: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
1: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
0: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
1: ಪರಿಸರ ಸಂರಕ್ಷಣೆ,
0: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.

ಶಾರ್ಪ್ ಶೂಟರ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕಾರ್ತಿಕ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಗೌಸ್ಪೀರ್ ಅವರ ಸಾಹಿತ್ಯಕ್ಕೆ ಶಿವಸಂತೋಷ್ ಎಂಎಸ್ ಸಂಗೀತ ಸಂಯೋಜನೆಯನ್ನ ಮಾಡಿದ್ರು.

ಸ್ನೇಹಿತರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ವಿವಿಧ ಭಾರತಿ 102.9 ಮೆಗಾಹರ್ಟ್ಸ್ಗಳಲ್ಲಿ ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಒಂದಷ್ಟು ಹೊಸ ಚಿತ್ರಗೀತೆಗಳನ್ನು ಕೇಳಿದ್ರೆ ಪ್ರೇಮ ಪಲ್ಲಕ್ಕಿ ಚಿತ್ರಕ್ಕಾಗಿ ಕಾರ್ತಿಕ್ ಅನುರಾಧ ಭಟ್ ಅವರು ಹಾಡಿದ ಗೀತೆ, ಜಯಂತ್ ಕಾಯ್ಕಣಿಯವರ ಸಾಹಿತ್ಯ, ವಿನೀತ್ ರಾಜ್ ಮೆನನ್ ಅವರ ಸಂಗೀತ ಸಂಯೋಜನೆಯಲ್ಲಿ ಕೇಳಿಬಂತು. ತಿಪ್ಪಜ್ಜಿ ಸರ್ಕಲ್ ಚಿತ್ರದ ಗೀತೆ, ಹೇಮಂತ್ ಶಮಿತಾ ಮಲ್ನಾಡ್ ಅವರ ಧ್ವನಿಗಳು, ಗೌಸ್ಪೀರ್ ಅವರ ಸಾಹಿತ್ಯಕ್ಕೆ ಭಾರಣಿಶ್ರೀ ಅವರ ಸಂಗೀತ ಸಂಯೋಜನೆ ಇತ್ತು. ಒಂದಷ್ಟು ಹೊಸ ಚಿತ್ರಗೀತೆಗಳ ಈ ಪ್ರಸಾರ ಇಲ್ಲಿಗೆ ಮುಕ್ತಾಯ ಆಯಿತು.

0: ಇದು ಆಕಾಶವಾಣಿ
1: ಶಿಕ್ಷಣ ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
0: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
1: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
0: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
1: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
0: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
1: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
0: ಸರ್ವೇ ಜನಾಃ ಸುಖಿನೋ ಭವಂತು,
1: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
0: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ

0: ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
1: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ. ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. 11:30 ಸಮಯ ಆಗಿದೆ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, 11:30 ನಾವು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದ ಕಲಾವಿದರನ್ನ ಕುರಿತಾದ ಒಂದಿಷ್ಟು ಮಾಹಿತಿಯ ಜೊತೆಗೆ ಒಂದಷ್ಟು ಚಂದದ ಹಾಡುಗಳನ್ನ ಕೇಳುವಂತಹ ಅವಕಾಶ ಈ ಒಂದು ಕಲಾಭಾರತಿ ಕಾರ್ಯಕ್ರಮದಲ್ಲಿದೆ. ಹಾಗೆ ಈ ದಿನದ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಹಾಸ್ಯ ರತ್ನ ಅಂತಾನೆ ಕರೆಸ್ಕೊಳ್ಬಹುದಂತ ಕಲಾವಿದರ ಬಗ್ಗೆ ಮಾತಾಡ್ತಾ ಸಾಗೋಣ. ಹಾಗೆ ಇವರ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಒಂದಷ್ಟು ಹಳೆಯ ಕನ್ನಡದ ಸೊಗಸಾದ ಹಾಡುಗಳನ್ನು ಕೂಡ ಕೇಳ್ತಾ ಹೋಗೋಣ. ಇವತ್ತಿನ ನಮ್ಮ ಕಲಾಭಾರತಿ ಕಾರ್ಯಕ್ರಮಕ್ಕೆ ನಾವು ಆರಿಸಿಕೊಂಡಿರುವುದು ಕನ್ನಡ ಚಿತ್ರರಂಗದ ಹಾಸ್ಯ ರತ್ನ ರತ್ನಾಕರ್ ಅವರ ಬಗ್ಗೆ ಒಂದಿಷ್ಟು ಮಾತು, ಒಂದಷ್ಟು ಚಂದದ ಹಾಡುಗಳು. ಮೇ ತಿಂಗಳ 15 ಈ ಒಂದು ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೇನೆ ಬಾನುಲಿ ಬಂಧು ಚಂದು.

ಅವರೇ ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಕನ್ನಡ ಚಿತ್ರರಂಗ ಕಂಡ ಹಾಸ್ಯ ಕಲಾವಿದರಲ್ಲಿ ಒಬ್ಬರಾಗಿದ್ರು ರತ್ನಾಕರ್ ಅವರು. ಅವ್ರದ್ದು ಕೊಲ್ಲೂರು, ನಾಲ್ಕನೇ ತರಗತಿವರೆಗೆ ಮಾತ್ರ ಓದಲಿಕ್ಕೆ ಸಾಧ್ಯ ಆಯಿತು. ಅನಿವಾರ್ಯ ಕಾರಣದಿಂದಾಗಿ ಚಿಕ್ಕ ವಯಸ್ಸಿಗೆ ಅವರು ಕೊಲ್ಲೂರನ್ನ ಬಿಟ್ಟು ಮೈಸೂರು ಕಡೆಗೆ ಬರ್ತಾರೆ. ಮೈಸೂರಿನಲ್ಲಿ ಬಂದಾಗ ಒಂದಷ್ಟು ಸಮಯ ಮೈಸೂರಲ್ಲಿರ್ತಾರೆ. ಅಲ್ಲಿ ಪಕ್ಕದ ಮನೆಯಲ್ಲಿ ಚಿತ್ರ ಸಾಹಿತಿ ಸೋರತ್ ಅಶ್ವಥ್ ಅವರ ಪರಿಚಯ ಆಗಿದ್ದು ಅವರ ಸಿನಿಮಾ ಬದುಕಿಗೆ ಒಂದು ದೊಡ್ಡ ತಿರುವನ್ನು ತಂದುಕೊಡ್ತು. ಸೋರತ್ ಅಶ್ವಥ್ ಅವರ ಮೂಲಕ ರಂಗಭೂಮಿಯ ಕಡೆಗೆ ಅವರಿಗೆ ನಂಟು ಸಿಕ್ತು. ಅದಾದಮೇಲೆ ನಾಟಕ ತಂಡಗಳಲ್ಲಿ ಬಾಲನಟನಾಗಿ ರತ್ನಾಕರ್ ಅವರು ನಟನೆಯನ್ನು ಮಾಡ್ತಾ ಬರ್ತಾರೆ. ಡಿಕ್ಕಿ ಮಾಧವರಾವ್ ಅವರ ಪರಿಚಯ ಆಗುತ್ತೆ. ಅದಾದಮೇಲೆ ಶೇಷಕಮಲ ಕಲಾಮಂಡಳಿಯಲ್ಲಿ ನಾಟಕ ಮಾಡ್ತಾರೆ. ಪಂಡ್ರಿಬಾಯಿ ಅವರ ಜೊತೆಗೆ ಶಾಂತಿನಿವಾಸ ಅನ್ನುವ ಒಂದು ನಾಟಕವನ್ನು ಮಾಡ್ತಾರೆ. ಅದು 1,000 ಪ್ರದರ್ಶನಗಳನ್ನು ಕಾಣುತ್ತೆ. ಆ ಶಾಂತಿನಿವಾಸ ಅನ್ನುವ ನಾಟಕದಲ್ಲಿ ಅವರು ಹಾಸ್ಯ ನಟನಾಗಿ ಅಭಿನಯವನ್ನು ನೀಡುತ್ತಾರೆ. ಹೀಗೆ ಕೊಲ್ಲೂರನ್ನು ಬಿಟ್ಟು ಮೈಸೂರಿಗೆ ಬಂದು ಮೈಸೂರಿನಲ್ಲಿ ಬೇರೆ ಬೇರೆ ಕಲಾವಿದರ ಪರಿಚಯವಾಗುತ್ತೆ. ಪರಿಚಯವಾಗ್ತಾ ಆಗ್ತಾ ನಾಟಕ ಮಂಡಳಿಗಳಲ್ಲಿ, ನಾಟಕಗಳಲ್ಲಿ ಹಾಸ್ಯ ಕಲಾವಿದರಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೇ 1955 ಹೊತ್ತಿಗೆ ವಿಚಿತ್ರ ಪ್ರಪಂಚ ಅನ್ನುವ ಸಿನಿಮಾದ ಜೊತೆಗೆ ಬೆಳ್ಳಿತೆರೆಗೆ ಬರ್ತಾರೆ ರತ್ನಾಕರ್ ಅವರು. ರತ್ನಾಕರ್ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಒಂದು ರೀತಿಯ ಕೀರಲು ಧ್ವನಿ, ತಮ್ಮದೇ ಆದಂಥ ಒಂದು ವಿಶಿಷ್ಟ ಭಾವಾಭಿನಯ, ಆ ಹಾಸ್ಯವನ್ನು ಅವರು ಅನುಭವಿಸುವ ರೀತಿ, ಹಾಸ್ಯವನ್ನು ತಾವು ಅನುಭವಿಸ್ತಾನೆ ಜನರಿಗೆ ಕಟ್ಟಿಕೊಡುವಂತಹ ಹಾಸ್ಯ, ಇದೆಲ್ಲದರಿಂದಾಗಿ ಆ ಕಾಲಕ್ಕೆ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಳ್ತಾರೆ ಹಾಸ್ಯರತ್ನ ರತ್ನಾಕರ ಅವರು.

ಅಶ್ವಥ್ ಅವರ ಸಾಹಿತ್ಯ, ಎಂ ವೆಂಕಟರಾಜ ಅವರ ಸಂಗೀತ ಸಂಯೋಜನೆ, ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿಬಂತು. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಹಾಸ್ಯ ನಟ. 1931 ಏಪ್ರಿಲ್ 4 ಜನಿಸಿದ್ರು. ಹಾಸ್ಯ ರತ್ನಾಕರ ಅಂತಾನೆ ಕರೆಯಲ್ಪಡುವ, ಹಾಸ್ಯ ರತ್ನ ಅಂತ ಕರೆಯುವ ರತ್ನಾಕರ ಅವರು 1931 ಏಪ್ರಿಲ್ 4 ಜನಿಸಿದ್ರು. 2010 ಸೆಪ್ಟೆಂಬರ್ 21 ನಿಧನರಾದರು. ಹಿರಿಯ ನಟ, ತಮ್ಮದೇ ಆದಂಥ ವಿಶಿಷ್ಟವಾದ ಧ್ವನಿ, ವಿಶೇಷವಾದಂಥ ಭಾವಾಭಿನಯದಿಂದನೇ ಹಾಸ್ಯ ಪಾತ್ರಗಳಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡ್ರು. ಕನಕದಾಸ, ಸ್ವರ್ಣಗೌರಿ, ನಂದಾದೀಪ, ನವಜೀವನ, ಕರುಳಿನ ಕರೆ, ಕಠಾರಿ ವೀರ, ವೀರಕೇಸರಿ, ಗೌರಿ, ಸತೀಸುಕನ್ಯಾ, ಆನಂದ ಭೈರವಿ, ಗುರು ಶಿಷ್ಯರು ಸಿನಿಮಾದಲ್ಲಿ ಅವರ ಪಾತ್ರ ಅಂತ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಕನ್ಯಾರತ್ನ ಸೇರಿದ ಹಾಗೆ ಸಾಕಷ್ಟು ಸಿನಿಮಾಗಳು ಅವರಿಗೆ ಹೆಸರನ್ನು ತಂದುಕೊಡ್ತು. ಹಾಸ್ಯ ನಟ ಮಾತ್ರ ಅಲ್ಲ, ಸಿನಿಮಾಕ್ಕೆ ಬಂದ ಆರಂಭದಲ್ಲಿ ರತ್ನಾಕರ್ ಅವರು ಚಿತ್ರ ಸಾಹಿತಿ ಹುಣಸೂರು ಕೃಷ್ಣಮೂರ್ತಿ ಅವರ ಜೊತೆಗೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ. ಅದಾದಮೇಲೆ ಸಿನಿಮಾ ನಿರ್ಮಾಣದ ಮೇಲ್ವಿಚಾರಕರಿಗೆ ಕೂಡ ಕೆಲಸ ಮಾಡ್ತಾರೆ. ಕುರ ಸೀತಾರಾಮ ಶಾಸ್ತ್ರಿ, ಸೋರತ್ ಅಶ್ವಥ್ ಅವರ ಜೊತೆಗೆ ಸಾಹಿತ್ಯ ರಚನೆಯಲ್ಲಿ ಕೂಡ ಕೆಲಸ ಮಾಡಿರ್ತಾರೆ. ಸಿನಿಮಾ ನಿರ್ದೇಶನಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಒಂದಷ್ಟು ಅನುಭವ ಕೂಡ ಇತ್ತು. ಅವರ ಆತ್ಮೀಯ ಸ್ನೇಹಿತರಾಗಿದ್ದಂತಹ ಛಾಯಾಗ್ರಾಹಕರು ಮಧುಸೂದನ್ ಅವರ ಜೊತೆಗೆ ರತ್ನಾಕರ್ ಅವರು ಭಾಗ್ಯದೇವತೆ ಎನ್ನುವ ಸಿನಿಮಾ ನಿರ್ದೇಶನ ಕೂಡ ಮಾಡ್ತಾರೆ. ಬಾಂಧವ್ಯ, ಶನಿ ಪ್ರಭಾವ ಇದರ ನಿರ್ದೇಶನ ಕೂಡ ಮಾಡ್ತಾರೆ ರತ್ನಾಕರ್ ಅವರು. ಸುಮಾರು 300 ಸಿನಿಮಾಗಳಲ್ಲಿ ತಮ್ಮ ಅಭಿನಯವನ್ನು ನೀಡಿದಂತಹ ರತ್ನಾಕರ್ ಅವರು ತಮಿಳು, ತೆಲುಗು, ಹಿಂದಿ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿರೋದು ಬಹಳ ವಿಶೇಷ ಅಂತಲೇ ಹೇಳಬೇಕು.

ಕಲಾಭಾರತಿ ಕಾರ್ಯಕ್ರಮದಲ್ಲಿ ಎರಡು ಹಾಡುಗಳನ್ನು ನೀವು ಕೇಳಿದ್ರಿ. ಸ್ವರ್ಣಗೌರಿ ಚಿತ್ರಕ್ಕಾಗಿ ಎಸ್ ಕೆ ಕರೀಂ ಖಾನ್ ಅವರು ಬರೆದ ಗೀತೆಗೆ ಎಂ ವೆಂಕಟರಾಜ್ ಅವರು ಸಂಗೀತ ಸಂಯೋಜನೆ ಮಾಡಿದ್ರು. ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ್ ಅವರು ದನಿಯಾಗಿದ್ರು. ಆನಂದ ಭೈರವಿ ಚಿತ್ರದ ಗೀತೆ, ಸೌರತ್ ಅಶ್ವಥ್ ಅವರ ಸಾಹಿತ್ಯ, ರಮೇಶ್ ನಾಯ್ಡು ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿಬಂತು. 11:51 ಸಮಯ ಆಗಿದೆ. ವಿವಿಧ ಭಾರತಿ 102.9 FM ಹಾಸ್ಯ ನಟ ನಿರ್ದೇಶಕ ಕೂಡ ಮಾಡ್ತಾ ಇದ್ರು. ಹೀಗೆ ಅವರು ಸಾಕಷ್ಟು ವಾದ್ಯ ಸಂಗೀತಗಳನ್ನು ಕೂಡ ನುಡಿಸ್ತಾ ಇದ್ರು ಅನ್ನುವ ವಿಚಾರ ಕೂಡ ಗಮನಿಸಬೇಕು. ಹಾಸ್ಯರತ್ನ ಅಂತಾನೇ ಕರೆಸ್ಕೊಂಡ್ರು ಕೂಡ ಅವರ ಅಭಿರುಚಿಗಳು ಬಹಳಷ್ಟು ಇತ್ತು. ರತ್ನಾಕರ್ ಅವರು ಸಾಕಷ್ಟು ಜನ ನಟರನ್ನು ಸಿನಿಮಾ ಕ್ಷೇತ್ರಕ್ಕೆ ಪರಿಚಯ ಮಾಡಿಕೊಡ್ತಾರೆ. ದೊಡ್ಡಣ್ಣ ಅವರು, ಜಗ್ಗೇಶ್ ಅವರು, ನಿಧನರಾದಂಥ ಸುನಿಲ್, ದಿನೇಶ್, ಟೆನ್ನಿಸ್ ಕೃಷ್ಣ ಸೇರಿದ ಹಾಗೆ ಸಾಕಷ್ಟು ನಟರನ್ನು ರತ್ನಾಕರ್ ಅವರು ಸಿನಿಮಾ ಕ್ಷೇತ್ರಕ್ಕೆ ಬರುವ ಹಾಗೆ ನೋಡಿಕೊಂಡ್ರು. ಸಾಕಷ್ಟು ಯಶಸ್ಸನ್ನು ಸಾಧಿಸಿದರೂ ಕೂಡ ರತ್ನಾಕರ್ ಅವರು ಸಿನಿಮಾ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆಯನ್ನು ಗಮನಿಸಿ ಕರ್ನಾಟಕ ಸರ್ಕಾರ 2005 ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡುತ್ತೆ. ಹಾಸ್ಯ ಪಾತ್ರಗಳಲ್ಲಿ ನಟಿಸುವುದರ ಜೊತೆಗೆ ಒಂದಷ್ಟು ಉತ್ತಮ ಪಾತ್ರಗಳಲ್ಲಿ ಕೂಡ ಗಂಭೀರವಾದ ಅಭಿನಯಗಳನ್ನು ಕೂಡ ನೀಡ್ತಾ ಇದ್ರು ರತ್ನಾಕರ್ ಅವರು. ಅದಾದ ಮೇಲೆ ಬಾಂಧವ್ಯ ಅನ್ನುವ ಒಂದು ಸಾಂಸಾರಿಕ ಸಿನಿಮಾದ ನಿರ್ಮಾಣ ಕೂಡ ಮಾಡ್ತಾರೆ. ವಿಷ್ಣುವರ್ಧನ್ ಅವರು ನಟಿಸಿದಂತಹ ಸಿನಿಮಾವನ್ನು ಸಹ ನಿರ್ದೇಶನ ಮಾಡ್ತಾರೆ. ದ್ವಾರಕೀಶ್ ಅವರ ಬಹಳಷ್ಟು ಸಿನಿಮಾಗಳಿಗೆ ಸಹ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ. ನಟನೆಯ ಜೊತೆಗೆ ಹಾಡುವುದು, ಸಂಗೀತ ವಾದ್ಯಗಳನ್ನು ನುಡಿಸುವುದು ಕೂಡ ಇವರ ವಿಶೇಷವಾದಂಥ ಆಸಕ್ತಿಯಾಗಿತ್ತು. ರತ್ನಾಕರ್ ಅವರ ಸಂಗೀತ ನಿರ್ದೇಶನಗಳಲ್ಲಿ ಸಾಕಷ್ಟು ಧ್ವನಿ ಸುರುಳಿಗಳು ಕೂಡ ಹೊರಗೆ ಬಂದಿತ್ತು ಆ ಕಾಲಕ್ಕೆ.

0: ಕಟ್ಟುವುದಿಲ್ಲ, ಸೂಬೆ ಯಾರು ಸಾಕುವುದಿಲ್ಲ. ಇಂಥ ಶಿಷ್ಯರು ಬೇಕು ಎಂದರು ಬೇರೆ ಯಾರಿಗೂ ಸಿಕ್ಕೋದಿಲ್ಲ.
1: ಇಲ್ಲ ಇಲ್ಲ ಇಲ್ಲ, ದೊಡ್ಡವರೆಲ್ಲ ಜಾಣರಲ್ಲ.
2: ಗುರು ಶಿಷ್ಯರು ಚಿತ್ರದ ಗೀತೆ ಕೇಳಿದ್ರಿ. ಚಿವುದೇಶಂಕರ್ ಅವರು ಬರೆದ ಗೀತೆ, ಕೆ ವಿ ಮಹದೇವನ್ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಧ್ವನಿಯಾಗಿದ್ದರು. ಕಲಾ ಭಾರತಿ ಕಾರ್ಯಕ್ರಮದಲ್ಲಿ ಹಾಸ್ಯ ನಟ, ಹಾಸ್ಯ ನಟ ಮಾತ್ರ ಅಲ್ಲ, ಹಾಸ್ಯ ಇರಲಿ ಗಂಭೀರ ಇರಲಿ ಯಾವುದೇ ಪಾತ್ರಕ್ಕೂ ಜೀವ ತುಂಬಿದ ಹಿರಿಯ ನಟ. ಅಂದರೆ ಇತ್ತೀಚಿನ ತಲೆಮಾರಿನವ್ರಿಗೆ, ಇತ್ತೀಚಿನ ಯಂಗ್ ಏನಿದ್ದಾರೆ ಅವರಿಗೆಲ್ಲ ಹಾಸ್ಯ ಕಲಾವಿದರು ಅಂದರೆ ಬಹುಶಃ ಬೇರೆ ಬೇರೆ ನಟ ನಟಿಯರು ನೆನಪಾಗ್ತಾರೆ. ಆದರೆ ಸುಮಾರು 30-40 ವರ್ಷದ ಹಿಂದೆ 1950-60 ದಶಕದಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಹಾಸ್ಯ ನಟರು ಅಂತ ಹೇಳಿದ್ರೆ ರತ್ನಾಕರ್ ಅವರಂತಹ ಅನೇಕ ಹಿರಿಯ ನಟರು ನೆನಪಾಗ್ತಾರೆ. ಗಾಯಕನಾಗಿ, ಸಹ ಚಿತ್ರ ನಿರ್ದೇಶಕನಾಗಿ, ಸಹ ನಿರ್ಮಾಪಕನಾಗಿ ಘಟಾನುಘಟಿ ನಟ ನಟಿಯರೊಂದಿಗೆ ನಟಿಸಿ ಸೈ ಎನಿಸಿಕೊಂಡವರು ರತ್ನಾಕರ್ ಅವರು. ಅವರ ಬದುಕಿನ ವ್ಯಾಪ್ತಿ ಬಹಳಷ್ಟು ವಿಶಾಲವಾದದ್ದು. ಹಿರಿಯ ಜೀವ, ಕೊನೆ ವಯಸ್ಸಿನಲ್ಲಿ ಬಹಳಷ್ಟು ಕಷ್ಟಪಟ್ಟರೂ ಕೂಡ ಅವರ ಕಲಾ ಪ್ರೀತಿಗೆ, ಕಲಾ ಪ್ರೇಮಕ್ಕೆ ಕೊನೆ ಅನ್ನೋದೇ ಇಲ್ಲ. ಆದರೂ ಕೂಡ 2010 ಸೆಪ್ಟೆಂಬರ್ 21 ಈ ನಟ ಈ ಲೋಕವನ್ನು ತ್ಯಜಿಸಿದರೂ ಕೂಡ ಅವರ ಸಿನಿಮಾ ಹಾಡುಗಳು, ಅವರ ವಿಶೇಷವಾದ ಭಾವಾಭಿನಯ, ಅವರ ವಾಯ್ಸ್, ಆ ಮಾಡ್ಯುಲೇಷನಿಂದಾನೇ ಬಹಳಷ್ಟು ಜನರಿಗೆ ಇವರೇ ರತ್ನಾಕರ ಅಂತ ಗೊತ್ತಾಗುತ್ತೆ. ಅಂಥ ಒಂದು ಕಲಾವಿದ ಆಗಿದ್ದರು ರತ್ನಾಕರ್ ಅವರು. 1931 April 4 ಹುಟ್ಟಿದ್ರು. 2010 September 21 ಈ ಲೋಕದ ಯಾತ್ರೆಯನ್ನು ಮುಗಿಸಿದರು. ವಿವಿಧ ಭಾರತಿ ಅವರಿಗೆ ಒಂದು ಪ್ರೀತಿಯ ನಮನವನ್ನು ಸಲ್ಲಿಸುತ್ತೆ. ಬಾಂಧವ್ಯ ಚಿತ್ರದ ಗೀತೆ ಜ್ಯೋತಿ ಮತ್ತು ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದೆ. ಸೋರತ್ ಅಶ್ವಥ್ ಅವರ ಸಾಹಿತ್ಯ, ಆರ್ ರತ್ನ ಅವರ ಸಂಗೀತ. ಈ ಹಾಡಿನೊಂದಿಗೆ ಇಂದಿನ ಕಲಾಭಾರತಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಪಡಿಸಿದೆ ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ನೂತನ ಪೋರ್ಟಲ್ಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಾರ್ಷಿಕ ಸರಾಸರಿ 450 ಔಷಧಿಗಳು ಪ್ರಮಾಣಿತ ಗುಣಮಟ್ಟವನ್ನು ಹೊಂದಿರುವುದಿಲ್ಲ. 2025-26 ಸಾಲಿನಲ್ಲಿ 1,85,00,000 ರೂಪಾಯಿ ಮೌಲ್ಯದ ಔಷಧಿಗಳನ್ನು ಹಿಂಪಡೆಯಲಾಗಿದೆ. ನಾರ್ಕೋಟಿಕ್ ಡ್ರಗ್ಸ್ ಮತ್ತು ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಔಷಧಿಗಳ ಮಾರಾಟದ ಮೇಲೆ ಸಹ ನಿಗಾ ವಹಿಸಲಾಗುತ್ತಿದೆ ಎಂದರು. ಕೇಂದ್ರ ಚುನಾವಣಾ ಆಯೋಗವು ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಹಂತ 3 ಘೋಷಿಸಿದೆ. ಕರ್ನಾಟಕದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಭಾಗವಾಗಿ ಜೂನ್ 20-29 ಅಧಿಕಾರಿಗಳಿಗೆ ಅಗತ್ಯ ತರಬೇತಿ ನೀಡಲಾಗುವುದು. ಜೂನ್ 30-ಜುಲೈ 29 ಮನೆ ಮನೆಗೆ ತೆರಳಿ ಬೂತ್ ಮಟ್ಟದ ಅಧಿಕಾರಿಗಳು ಪರಿಶೀಲನೆ ನಡೆಸಲಿದ್ದಾರೆ. ಆಗಸ್ಟ್ 5 ಮತದಾರರ ಕರಡು ಪಟ್ಟಿ ಪ್ರಕಟಣೆಯಾಗಲಿದೆ ಎಂದು ಭಾರತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ತಿಳಿಸಿದ್ದಾರೆ. ಎಲ್ಲ ಮತದಾರರು ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ್ದಾರೆ.
1: ರಾಷ್ಟ್ರ ಸೇವಾ ಕೇಳಿಯೇ ಪಹಲಾ ಕದಮ್ ಹೇ ಮತದಾನ್ ಇಸ್ಲಿಯೆ ಭಾರತ ಕಾ ಹರ್ ನಾಗರಿಕ ಜೋ 18 ಕಿ ಆಯು ಪೂರಿ ಕರ್ ಚುಕೆ ಹೋ ಉನ್ಹೇ ಮತದಾತಾ ಜರೂರ್ ಬನ್ನಾ ಚಾಹಿಯೇ ಔರ್ ಮತದಾನ್ ಅವಶ್ಯ ಕರ್ನಾ ಚಾಹಿಯೇ. ಭಾರತ ಕೆ ಸಂವಿಧಾನ ಲೋಕ ಪ್ರತಿನಿಧಿತ್ವ ಕಾನೂನೋ ನಿಯಮೋ ಔರ್ ಉನ್ಕೆ ಅಂತರ್ಗತ ಜಾರಿ ನಿರ್ದೇಶೋ ಕೆ ಅನುರೂಪ ಚುನಾವ್ ಆಯೋಗ ಹಮೇಶಾ ಮತದಾತಾಓ ಕೆ ಸಾಥ್ ಹಾಂ ಹೇ ಔರ್ ರಹೇಗಾ.
0: ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವಿಜ್ಞಾನ ಹಾಗೂ ತಂತ್ರಜ್ಞಾನ ಖಾತೆ ಸಚಿವ ಎನ್ಎಸ್ ಬೋಸರಾಜು ಭೇಟಿ ನೀಡಿ ಕಾಗದರಹಿತ ಹಾಗೂ ತಂತ್ರಜ್ಞಾನ ಆಧಾರಿತ ಇ ಟಿಕೆಟಿಂಗ್ ವ್ಯವಸ್ಥೆಗೆ ಚಾಲನೆ ನೀಡಿದರು. ಹುಬ್ಬಳ್ಳಿ ಗ್ರಾಮೀಣ ಡಿವೈಎಸ್ಪಿ ಕಚೇರಿ ಆರಂಭಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಅವರು ನಿರ್ದೇಶಿಸಿದ್ದಾರೆ. ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ನೀಡಲಾಗಿದೆ. ಈ ತಿಂಗಳ ಅಂತ್ಯದೊಳಗೆ ಗೃಹ ಇಲಾಖೆಯಿಂದ ಅಧಿಕೃತ ಆದೇಶ ಬರಲಿದೆ ಎಂದು ನವಲ್ಗುಂದ್ ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿದರು. ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ನವಲ್ಗುಂದ ಪೊಲೀಸ್ ಇಲಾಖೆಗೆ ಶಾಸಕರ ಕ್ಷೇತ್ರಾಭಿವೃದ್ಧಿ ಅನುದಾನದಲ್ಲಿ ಒದಗಿಸಲಾದ ನೂತನ ಪೊಲೀಸ್ ವಾಹನಕ್ಕೆ ಹಸಿರು ನಿಶಾನೆ ತೋರಿದ ಬಳಿಕ ಅವರು ಮಾತನಾಡಿದರು. ಹುಬ್ಬಳ್ಳಿ ಗ್ರಾಮೀಣ ನೂತನ ಡಿವೈಎಸ್ಪಿ ಕಚೇರಿಯು ನವಲ್ಗುಂದ್ ಅಣ್ಣಿಗೇರಿ ಕುಂದಗೋಳ್ ಗುಡಗೇರಿ ಪೊಲೀಸ್ ಠಾಣೆಗಳ ವ್ಯಾಪ್ತಿಯನ್ನು ಹೊಂದಿರಲಿದೆ ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದ್ದು ದಾವಣಗೆರೆ ಕಲಬುರಗಿ ಉಡುಪಿ ಜಿಲ್ಲೆಯಲ್ಲಿ ಸಿಡಿಲು ಬಡಿದು 3 ಮೃತಪಟ್ಟಿದ್ದಾರೆ. ಸೇಡಂ ತಾಲೂಕು ಪಾಕಾಲ ಗ್ರಾಮದ 62 ವಯಸ್ಸಿನ ಲಕ್ಷ್ಮಣ್ ಬಡಿಗೇರ್, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮರಡಿ ಗ್ರಾಮದ 19 ವಯಸ್ಸಿನ ದುಂಡಪ್ಪ ಬಿ ಗವನಾಳ್ ಅಜಯ್, ಉಡುಪಿ ಜಿಲ್ಲೆ ಹೆಮ್ಮಾಡಿ ಆರಾಟೆ ಬಳಿ ಪಂಜಾಬ್ ಮೂಲದ ಕಾರ್ಮಿಕ 35 ಆಶುತೋಷ್ ಮೃತಪಟ್ಟಿದ್ದಾರೆ. ವಿಜಯಪುರ ಜಿಲ್ಲೆ ಆಲಮೇಲ ತಾಲೂಕಿನ ಮೋರಟಗಿ ಗ್ರಾಮದಲ್ಲಿ ಭಾರೀ ಗಾಳಿ ಸಹಿತ ಮಳೆಗೆ ಮನೆ ಛಾವಣಿ ಕುಸಿದು ಒಂದೇ ಕುಟುಂಬದ 4 ಮೃತಪಟ್ಟ ದುರ್ಘಟನೆ ಸಂಭವಿಸಿದೆ. ಮೃತರ ಕುಟುಂಬಸ್ಥರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿದ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಲಾ 5 ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಕಾಗವಾಡ ಸೇರಿದಂತೆ ಸಂಬರಗಿ, ನಾಗನೂರು, ತಾಂಶಿ ಗ್ರಾಮಗಳಲ್ಲಿ ಗಾಳಿಯಬ್ಬರಕ್ಕೆ 30 ಹೆಚ್ಚು ಮನೆಗಳ ಮೇಲ್ಛಾವಣಿಗಳು ಹಾರಿಹೋಗಿವೆ. ಕೇಂದ್ರ ಸರ್ಕಾರ ದೇಶದೆಲ್ಲೆಡೆ ಏಕರೂಪ ನಾಗರಿಕ ಸಂಹಿತೆ ಜಾರಿಗೊಳಿಸುತ್ತಿರುವ ಬೆನ್ನಲ್ಲೇ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಒಡೆದಾಳುವ ನೀತಿಗೆ ಕೈಹಾಕಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಟೀಕಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಮಾತನಾಡಿದ ಅವರು, ಹಿಜಾಬ್ ವಿವಾದದ ಅರ್ಜಿಗಳು ಸರ್ವೋಚ್ಚ ನ್ಯಾಯಾಲಯದ ಸಾಂವಿಧಾನಿಕ ಪೀಠದಲ್ಲಿ ವಿಚಾರಣೆಗೆ ಬಾಕಿ ಇವೆ. ವಿದ್ಯಾರ್ಥಿಗಳಲ್ಲೂ ವಿಭಜನೆ ನೀತಿ ಅನುಸರಿಸಿ ಶೈಕ್ಷಣಿಕ ಶಿಸ್ತನ್ನು ಹದಗೆಡಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಕೇಂದ್ರದ ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ಶತಮಾನಗಳಷ್ಟು ಹಳೆಯ ಕೈಬರೆಹದ ಪಠ್ಯಗಳು, ಹಸ್ತಪ್ರತಿಗಳು ಮತ್ತು ದಾಖಲೆಗಳನ್ನು ಡಿಜಿಟಲೀಕರಿಸಲು ಶಿವಮೊಗ್ಗ ಜಿಲ್ಲೆಯಲ್ಲಿ ತಾಳೆಗರಿ ಹಸ್ತಪ್ರತಿಗಳ ಸಮೀಕ್ಷೆ ನಡೆಯುತ್ತಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳೆಕಟ್ಟಿ ಹಾಗೂ ಕೋಲಾರ ಅಪರ ಜಿಲ್ಲಾಧಿಕಾರಿ ಎಸ್ಎಂ ಮಂಗಳ ತಿಳಿಸಿದ್ದಾರೆ. ಸಂಗ್ರಹಿಸಲಾದ ಹಸ್ತಪ್ರತಿಗಳ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಅಭಿವೃದ್ಧಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕಳಪೆ ಔಷಧಿಗಳನ್ನು ಪತ್ತೆಹಚ್ಚಿ ನಿಯಂತ್ರಿಸಲು ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ವಿಶೇಷ ಪೋರ್ಟಲ್ ಅಭಿವೃದ್ಧಿ

0: ಸಿದ್ಧಪಡಿಸಿರುವ ನ್ಯಾಷನಲ್ ರೆಸ್ಪಾನ್ಸಿಬಿಲಿಟಿ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಹಸ್ತಪ್ರತಿಗಳ ರಾಷ್ಟ್ರೀಯ ಭಂಡಾರಕ್ಕೆ ಅಪ್ಲೋಡ್ ಮಾಡಲಾಗುತ್ತದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ವನಿತಾ ವಿಹಾರ.

0: ಸಂಗೀತ ಕಾರ್ಯಕ್ರಮ.
1: ಎಲ್ಲರಿಗೂ ನಮಸ್ಕಾರ. ಶ್ರೀ ಶಾರದಾ ಸಂಗೀತ ವಿದ್ಯಾಲಯದ ಸದಸ್ಯರಿಂದ ಸಂಗೀತ ಕಾರ್ಯಕ್ರಮ ಕೇಳೋಣ. ಮೊದಲನೇದಾಗಿ ಪುರಂದರದಾಸರ ಒಂದು ಕೃತಿ, ಗಜಮದನಾ ಬೇಡುವೆ ಗೌರಿ ತನಯ.

0: ಇದುವರೆಗೆ ಶ್ರೀ ಶಾರದಾ ಸಂಗೀತ ವಿದ್ಯಾಲಯದ ಸದಸ್ಯರಿಂದ ಸಂಗೀತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿ ಅಹಲ್ಯ ಬಿ ಕುಲಕರ್ಣಿ, ಶ್ರೀಮತಿ ಸುಶ್ರಿತಾ ವಿ ಕುಲಕರ್ಣಿ, ಶ್ರೀಮತಿ ಸುನೀತಾ ಸಿ ಕುಲಕರ್ಣಿ, ಶ್ರೀಮತಿ ರಮಾ ಹೆಚ್ ಕುಲಕರ್ಣಿ, ಶ್ರೀಮತಿ ಸ್ಮಿತಾ ಎಸ್ ಮೊಗೇಕರ್, ಶ್ರೀಮತಿ ಸ್ಫೂರ್ತಿ ಆರ್ ಜೂರ್ಟಿಗೆ. ಈ ಕಾರ್ಯಕ್ರಮಕ್ಕೆ ವಾದ್ಯ ಸಹಕಾರ ನೀಡಿದವರು ತಬಲಾ ಸಾತ್ ಪವನ್ ಜೋಶಿ, ಹಾರ್ಮೋನಿಯಂ ಸಾತ್ ಡಾಕ್ಟರ್ ಸುನಂದ ಸಾಲ್ವಾಡ್ಗಿ.
1: ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಇದುವರೆಗೆ ಪ್ರಸಾರವಾಯಿತು.

0: ಆಕಾಶವಾಣಿ ಬೆಂಗಳೂರು.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
2: ಸಿಕ್ಕಿಬಿದ್ರು.
3: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
5: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
2: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
3: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
2: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

0: ಸಮಯ ಸರಿಯಾಗಿ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಈ ಕುರಿತು ಮಾತನಾಡಲಿದ್ದಾರೆ ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೆವಿ ಕಿರಣ. ಇವರೊಂದಿಗೆ ಅರಕಲಗೋಡು ವಿ ಮಧುಸೂದನ್.
2: ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಆರೋಗ್ಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತಿನ ಸಂಚಿಕೆಯಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಬಾಣಂತಿಯರನ್ನು ನಮ್ಮ ಮನೆಗಳಲ್ಲಿ ಹೇಗೆ ನೋಡಿಕೊಳ್ಳಬೇಕು, ಅವರ ಆರೋಗ್ಯ ಹೇಗಿರಬೇಕು, ನಮ್ಮ ಆರೈಕೆ ಹೇಗಿರಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೆವಿ ಕಿರಣ ಅವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.

0: ನಮಸ್ತೆ ಸರ್.
1: ಬಾಣಂತನ ಅಂತ ಹೇಳಿ ನಾವು ಕರಿತೇವೆ, ಈ ಬಾಣಂತನದ ಅವಧಿ ಎಷ್ಟಾಗಿರುತ್ತೆ?
0: ಸರ್, ಇದು ಬಾಣಂತನ ಅಥವಾ ಪೋಸ್ಟ್ ನೇಟಲ್ ಪೀರಿಯಡ್ ಅಥವಾ ಪ್ಯೂರ್ ಪೇರಿಯಂ ಅಂತ ಹೇಳ್ತೀವಿ. ಸೊ ಏನು ಅಂತಂದ್ರೆ, ಒಂದು ಮಹಿಳೆ ಗರ್ಭಿಣಿಯಾದಾಗ ಅವಳ ದೇಹದಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗಿರುತ್ತೆ. ಆ ವ್ಯತ್ಯಾಸಗಳೇನಿದೆ, ಆ ದೇಹ ಸ್ಥಿತಿ ಏನಿದೆ, ಅದು ಗರ್ಭಧಾರಣೆಗೂ ಮುನ್ನ ಇರತಕ್ಕಂತಹ ಸ್ಥಿತಿಗೆ ಮರಳಲು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಇದು ಸಾಮಾನ್ಯವಾಗಿ 6-8 ವಾರ. ಸೊ ಹಾಗಾಗಿ ಈ ಹೆರಿಗೆಯ ನಂತರದ ದಿನದಿಂದ 6 ವಾರಗಳವರೆಗೆ ಒಂದು ಬಾಣಂತನದ ಅವಧಿ ಅಥವಾ ಒಂದು ಪೋಸ್ಟ್ ನೇಟಲ್ ಪೀರಿಯಡ್ ಅಂತ ನಾವು ಅದನ್ನ ಕರಿತೀವಿ.
1: ಈ ಬಾಣಂತನದ ಆರೈಕೆ ಯಾಕೆ ಮುಖ್ಯ ಅಂತ ಹೇಳಿ ತಾವು ವೈದ್ಯರಾಗಿ ಹೇಳ್ತೀರಿ?
0: ನಾವು ಈ ಸಮಯದಲ್ಲಿ ಅವಳ ಆರೈಕೆ ಹೇಗೆ ಮಾಡ್ತೀವಿ, ಅದರ ಮೇಲೆ ಅವಳ ಆರೋಗ್ಯ ನಿಂತಿರುತ್ತೆ. ಅದು ಸಹಜ ಸ್ಥಿತಿಗೆ ಮರಳಲು ಮತ್ತೆ ಅವಳ ಆರೋಗ್ಯ ಚೇತರಿಸಿಕೊಳ್ಳೋದ್ರಿಂದ, ಅವಳ ಆರೋಗ್ಯ ಚೆನ್ನಾಗಿದ್ರೆ ಮಗುವಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಅವಧಿಯಲ್ಲಿ ನಾವು ಅವಳ ಆರೋಗ್ಯ ಮತ್ತು ಆರೈಕೆ ಕಡೆ ಹೆಚ್ಚಿನ ಗಮನ ಹರಿಸಿದಲ್ಲಿ ಮುಂದೆ ಅವಳು ಮತ್ತೆ ಅವಳ ಮಗು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ.
1: ಆರೈಕೆ ಅಂತ ಅಂದಾಗ ಆಹಾರ, ನೀರು, ವಿಶ್ರಾಂತಿ ಇವೆಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಆಹಾರದ ಬಗ್ಗೆ ಅನೇಕ ತಪ್ಪು ಕಲ್ಪನೆಗಳು ಕೂಡ ಇದ್ದಾವೆ. ಇಂಥದ್ದನ್ನ ತಿನ್ಬೇಕು, ಇಂಥದ್ದನ್ನ ತಿನ್ಬಾರ್ದು, ಇದನ್ನ ನಾವೇ ಹಾಕೊಂಡಿರ್ತಕ್ಕಂಥದ್ದು. ಈ ಬಾಣಂತಿಯರಿಗೆ ಆಹಾರದ ಕ್ರಮಗಳು ಹೇಗಿರಬೇಕು ಅಂತ?
0: ಸಾಮಾನ್ಯವಾಗಿ ಮಹಿಳೆಯರು ಏನ್ ಮಾಡ್ತಾರೆ ಅಂತಂದ್ರೆ, ತಾವು ಗರ್ಭಿಣಿಯಾದಾಗಲಷ್ಟೇ ತಮ್ಮ ಆಹಾರದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡ್ತಾರೆ. ಹೆರಿಗೆಯ ನಂತರ ಅದನ್ನ ನಿರ್ಲಕ್ಷ್ಯ ಮಾಡೋದೇ ಹೆಚ್ಚು. ಮತ್ತೆ ನೀವಾಗ್ಲೇ ಹೇಳಿದಾಗೆ ಬಹಳಷ್ಟು ತಪ್ಪು ಕಲ್ಪನೆಗಳು ಕೂಡ ಇದೆ. ಅಂದ್ರೆ ಬಾಣಂತಿ ಯಾವ್ದಾದ್ರು ಒಂದು ಆಹಾರವನ್ನ ಸೇವಿಸಿದ್ರೆ ಮಗುಗೆ ಶೀತ ಆಗುತ್ತೆ ಅಂತನೋ, ಅಥವಾ ಹೊಟ್ಟೆ ಗಟ್ಟಿ ಆಗುತ್ತೆ, ಬೇದಿ ಆಗುತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆಗಳಿರುತ್ತೆ. ಸೊ ಹಾಗಾಗಿ ನಾವು ಸಾಮಾನ್ಯವಾಗಿ ಬಾಣಂತಿಗೆ ಬರೀ ಮೆಣಸಿನ ಸಾರು ಕೊಡ್ತಕ್ಕಂಥದ್ದು, ಬೆಲ್ಲದನ್ನ ಕೊಡ್ತಕ್ಕಂಥದ್ದು ಅಂತದ್ದೇ ನಾವು ನೋಡ್ತೀವಿ. ಹಾಗೆ ಮಾಡಬಾರ್ದು. ತಾಯಿಗೆ ಆದಷ್ಟು ಪೌಷ್ಟಿಕ ಆಹಾರವನ್ನ ನಾವು ಕೊಡಬೇಕು. ಅದು ಹಸಿರು ಸೊಪ್ಪು, ತರಕಾರಿ, ಹಣ್ಣು, ಹಾಲು, ಮೊಟ್ಟೆ, ಮೊಳಕೆ ಕಾಳು, ಈ ತರ ಪೌಷ್ಟಿಕ ಆಹಾರವನ್ನ ಕೊಡೋದ್ರಿಂದ ಅವಳ ಆರೋಗ್ಯ ಚೇತರಿಸಿಕೊಡುತ್ತೆ, ಅವಳ ಆರೋಗ್ಯ ಸುಧಾರಿಸುತ್ತೆ. ಮತ್ತೆ ತಾಯಿ ಯಾವ ಆಹಾರವನ್ನ ಸೇವಿಸ್ತಾಳೆ ಅದರ ಆಧಾರದ ಮೇಲೆ ಹಾಲಿನಲ್ಲೂ ಕೂಡ ಪೌಷ್ಟಿಕಾಂಶಗಳು ಇರ್ತವೆ. ಸೊ ಹಾಲಿನ ಮೂಲಕ ಆ ಪೌಷ್ಟಿಕಾಂಶಗಳು ಮಗುವಿಗೆ ತಲುಪಿ ಮಗುವಿನ ಆರೋಗ್ಯ ಕೂಡ ಸುಧಾರಿಸುತ್ತೆ. ಸೊ ಹಾಗಾಗಿ ಅವಳು ಪೌಷ್ಟಿಕ ಅಂಶ ಇರತಕ್ಕಂಥ ಆಹಾರವನ್ನೇ ಸೇವಿಸಬೇಕು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಬಾಣಂತಿಯರಲ್ಲಿ ನಾವು ಸಾಮಾನ್ಯವಾಗಿ ಮಲಬದ್ಧತೆಯನ್ನ ನೋಡ್ತೀವಿ. ಸೊ ಹೆಚ್ಚಿನ ನಾರಿನಂಶ ಇರತಕ್ಕಂಥ ಆಹಾರವನ್ನ ಕೂಡ ಅವಳು ಸೇವಿಸಬೇಕು. ಇದರಿಂದ ಆ ಮಲಬದ್ಧತೆ ಆಗೋದು ಕೂಡ ನಾವು ತಡಿಬಹುದಾಗಿದೆ.
1: ಸಾಮಾನ್ಯ ಮನುಷ್ಯರು ಏನ್ ಆಹಾರಗಳನ್ನ ಸೇವನೆ ಮಾಡ್ತಾರೋ ಅದೆಲ್ಲವನ್ನು ಕೂಡ ಬಾಣಂತಿಯರು ಸೇವನೆ
0: ಮಾಡಬಹುದು.
1: ತಾವಾಗ್ಲೇ ಹೇಳಿದ್ರೆ ಬರೀ ಮೆಣಸಿನ ಸಾರನ್ನ ಕೂಡ ಅಂತದ್ದು, ಅದು 3 ಹೊತ್ತು ಕೂಡ ಅಂತದ್ದು, ವಾರಗಟ್ಟಲೆ ಕೂಡ ಅಂತದ್ದು ಇರುತ್ತೆ. ಇದನ್ನೇ ಕೊಟ್ಟಾಗ ಅದು ಏನು ತಪ್ಪು ಪರಿಣಾಮವನ್ನ ಉಂಟು ಮಾಡುತ್ತೆ?
0: ಸೊ ಸಾಮಾನ್ಯವಾಗಿ ಈ ಮೆಣಸಿನ ಸಾರನ್ನ ಯಾರು ಸೇವಿಸ್ತಾ ಇರ್ತಾರೋ ಅವರು 1-2 ವಾರದಲ್ಲಿ ಮಲಬದ್ಧತೆ ಆಗಿ ರಕ್ತ ಹೋಗುವಂಥದ್ದು ಮಲದ ಜೊತೆ ಆತರ ಸಮಸ್ಯೆಯಿಂದ ಬರ್ತಾರೆ. ಮತ್ತೆ ಅವ್ರಿಗೆ ಈಗ ಗಾಯಗಳಿರ್ತವೆ, ಆ ಗಾಯಗಳು ಮಾಯಲಿಕ್ಕೆ ಕೂಡ ಅವ್ರಿಗೆ ಪೌಷ್ಟಿಕಾಂಶ ಬೇಕಾಗಿರುತ್ತೆ. ಮತ್ತೆ ಹೆರಿಗೆಯ ನಂತರ ಆಯಾಸ ಸುಸ್ತು ಇರುತ್ತೆ, ಸೊ ಅದಕ್ಕೂ ಕೂಡ ಪೌಷ್ಟಿಕಾಂಶ ಬೇಕಾಗಿರುತ್ತೆ. ಮತ್ತೆ ಹೆರಿಗೆಯ ಸಮಯದಲ್ಲಿ ರಕ್ತಸ್ರಾವ ಆಗಿರುತ್ತೆ, ಸೊ ಅದರಿಂದ ಅವ್ರಿಗೆ ರಕ್ತಹೀನತೆ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಹೆಚ್ಚು ಕಬ್ಬಿಣಾಂಶ, ಪ್ರೋಟೀನ್ ಯುಕ್ತ ಮತ್ತೆ ಕ್ಯಾಲ್ಸಿಯಂ ಇರತಕ್ಕಂಥ ಆಹಾರವನ್ನು ಸೇವಿಸೋದ್ರಿಂದ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ.
1: ಹಾಗಾಗಿ ಎಲ್ಲಾ ತರಹದ ಆಹಾರಗಳನ್ನು ಕೂಡ ಅವರು ಸೇವನೆಯನ್ನ ಮಾಡಬೇಕು. ಮನೆಯಲ್ಲಿ ಇರತಕ್ಕಂಥ ಹಿರಿಯರು ಕೂಡ ಅಡ್ಡಿ ಆತಂಕಗಳನ್ನ ಮಾಡಬಾರ್ದು. ಬಹಳ ಮುಖ್ಯವಾಗಿ ಅವ್ರಿಗೆ ಬಾಣಂತಿಯರಿಗಿಂತಲೂ ಕೂಡ ಮಗುವಿನ ಮೇಲೆ ಹೆಚ್ಚಿದಿರುತ್ತೆ, ಅದ್ರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ತುಂಬಾ ಅಡ್ಡಿ ಆತಂಕಗಳನ್ನ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಸಾಮಾನ್ಯ ಮನುಷ್ಯರು ಹೇಗೆ ನಾವು ಆಹಾರವನ್ನ ಸೇವನೆ ಮಾಡ್ತೀವೋ ಹಾಗೆ ಅವ್ರಿಗೂ ಕೂಡ ಆಹಾರವನ್ನ ಸೇವನೆಯನ್ನ ಮಾಡ್ಲಿಕ್ಕೆ
0: ಹೆರಿಗೆಯಾದ ಮೊದಲಿನ ಕೆಲ ದಿನಗಳು ಬಹಳ ಸುಲಭವಾಗಿ ಜೀರ್ಣವಾಗ್ತಕ್ಕಂಥ ಆಹಾರವನ್ನ ಕೊಡಬೇಕು. ನಂತರದಲ್ಲಿ ಸಾಮಾನ್ಯವಾದ ಎಲ್ಲಾ ಆಹಾರವನ್ನು ಕೂಡ ಅವರು ಸೇವಿಸಬಹುದು.
1: ಇನ್ನು ನೀರು, ಇದಕ್ಕೂ ಕೂಡ ಹೆಚ್ಚು ನಾವು ರಿಸ್ಟ್ರಿಕ್ಟ್ ಮಾಡೋಂಥದ್ದನ್ನು ನೋಡ್ತಾ ಇರ್ತೀವಿ. ನೀರಿನ ಸೇವನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿ
0: ನಾವು ನೋಡ್ತೀವಿ. ಬಾಣಂತಿಯರಲ್ಲಿ ಮೈಯಲ್ಲಿ ನೀರು ತುಂಬಿಕೊಂಡಿರುತ್ತೆ, ಆ ನೀರು ಇಂಗಬೇಕು, ಈ ತರ ಒಂದು ಹಲವಾರು ತಪ್ಪು ಕಲ್ಪನೆಗಳಿಂದ ಬಾಣಂತಿಯರಿಗೆ ನೀರನ್ನೇ ಕೊಡೋದಿಲ್ಲ. ಆದರೆ ತಾಯಿಗೆ ಯಥೇಚ್ಛವಾಗಿ ನೀರನ್ನ ಕೊಡಬೇಕು. ಅವಳು ಚೆನ್ನಾಗಿ ಹೈಡ್ರೇಟ್ ಆಗಿದ್ದ ಸಂದರ್ಭದಲ್ಲಿ ಹಾಲಿನ ಉತ್ಪತ್ತಿನೂ ಕೂಡ ಚೆನ್ನಾಗಾಗುತ್ತೆ. ಸೊ ನೀರಿಗೆ ಯಾವುದೇ ರೀತಿಯ ಒಂದು ಕಡಿವಾಣವನ್ನ ಹಾಕದೆ ಯಥೇಚ್ಛವಾಗಿ ನೀರನ್ನ ಅವರು ತಾಯಿಂದ್ರೆ ಸೇವಿಸಬೇಕು.
1: ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ನೋಡಿರ್ತೀವಿ ಬಾಣಂತಿಯರಿಗೆ ಅಂತ ಅಂದಾಗ ಅವ್ರಿಗೆ ಹೆಚ್ಚಾಗಿ ಬಿಸಿನೀರನ್ನು ಕೂಡ ಅಂತ ಒಂದು ಪರಿಪಾಠ ಇರುತ್ತೆ. ಬಿಸಿನೀರನ್ನೇ ಸೇವನೆ ಮಾಡಬೇಕು, ಜೊತೆಗೆ ತಣ್ಣೀರನ್ನು ಕೂಡ ಮಾಡಬಹುದು.
0: ಎರಡನ್ನೂ ಸೇವನೆ ಮಾಡಬಹುದು. ಬಿಸಿ ನೀರು ಕೊಡೋದ್ರಲ್ಲಿ ತಪ್ಪೇನಿಲ್ಲ, ಬಟ್ ಅತಿಯಾದ ಬಿಸಿ ನೀರಿಂದ ಅವ್ರನ್ನ ಬೆವರಿಸಿ ಕುಡಿಯುವಷ್ಟು ಅಷ್ಟು ಬಿಸಿ ಬೇಕಾಗಿರೋದಿಲ್ಲ. ಕಾದಾರಿಸಿದ ನೀರನ್ನ, ಬಿಸಿ ನೀರನ್ನು ಕೂಡ ಅವರು ಸೇವಿಸಬಹುದು, ಏನು ತೊಂದರೆ ಇಲ್ಲ.
1: ಸಾಮಾನ್ಯವಾಗಿ ಬಾಣಂತಿಯರು ವಿಶ್ರಾಂತಿಯಲ್ಲೇ ಇರ್ತಾರೆ, ಅವರ ವಿಶ್ರಾಂತಿ ಹೇಗಿರ್ಬೇಕು?
0: ಬಾಣಂತಿಯರಿಗೆ ವಿಶ್ರಾಂತಿ ಅಗತ್ಯನೇ, ಯಾಕಂದ್ರೆ ಹೆರಿಗೆಯ ನಂತರ ಒಂದು ಆಯಾಸ ಏನಿರುತ್ತೆ ಅದನ್ನಕ್ಕೋಸ್ಕರ, ಮತ್ತೆ ಆರೋಗ್ಯ ಸುಧಾರಿಸಲು ಅವರಿಗೆ ವಿಶ್ರಾಂತಿ ಬೇಕಾಗಿರುತ್ತೆ. ಮತ್ತೆ ಮೊದಲ ಒಂದು 3 ತಿಂಗಳು ಏನಾಗಿರುತ್ತೆ ಅಂದ್ರೆ, ಮಕ್ಕಳು ರಾತ್ರಿ ಹೊತ್ತು ಮಲಗೋದಿಲ್ಲ, ಆಕ್ಟಿವ್ ಆಗಿರ್ತಾರೆ, ಪದೇ ಪದೇ ಎದೆಹಾಲು ಉಣಿಸ್ಬೇಕ

0: ಆಗಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ನಿದ್ರಾನು ಸರಿಯಾಗಿ ಸಿಗ್ತಾ ಇರೋದಿಲ್ಲ. ಹಾಗಾಗಿ ಅವರು ವಿಶ್ರಾಂತಿಯನ್ನ ಪಡಿಬೇಕು. ಆದಷ್ಟು ಮಗು ಬೆಳಗಿನ ಹೊತ್ತು ಮಲಗಿದ್ದ ಸಮಯದಲ್ಲಿ ತಾಯಿ ಕೂಡ ವಿಶ್ರಾಂತಿ ಪಡೆಯೋದ್ರಿಂದ ಅವರ ಮನಸ್ಸು ಕೂಡ ಒಂದು ಉಲ್ಲಾಸ ಭರಿತವಾಗಿರುತ್ತೆ. ವಿಶ್ರಾಂತಿ ಅಗತ್ಯ, ಆದ್ರೆ ಕಂಪ್ಲೀಟ್ ಬೆಡ್ ರೆಸ್ಟ್ ಅನ್ನೋದು ಅವಶ್ಯಕತೆ ಇಲ್ಲ.
1: ವಾಸ್ತವವಾಗಿ ನಿಮ್ಮ ಒಂದು ಪರಿಭಾಷೆಯಲ್ಲಿ ವಿಶ್ರಾಂತಿ ಅಂತ ಅಂದ್ರೆ ಏನ್ ಮೇಡಮ್? ಸುಮ್ಮನೆ ಕೂತ್ಕೊಳ್ಳೋದು ಅಥವಾ ಮಲ್ಕೊಳ್ಳೋದು ಅಷ್ಟೇ ವಿಶ್ರಾಂತಿಯಾ ಅಥವಾ ಏನು ವಿಶ್ರಾಂತಿ ಅಂತ ಅಂದ್ರೆ?
0: ವಿಶ್ರಾಂತಿ ಒಂದು ದೈಹಿಕವಾಗಿನೂ ಕೂಡ ಅವರಿಗೆ ಬೇಕಾಗಿರುತ್ತೆ. ಅದು ನಿದ್ರೆ ರೂಪದಲ್ಲಿ ಇರ್ಬೋದು ಅಥವಾ ಮಗು ಮಲಗಿದಾಗ ಹಾಗೆ ರೆಸ್ಟ್ ಮಾಡುವಂತದ್ದು ಇರ್ಬೋದು. ಇನ್ನೊಂದು ಎಮೋಷನಲ್ ರೆಸ್ಟ್ ಕೂಡ ಬೇಕಾಗಿರುತ್ತೆ. ಮಾನಸಿಕವಾಗಿ ಕೂಡ ಅವರಿಗೆ ರೆಸ್ಟ್ ಬೇಕಾಗಿರುತ್ತೆ. ನಾವು ಯೂಶಲಿ ನೋಡೋ ಹಾಗೆ ಹೆರಿಗೆ ಆದ ಸಂದರ್ಭದಲ್ಲಿ ತುಂಬಾ ಜನ ವಿಸಿಟರ್ಸ್ ಎಲ್ಲ ಇರ್ತಾರೆ. ಅವ್ರನ್ನು ಕೂಡ ಅವ್ರು ಮಾತಾಡ್ಸೋಂಥದ್ದು, ಮಗುವಿನ ಆರೈಕೆಯನ್ನು ಮಾಡ್ತಕ್ಕಂಥದ್ದು. ಸೊ ಎಮೋಷನಲಿ ತುಂಬಾನೇ ಅವರಿಗೆ ಒಂದು ಬರ್ಡನ್ ಆಗುವಂತ ಸಾಧ್ಯತೆ ಇರುತ್ತೆ ಹೆರಿಗೆ ಆದ ಕೆಲವು ದಿನಗಳು. ಸೊ ಆ ಸಂದರ್ಭದಲ್ಲಿ ಅವರಿಗೆ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಎಮೋಷನಲ್ ರೆಸ್ಟ್ ಮತ್ತೆ ಫಿಸಿಕಲ್ ರೆಸ್ಟ್ ಎರಡು ಕೂಡ ಬೇಕಾಗುತ್ತೆ.
1: ರೆಸ್ಟ್ ಅಂದ್ರೆ ಸುಮ್ಮನೆ ಮಲಗಿಸ್ಬಿಡ ಅಂತದ್ದು ಅಷ್ಟೇ ಅಲ್ಲ, ಅವ್ರಿಗೆ ಎಲ್ಲಾ ತರದ ಮಾನಸಿಕವಾಗಿಯೂ ಕೂಡ ಅವ್ರಿಗೆ ಒಂದು ವಿಶ್ರಾಂತಿ ಅನ್ನುವಂಥದ್ದು ಬೇಕಾಗುತ್ತೆ.
0: ಮತ್ತೆ ತಾಯಿ ಮಗು ಒಂದು ಪಕ್ಕಪಕ್ಕದಲ್ಲೇ ಮಲಗಿ ಅದರ ಆರೈಕೆ ಮಾಡೋದ್ರಿಂದ ಅವರನ್ನ ನಡುವಿನ ಒಂದು ಬಾಂಧವ್ಯನು ಕೂಡ ಚೆನ್ನಾಗುತ್ತೆ.
1: ಇನ್ನು ಯಾವುದೇ ವ್ಯಕ್ತಿ ಚಟುವಟಿಕೆಯಿಂದ ಇರಬೇಕು ಅಂತ ಹೇಳಿದರೆ ಅವರಿಗೆ ವ್ಯಾಯಾಮ ಕಡಾಖಂಡಿತವಾಗಿ ಬೇಕಾಗುತ್ತೆ. ಈ ಬಾಣಂತಿಯರಲ್ಲಿ ವ್ಯಾಯಾಮದ ಕ್ರಮಗಳು ಹೇಗಿರಬೇಕು?
0: ಸಾಮಾನ್ಯವಾಗಿ ನಾವೇನ್ ಹೇಳ್ತೀವಿ ಅಂದ್ರೆ ಸಹಜ ಹೆರಿಗೆ ಆದವರಿಗೆ 3 ವಾರಗಳವರೆಗೆ ಮತ್ತೆ ಸಿಸೇರಿಯನ್ ಹೆರಿಗೆ ಆದವರಿಗೆ 6 ವಾರಗಳವರೆಗೆ ಒಂದು ಲಘು ವ್ಯಾಯಾಮವನ್ನ ಮಾಡ್ಲಿಕ್ಕಷ್ಟೇ ನಾವು ಅಡ್ವೈಸ್ ಮಾಡ್ತೀವಿ. ಅದು ಕತ್ತಿನ ಭಾಗ ಇರ್ಬೋದು, ಕೈ ಭಾಗ ಮತ್ತೆ ಕಾಲಿನ ಭಾಗಗಳಿಗೆ ವ್ಯಾಯಾಮ ಮಾಡ್ತಕ್ಕಂಥದ್ದು, ಮತ್ತೆ ವಾಕ್ ಮಾಡುವಂಥದ್ದು, ಈ ತರ ಒಂದು ಲಘುವಾದ ವ್ಯಾಯಾಮಗಳನ್ನ ಅವರು ಮಾಡ್ಕೊಳ್ಬಹುದು. ಮತ್ತೆ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅವರು ತೊಡಗಿರುವಂಥದ್ದು ಸಾಕಾಗುತ್ತೆ. ನಂತರದ ದಿನಗಳಲ್ಲಿ ಅವರು ಈ ಗರ್ಭಿಣಿಯಾದಾಗ ಏನಾಗಿರುತ್ತೆ ಅಂದ್ರೆ ಬೆನ್ನಿನ ಭಾಗದ ಮತ್ತೆ ಹೊಟ್ಟೆ ಭಾಗದ ಸ್ನಾಯುಗಳು ಬಲಹೀನ ಆಗಿರುತ್ತೆ, ಸಡಿಲಗೊಂಡಿರುತ್ತೆ. ಹಾಗೇನೆ ಪೆಲ್ವಿಕ್ ಫ್ಲೋರ್ ಅಂತ ನಾವು ಯೋನಿಯ ಭಾಗದ ಅದರ ಸುತ್ತಮುತ್ತ ಇರತಕ್ಕಂತ ಸ್ನಾಯುಗಳು ಕೂಡ ಸಡಿಲಗೊಂಡಿರುತ್ತೆ. ಅವರು ನಂತರದ ದಿನಗಳಲ್ಲಿ ಅದರ ಕಡೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಹೆಚ್ಚಿನ ಗಮನವನ್ನು ಕೊಟ್ಟು ಬೆನ್ನಿನ ಭಾಗ ಮತ್ತೆ ಹೊಟ್ಟೆ ಭಾಗ ಒಂದು ಬಲ ಪಡಿಸ್ತಕ್ಕಂತಹ ವ್ಯಾಯಾಮಗಳನ್ನ ಮಾಡ್ತಕ್ಕಂಥದ್ದು, ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಅನ್ನ ಮಾಡೋದ್ರಿಂದ ಆ ಭಾಗಗಳು ಸಹಜ ಸ್ಥಿತಿಗೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಗರ್ಭಿಣಿಯಾದಂತ ಸಂದರ್ಭದಲ್ಲಿ ಅವರು ಏನು ಒಂದು ಅತಿಯಾದ ತೂಕ ಆಗಿರುತ್ತೆ ಅಥವಾ ಅತಿಯಾದ ಬೊಜ್ಜು ಏನಿರುತ್ತೆ ಅದನ್ನ ಕರಗಿಸ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ನಿಧಾನವಾಗಿ ಕ್ರಮೇಣವಾಗಿ ಅವರು ವ್ಯಾಯಾಮವನ್ನ ಮಾಡ್ತಾ ಹೋಗ್ಬೇಕು.
1: ಈ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಹೆರಿಗೆ ಆದಂತ ಸಂದರ್ಭದಲ್ಲಿ ಭಾರವನ್ನ ಎತ್ತಬಾರದು ಮತ್ತೆ ಬೇರೆ ಬೇರೆ ತರದಲ್ಲಿ ಮಾಡಬಾರದು ಅನ್ನುವಂಥದ್ದು ಇರುತ್ತೆ. ಅವರು ಏನೆಲ್ಲ ಜಾಗ್ರತೆಯನ್ನು ವಹಿಸಿ ಎಂತಹ ವ್ಯಾಯಾಮಗಳನ್ನ ಆಯ್ಕೆ ಮಾಡ್ಕೋಬೇಕು?
0: ಅದೇ 6 ವಾರಗಳ ನಂತರ ಲಘುವಾದ ವ್ಯಾಯಾಮವನ್ನ ಮಾಡಬೇಕು. ಆ ಗಾಯ ಮಾಯಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಅವರು ಸ್ವಲ್ಪ ಕೇರ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. 6 ವಾರಗಳ ನಂತರ ನಿಧಾನವಾಗಿ ಅವ್ರಿಗೆ ನೋವಿಲ್ಲದೆ ರೀತಿಯಲ್ಲಿ ನೋಡಿಕೊಂಡು ತೀರಾ ಎಕ್ಸರ್ಷನ್ ಅಂತ ಆಗಬಾರ್ದು, ಕ್ರಮೇಣವಾಗಿ ವ್ಯಾಯಾಮದ ಒಂದು ತೀವ್ರತೆ ಇರುತ್ತಲ್ಲ ಅದನ್ನ ಜಾಸ್ತಿ ಮಾಡ್ತಾ ಅವರು ಹೋಗ್ಬೋದು. ಸೊ ಅದರಿಂದ ಗಾಯಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ.
1: ಇನ್ನು ಬಾಣಂತನದ ಅವಧಿಯಲ್ಲಿ ಬಾಣಂತಿಯರ ಉಡುಪು ಹೇಗಿರಬೇಕು?
0: ನಾವು ನೋಡಿರ್ತೀವಿ ಬಾಣಂತಿ ಅಂದ ತಕ್ಷಣ ಅವರು ಸ್ವೆಟರ್ ಹಾಕಿರ್ಬೇಕು, ಸ್ಕಾರ್ಫು, ಮಫ್ಲರು, ಕಾಲ್ಚೀಲ ಅನ್ನೋದು ಕಂಪಲ್ಸರಿ ಅನ್ನೋ ರೀತಿಯಲ್ಲಿ ಮಾಡಿರ್ತಾರೆ ಮನೇಲಿ ಇರ್ತಕ್ಕಂತ ಹಿರಿಯರು. ಆತರ ಮಾಡೋ ಅವಶ್ಯಕತೆ ಇಲ್ಲ, ಋತುಮಾನ ಹೇಗಿರುತ್ತೆ ಅದರ ಅನುಗುಣವಾಗಿ ಬಾಣಂತಿಯರು ಉಡುಪನ್ನ ಧರಿಸ್ಬೇಕು. ಸಡಿಲವಾದ ಉಡುಪುಗಳು ಮತ್ತೆ ಕಾಟನ್ ಉಡುಪುಗಳನ್ನ ಧರಿಸೋದ್ರಿಂದ ಬಾಣಂತಿಯರು ಕಂಫರ್ಟಬಲ್ ಆಗಿರ್ತಾರೆ, ಎದೆ ಹಾಲು ಉಣಿಸ್ಲಿಕ್ಕೂ ಕೂಡ ಸಹಾಯ ಆಗುತ್ತೆ. ಸೊ ಹವಾಮಾನಕ್ಕನುಗುಣವಾಗಿ ಅವರು ಉಡುಪನ್ನ ಧರಿಸ್ಬೇಕು.
1: ಇನ್ನು ಹೆರಿಗೆಯಾದ ನಂತರ ಮತ್ತೆ ಬಾಣಂತನದ ಅವಧಿಯಲ್ಲಿ ಈ ವೈದ್ಯರಲ್ಲಿ ಯಾವ್ಯಾವಾಗ ಅವರು ತಪಾಸಣೆಯನ್ನ ಮಾಡಿಸ್ಕೊಳ್ಬೇಕು ಅನ್ನುವಂಥದ್ದು?
0: ಸಾಮಾನ್ಯವಾಗಿ ಹೆರಿಗೆಯಾದ 1 ವಾರದ ನಂತರ ತಪಾಸಣೆಗೆ ಹೇಳ್ತೀವಿ. ಅದು ಗಾಯದ ಸ್ಥಿತಿಯನ್ನ ನೋಡ್ಲಿಕ್ಕೆ ಮತ್ತೆ ಎದೆ ಹಾಲು ಉಣಿಸ್ಲಿಕ್ಕೆ ಯಾವ್ದಾದ್ರು ಸಮಸ್ಯೆ ಇದೆಯಾ ಅಂತ ತಿಳ್ಕೊಳ್ಲಿಕ್ಕೆ ಅಥವಾ ಮಲಬದ್ಧತೆ ಸಮಸ್ಯೆ ಇದೆಯಾ. ಸೊ ಈ ತರದ್ದು ನೋಡ್ಲಿಕ್ಕೋಸ್ಕರ ಮತ್ತೆ ಅವರಿಗೆ ಐರನ್ ಮತ್ತೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ನ ಕೊಡೋದಕ್ಕೋಸ್ಕರ 1 ವಾರದ ನಂತರ ತಪಾಸಣೆಗೆ ಹೇಳ್ತೀವಿ. ಮತ್ತೆ 6 ವಾರಗಳ ನಂತರ ಇನ್ನೊಮ್ಮೆ ತಪಾಸಣೆಗೆ ಹೇಳ್ತೀವಿ. ಅಂದ್ರೆ ತಾಯಿಯ ದೇಹದ ಒಂದು ಗರ್ಭಕೋಶ ಇರ್ಬೋದು ಅಥವಾ ಗಾಯ ಇರ್ಬೋದು ಎಲ್ಲ ಸಹಜ ಸ್ಥಿತಿಗೆ ಮರಳಿದ್ಯಾ ಅಂತ ನೋಡ್ಲಿಕ್ಕೋಸ್ಕರ. ಕೆಲವೊಂದು ತಾಯಂದಿರಿಗೆ ಗರ್ಭಾವಸ್ಥೆಯಲ್ಲಿ ಮಧುಮೇಹ ಇರುತ್ತೆ, ರಕ್ತದೊತ್ತಡ ಇರುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ಫ್ರೀಕ್ವೆಂಟ್ ಆಗಿ ತಪಾಸಣೆಗೆ ಹೋಗಬೇಕಾದ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಕೆಲವೊಂದು ಸಮಯದಲ್ಲಿ ಆ ಗರ್ಭಿಣಿ ಆದಾಗ ಯಾವ ಆರೋಗ್ಯ ಸಮಸ್ಯೆಗಳಿರುತ್ತೆ ಅದು ಕೆಲಕಾಲದ ನಂತರ ಅಂದ್ರೆ ಬಾಣಂತಿಯಲ್ಲೂ ಕೂಡ ಸ್ವಲ್ಪ ಸಮಯದವರೆಗೂ ಅದು ಮುಂದುವರಿಯುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅವರು ನಿಯಮಿತವಾಗಿ ತಪಾಸಣೆಗೆ ಹೋಗ್ಬೇಕಾಗತ್ತೆ. ಮತ್ತೆ ಯಾವುದೇ ರೀತಿಯ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ಕೂಡ ಶೀತ, ನೆಗಡಿ, ಕೆಮ್ಮು ಇದ್ದಂತ ಸಂದರ್ಭದಲ್ಲೂ ಕೂಡ ನೇರವಾಗಿ ಅವರು ಮೆಡಿಕಲ್ ಶಾಪ್ ಇಂದ ಮಾತ್ರೆಗಳನ್ನ ತೆಗೆದುಕೊಳ್ಳೋ ಬದಲು ವೈದ್ಯರನ್ನ ಕಂಡು ನಾವು ಎದೆ ಹಾಲು ಉಣಿಸ್ತಿದೀವಿ ಅಂತಕ್ಕಂತ ಒಂದು ಮಾಹಿತಿಯನ್ನ ವೈದ್ಯರಿಗೆ ಕೊಟ್ಟು ಎದೆ ಹಾಲು ಉಣಿಸುವಾಗ ಯಾವ್ದು ಸುರಕ್ಷಿತವಾಗಿರುತ್ತೆ ಅಂತಹ ಮಾತ್ರೆಗಳನ್ನ ಅವರು ಬರೆಸ್ಕೊಂಡು ತೆಗೆದುಕೊಳ್ಬೇಕಾಗ.

0: ಬಾಣಂತಿಯರಲ್ಲಿ ಕಬ್ಬಿಣ ಮತ್ತು ಕ್ಯಾಲ್ಸಿಯಂನ ಅಂಶ ಏನಿರುತ್ತೋ ಇದು ಬಹಳ ಮುಖ್ಯ. ಅದು ಪ್ರಸವ ಪೂರ್ವದಿಂದಲೂ ಕೂಡ ಅದರ ಬಗ್ಗೆ ಹೆಚ್ಚು ಗಮನವನ್ನು ನೀಡಲಾಗುತ್ತೆ, ಪ್ರಸವದ ನಂತರವೂ ಕೂಡ ಅದಕ್ಕೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಯಾವ್ಯಾವಾಗ ಎಷ್ಟು ಪ್ರಮಾಣದಲ್ಲಿ ಕಬ್ಬಿಣ ಮತ್ತು ಕ್ಯಾಲ್ಸಿಯಂನ ಅಂಶವನ್ನು ಅವರು ಪಡೆದುಕೊಳ್ಳಬೇಕಾಗುತ್ತೆ.
1: ಹೆರಿಗೆ ಸಮಯದಲ್ಲಿ ರಕ್ತಸ್ರಾವ ಆಗೋದ್ರಿಂದ ಬಾಣಂತಿಯರಿಗೆ ರಕ್ತಹೀನತೆ ಸಮಸ್ಯೆ ಕಾಡುತ್ತದೆ. ಸೊ ಹಾಗಾಗಿ ತಾಯಂದಿರು ಕಬ್ಬಿಣಾಂಶದ ಮಾತ್ರೆಗಳನ್ನ ಕನಿಷ್ಠ 3 ತಿಂಗಳವರೆಗೆ ಸೇವಿಸಬೇಕು. ಜೊತೆಗೆ ಕಬ್ಬಿಣಾಂಶ ಇರತಕ್ಕಂಥ ಆಹಾರ ಸೇವನೆಯನ್ನು, ಸೊಪ್ಪು ತರಕಾರಿಗಳು ಹೆಚ್ಚಾಗಿ ಸೇವಿಸಬೇಕು. ಕ್ಯಾಲ್ಸಿಯಂ ಮಾತ್ರೆಗಳನ್ನ ಅವರು ಕನಿಷ್ಠ 6 ತಿಂಗಳವರೆಗೆ ಸೇವಿಸಬೇಕು. ಎದೆ ಹಾಲು ಉಣಿಸೋವರೆಗೂ ಅದನ್ನ ಕಂಟಿನ್ಯೂ ಕೂಡ ಅವರು ಮಾಡಬಹುದು. ಜೊತೆಗೆ ಕ್ಯಾಲ್ಸಿಯಂ ಇರತಕ್ಕಂಥ ಆಹಾರವನ್ನ, ಹಾಲನ್ನ ಚೆನ್ನಾಗಿ ಅವರು ಸೇವಿಸಬೇಕು. ಆವಾಗ ಅವರಿಗೆ ಯಾವುದೇ ರೀತಿಯ ಒಂದು ಆರೋಗ್ಯ ಸಮಸ್ಯೆ ಉಂಟಾಗೋದಿಲ್ಲ.
0: ಕೆಲವರು ಮಾತ್ರೆ ಬೇಡ ಆಗ್ಲಿಂದಲೂ ಕೂಡ ಸೇವನೆ ಮಾಡಿರ್ತೀವಿ, ಹಂಗಾಗಿ ಹಾಲು ಹಣ್ಣು ಇದರಲ್ಲಿ ಒಂದಷ್ಟು ಮ್ಯಾನೇಜ್ ಮಾಡ್ಬಿಡೋಣ ಅಂತ ಹೇಳಿ ಅಂದ್ಕೊಳ್ತಾರೆ, ಇದು ಸರಿಯೋ ತಪ್ಪ?
1: ಅದು ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಬಾಣಂತಿಯರಿಗೆ ಕನಿಷ್ಠ 100 ಮಿಲಿಗ್ರಾಮ್ಸ್ ಅಷ್ಟು ಐರನ್ ಅಂದ್ರೆ ಕಬ್ಬಿಣಾಂಶದ ಅವಶ್ಯಕತೆ ಇರುತ್ತೆ, 1500 ಮಿಲಿಗ್ರಾಮ್ಸ್ ಅಷ್ಟು ಕ್ಯಾಲ್ಸಿಯಂ ಅವಶ್ಯಕತೆ ಇರುತ್ತೆ. ಸೊ ಇದನ್ನ ನಾವು ಆಹಾರದಲ್ಲೇ ಪೂರೈಸಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಹಾರದ ಜೊತೆಗೆ ಈ ಒಂದು ಸಪ್ಲಿಮೆಂಟ್ಸ್ ಅನ್ನ, ಮಾತ್ರೆಗಳನ್ನ ತೆಗೆದುಕೊಳ್ಳಲೇಬೇಕಾಗುತ್ತೆ.
0: ಇನ್ನು ಪ್ರಸವದ ನಂತರ ಎದೆ ಹಾಲು ಉಣಿಸುವುದರ ಬಗ್ಗೆಯೂ ಕೂಡ ಅನೇಕ ತಪ್ಪು ಕಲ್ಪನೆಗಳು ಇದ್ದಾವೆ, ಗೊಂದಲಗಳು ಇದ್ದಾವೆ, ಇದರ ಬಗ್ಗೆ ತಾವೇನು ಹೇಳಿ?
1: ತಾಯಿ ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ ಎದೆ ಹಾಲನ್ನ ಕುಡಿಸೋದ್ರಿಂದ ತಾಯಿಯಲ್ಲಿ ಒಂದು ಆಕ್ಸಿಟೋಸಿನ್ ಅಂತಕ್ಕಂತಹ ಒಂದು ಹಾರ್ಮೋನ್ ಉತ್ಪಾದನೆ ಆಗುತ್ತೆ. ಇದು ಗರ್ಭಕೋಶನ ಸಂಕುಚಿತಗೊಳಿಸಿ ಹೆರಿಗೆ ಸಮಯದಲ್ಲಿ ಏನು ಗರ್ಭಕೋಶದಿಂದ ಒಂದು ರಕ್ತಸ್ರಾವ ಆಗುತ್ತೋ ಅದನ್ನ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಡೆಲಿವರಿ ಆದ ತಕ್ಷಣವೇ ಎದೆ ಹಾಲನ್ನ ಉಣಿಸ್ಬೇಕು. ಮತ್ತೆ ತಾಯಿ ಮಗುವಿನ ಬಾಂಧವ್ಯ ಕೂಡ ಒಂದು ಎಸ್ಟಾಬ್ಲಿಷ್ ಆಗುತ್ತೆ. ಮತ್ತೆ ಫಸ್ಟ್ ಒಂದು 3 ದಿನಗಳು ತಾಯಿಗೆ ಅಷ್ಟಾಗಿ ಹಾಲು ಉತ್ಪತ್ತಿ ಆಗದೆ ಇರಬಹುದು. ಕಡಿಮೆ ಪ್ರಮಾಣದಲ್ಲಿ ಹಳದಿ ಬಣ್ಣದ ಒಂದು ಹಾಲು ಉತ್ಪಾದನೆ ಆಗುತ್ತೆ, ಇದನ್ನ ಕೊಲೆಸ್ಟ್ರಮ್ ಅಂತ ಹೇಳ್ತೀವಿ. ಕೆಲವೊಂದು ಕಡೆ ಅದನ್ನ ಕುಡಿಸಬಾರದು, ಅದನ್ನ ಚೆಲ್ಲಬೇಕು ಅಂತಕ್ಕಂತ ಒಂದು ತಪ್ಪು ಕಲ್ಪನೆ ಇರುತ್ತೆ. ಹಾಗೆ ಮಾಡಬಾರದು, ಯಾಕಂದ್ರೆ ಈ ಹಾಲಿನಲ್ಲಿ ಯಥೇಚ್ಛವಾಗಿ ಪೌಷ್ಟಿಕಾಂಶಗಳಿರ್ತವೆ ಮತ್ತೆ ರೋಗ ನಿರೋಧಕ ಶಕ್ತಿಗಳಿರ್ತವೆ. ಸೊ ಹಾಗಾಗಿ ಈ ಹಾಲನ್ನು ಕೂಡ ಮಗುವಿಗೆ ಅವರು ಉಣಿಸ್ಬೇಕು. 2-3 ದಿನಗಳ ನಂತರ ಚೆನ್ನಾಗಿ ಹಾಲು ಉತ್ಪತ್ತಿ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಮತ್ತೆ ಕೆಲವೊಂದು ಮಹಿಳೆಯರಿಗೆ ಏನು ಒಂದು ಆತಂಕ ಇರುತ್ತೆ ಅಂದ್ರೆ ತಮಗೆ ಬರ್ತಕ್ಕಂತಹ ಹಾಲು ಮಗುವಿಗೆ ಸಾಕಾಗ್ತಿದೆಯೋ ಇಲ್ವೋ, ಆ ಒಂದು ಆತಂಕ ಇದ್ದೇ ಇರುತ್ತೆ ಮಹಿಳೆಯರಿಗೆ. ಮತ್ತೆ ಮನೇಲಿ ಇರತಕ್ಕಂತ ಹಿರಿಯರು ಕೂಡ, ಅಯ್ಯೋ ನಮಗ್ ತುಂಬಾ ಬರ್ತಾ ಇತ್ತು, ಇವಳಿಗೆ ಹಾಲೇ ಬರ್ತಿಲ್ಲ ಅನ್ನೋ ಒಂದು ಮಾತುಗಳನ್ನ ಹೇಳಿದಾಗ ಅವಳಿಗೆ ಇನ್ನೂ ಒಂದು ಗಾಬರಿ ಆತಂಕ ಉಂಟಾಗೋದು ಸಾಮಾನ್ಯ. ಎದೆ ಹಾಲಿನ ಉತ್ಪತ್ತಿ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ತಾಯಂದಿರು ನಾನು ಆಗ್ಲೇ ಹೇಳ್ದಂಗೆ ಪೌಷ್ಟಿಕಾಂಶ ಯುಕ್ತ ಆಹಾರವನ್ನ ಸೇವಿಸಬೇಕು, ಚೆನ್ನಾಗಿ ನೀರು ಮತ್ತು ಹಾಲನ್ನ ಸೇವಿಸಬೇಕು. ಜೊತೆಗೆ ಮಗುವಿಗೆ 2 ಗಂಟೆಗಳಿಗೊಮ್ಮೆ ಕನಿಷ್ಠ 1 10-15 ನಿಮಿಷಗಳವರೆಗೆ ಎದೆ ಹಾಲನ್ನ ಉಣಿಸೋದ್ರಿಂದ ಎದೆ ಹಾಲಿನ ಉತ್ಪತ್ತಿ ಚೆನ್ನಾಗಾಗುತ್ತೆ. ಎಷ್ಟು ಹಾಲು ಕುಡಿಸ್ತಾರೋ ಅಷ್ಟು ಹಾಲು ಉತ್ಪತ್ತಿ ಆಗುತ್ತೆ. ಮತ್ತೆ ವಾತಾವರಣನು ಕೂಡ ಹಾಗೆ ಇರಬೇಕು, ಪ್ರಶಾಂತವಾಗಿರಬೇಕು, ಏಕಾಂತದಲ್ಲಿ ಎದೆ ಹಾಲನ್ನ ಅವರು ಕುಡಿಸೋದ್ರಿಂದ ಕೂಡ ಉತ್ಪತ್ತಿ ಚೆನ್ನಾಗಾಗುತ್ತೆ. ಮಗು ಯಾವಾಗ ಚೆನ್ನಾಗಿ ನಿದ್ದೆ ಮಾಡ್ತಿದೆ ಅಥವಾ ದಿನದಲ್ಲಿ ಒಂದು 24 ಗಂಟೆಗಳಲ್ಲಿ 6-8 ಬಾರಿ ಮೂತ್ರ ವಿಸರ್ಜನೆ ಮಾಡ್ತಿದೆ, ಮತ್ತೆ ಮಗುವಿನ ತೂಕ ಆ ಕಾಲಕ್ಕನುಗುಣವಾಗಿ ಹೆಚ್ಚಾಗ್ತಿದೆ ಅಂದಾಗ ತಾಯಿಯಂದ್ರು ಯಾವುದೇ ರೀತಿಯ ಆತಂಕ ಪಡೋ ಅವಶ್ಯಕತೆ ಇರಲ್ಲ, ಮಗುವಿಗೆ ಅವರಿಂದ ಬರ್ತಕ್ಕಂತ ಹಾಲು ಸಾಕಾಗ್ತಿದೆ ಅನ್ನೋದೇ ಆಗುತ್ತೆ. ಆನ್ ಡಿಮ್ಯಾಂಡ್ ಮಗು ಕೇಳಿದಾಗೆಲ್ಲ ಅವ್ರು ಎದೆ ಹಾಲನ್ನ ಕುಡಿಸ್ಬೇಕು. ಮಗು ಆಕ್ಟಿವ್ ಆಗಿರತಕ್ಕಂತಹ ಒಂದು ಸಂದರ್ಭದಲ್ಲಿ ಅಂದ್ರೆ ರಾತ್ರಿ ಹೊತ್ತು ಎಚ್ಚರ ಇದೆ, ಆಕ್ಟಿವ್ ಆಗಿದೆ ಅಂದಾಗ ಅದು ಪದೇ ಪದೇ ಹಾಲನ್ನ ಕೇಳಂತ ಒಂದು ಸಾಧ್ಯತೆ ಇರುತ್ತೆ. ಗಂಟೆಗಳಿಗೊಮ್ಮೆ ಕೇಳಬಹುದು, ಅದೇ ನಿದ್ದೆ ಮಾಡಿದಂತ ಸಂದರ್ಭದಲ್ಲಿ 3-4 ಗಂಟೆಗಳಿಗೊಮ್ಮೆ ಕುಡಿಸಿದ್ರು ಸಾಕಾಗ್ಬಹುದು.
0: ಇತ್ತೀಚೆಗೊಂದು ಸಮಸ್ಯೆ, ಅವು ಹಾಲು ಕೇಳೋದಿಲ್ಲ ಮತ್ತೆ ಹಾಲು ಕುಡಿಯೋದಿಲ್ಲ ಅಂತ ಹೇಳಿ, ಈ ತರದ್ದು ಸಮಸ್ಯೆ ಬಂದಾಗ ಏನ್ ಮಾಡ್ಬೇಕಾಗುತ್ತೆ?
1: ಸಾಮಾನ್ಯವಾಗಿ ಆತರ ಮಗು ಹಾಲು ಕೇಳೋದಿಲ್ಲ ಅನ್ನೋದಿರೋದಿಲ್ಲ. ಯೂಶ್ವಲಿ ಏನು ಅಂತಂದ್ರೆ ಈ ಟಾಪ್ ಫೀಡ್ಸ್ ಕೊಡುವಂತ ಸಂದರ್ಭದಲ್ಲಿ ತಾಯಿ ಎದೆ ಹಾಲು ಸಾಕಾಗ್ತಿಲ್ಲ ಅನ್ಕೊಂಡು ಈ ಪೌಡರ್ ಅಥವಾ ಟಾಪ್ ಫೀಡ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಕೊಡುವಂತ ಸಂದರ್ಭದಲ್ಲಿ ಮಗು ಹೊಟ್ಟೆ ತುಂಬಿ ಹಾಲು ಕೇಳದೆ ಇರಬಹುದು ಅಷ್ಟೇ ಹೊರತು, ಸಾಮಾನ್ಯವಾಗಿ ಆರೋಗ್ಯವಾಗಿರ್ತಕ್ಕಂತ ಎಲ್ಲಾ ಮಕ್ಕಳು ಹಾಲನ್ನ ಕೇಳ್ತಾರೆ. ಅದೇ ಆಕ್ಟಿವ್ ಆಗಿದ್ದಾಗ ಪದೇ ಪದೇ ಕೇಳ್ತಾರೆ, ನಿದ್ದೆ ಮಾಡುವಂತ ಸಂದರ್ಭದಲ್ಲಿ 3-4 ಗಂಟೆಗಳಿಗೊಮ್ಮೆ ಕೇಳುವಂತ ಅದೇ ಸಾಧ್ಯತೆ ಇರುತ್ತೆ. ಬಟ್ ಮಗು ಎದೆ ಹಾಲು ಆತರ ಕುಡಿತಾ ಇಲ್ಲ ಅಂದಾಗ ಅವರು ಮಕ್ಕಳ ವೈದ್ಯರಲ್ಲಿಗೆ ಹೋಗಿ ಮಗುವಿನ ತಪಾಸಣೆಯನ್ನ ಮಾಡಿಸೋದು
0: ಹೆಚ್ಚು
1: ಸೂಕ್ತ ಅಂತ ಅನ್ಸುತ್ತೆ.
0: ಇನ್ನು ಈ ಪ್ರಸವದ ನಂತರ ನಾವು ಗಮನಹರಿಸಬೇಕಾದಂತ ಬಹಳ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಅನ್ನುವಂಥದ್ದು, ಅಥವಾ ಕುಟುಂಬ ನಿಯಂತ್ರಣ ಅಂತ ಹೇಳಿ ನಾವು ಕರಿತೇವೆ. ಇದಕ್ಕೆ ಎಷ್ಟರ ಮಟ್ಟಿಗೆ ಆದ್ಯತೆಯನ್ನು ನೀಡಬೇಕಾಗುತ್ತೆ ಮತ್ತು ಕುಟುಂಬ ನಿಯಂತ್ರಣವನ್ನು ನಾವು ಎಲ್ಲಿಯವರೆಗೆ ಮಾಡಬೇಕಾಗುತ್ತೆ?
1: ಇದು ಏನು ಅಂತಂದ್ರೆ ಒಂದು ತಪ್ಪು ಕಲ್ಪನೆ ಬಾಣಂತಿಯರಿಗೆ ಏನಿರುತ್ತೆ ಅಂದ್ರೆ ಯೂಶ್ವಲಿ ಎದೆ ಹಾಲು ಉಣಿಸುವಂತ ಎಲ್ಲ ಬಾಣಂತಿಯರಿಗೆ ನಿಯಮಿತವಾಗಿ ಅವರು ಮುಟ್ಟಾಗೋದಿಲ್ಲ, ಕೆಲ ಕಾಲಗಳು ಮುಟ್ಟಾಗೋದೇ ಇಲ್ಲ, 6 ತಿಂಗಳಿರ್ಬೋದು, 9 ತಿಂಗಳಿರ್ಬೋದು, 1 ವರ್ಷ ಇರ್ಬೋದು. ಸೊ ಆ ಸಂದರ್ಭದಲ್ಲಿ ಪ್ರೆಗ್ನೆನ್ಸಿ ಆಗೋದಿಲ್ಲ ಅಂತಕ್ಕಂತ ಒಂದು ತಪ್ಪು ಕಲ್ಪನೆ ಇರುತ್ತೆ. ಸೊ ಹಾಗಿಲ್ಲ, ಅದು ಮುಟ್ಟಾಗ್ಲಿ

ಇಲ್ಲಾಂದ್ರೂ ಕೂಡ ಗರ್ಭಧರಿಸತಕ್ಕಂತಹ ಎಲ್ಲಾ ಸಾಧ್ಯತೆನೂ ಇರುತ್ತೆ. ಸೊ ಹಾಗಾಗಿ ಮುಟ್ಟಾಗ್ಲಿಲ್ಲ ಅಂದ್ರೂ ಕೂಡ ಕುಟುಂಬ ನಿಯಂತ್ರಣ ಯೋಜನೆಯನ್ನ ಅವರು ಪಾಲಿಸಲೇಬೇಕಾಗತ್ತೆ. ಮೊದಲನೇ ಮಗುವಿಗೂ ಮತ್ತೆ ಎರಡನೇ ಮಗುವಿಗೂ ಕನಿಷ್ಠ ಒಂದು 3 ವರ್ಷಗಳ ಅಂತರವನ್ನ ಅವರು ಕೊಡಲೇಬೇಕಾಗತ್ತೆ. ಯಾಕಂತಂದ್ರೆ ತಾಯಿಯ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ. ಅವಳು ಸಹಜ ಸ್ಥಿತಿಗೆ ಮರಳಲು, ಅವಳು ಆರೋಗ್ಯವಂತ ಒಂದು ತಾಯಿಯಾಗಲಿಕ್ಕೆ ಒಂದು ಕನಿಷ್ಠ 3 ವರ್ಷಗಳ ಅವಧಿಯಾದರೂ ಬೇಕಾಗಿರುತ್ತೆ. ಜೊತೆಗೆ ಈ ಮೊದಲನೇ ಮಗುವಿನ ಪಾಲನೆಗೆ ಆರೈಕೆಗೆ ಕೂಡ ಅವಳು ಗಮನ ಹರಿಸಬೇಕಾಗಿರುತ್ತೆ. ಸೊ ಹಾಗಾಗಿ ಆ ಒಂದು ಪೀರಿಯಡ್ ತುಂಬಾನೇ ಮುಖ್ಯ. ಮತ್ತೆ ಒಂದು ಪಕ್ಷ ಅವಳು ಆ 3 ವರ್ಷಗಳ ಅಂತರವನ್ನ ಕೊಡದೆ ಬೇಗ ಗರ್ಭಧರಿಸಿದ್ದೆ ಆದಲ್ಲಿ ಮುಂದಿನ ಪ್ರೆಗ್ನೆನ್ಸಿಯಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದು ಗರ್ಭಪಾತ ಇರ್ಬೋದು, ಅಥವಾ ದಿನ ತುಂಬಕ್ಕೂ ಮುಂಚೆನೆ ಹೆರಿಗೆ ನೋವು ಬರ್ತಕ್ಕಂಥದ್ದು, ಹೆರಿಗೆ ಆಗ್ತಕ್ಕಂಥದ್ದು, ಮತ್ತೆ ಕಡಿಮೆ ತೂಕದ ಒಂದು ಮಗು ಹುಟ್ಟತಕ್ಕಂಥದ್ದು. ಸೊ ಈ ತರ ಸಮಸ್ಯೆಗಳು ಅವಳು ಮುಂದಿನ ಪ್ರೆಗ್ನೆನ್ಸಿಯಲ್ಲಿ ಅವಳಿಗೆ ಕಾಡತ್ತೆ, ಮತ್ತೆ ರಕ್ತಹೀನತೆನೂ ಕೂಡ ಆಗ್ಬೋದು. ಸೊ ಹಾಗಾಗಿ ಈ ಒಂದು 3 ವರ್ಷಗಳ ಅಂತರವನ್ನ ಕೊಟ್ಟಂತ ಸಂದರ್ಭದಲ್ಲಿ ಇವಳ ಆರೋಗ್ಯವನ್ನು ಚೆನ್ನಾಗಿರುತ್ತೆ, ಮತ್ತೆ ಮೊದಲನೇ ಮಗುವಿನ ಆರೋಗ್ಯವೂ ಚೆನ್ನಾಗಿರುತ್ತೆ, ಮುಂದೆ ಹುಟ್ಟತಕ್ಕಂತ ಮಗುವಿನ ಆರೋಗ್ಯವೂ ಚೆನ್ನಾಗಿರುತ್ತೆ. ಯಾವುದಾದರೂ ಒಂದು ರೀತಿಯ ಒಂದು ಕುಟುಂಬ ನಿಯಂತ್ರಣ ಯೋಜನೆಯನ್ನ ಅವಳು ಪಾಲಿಸಬೇಕಾಗತ್ತೆ. ನಾವು ಸಾಮಾನ್ಯವಾಗಿ ಒಂದು ರೆಕಮೆಂಡ್ ಮಾಡ್ತಕ್ಕಂಥದ್ದು ಕಾಪರ್ ಟೀ ಅಂತ ಹೇಳ್ತೀವಿ. ಇದು ಕಾಪರ್ ಟೀ ಅಂತಕ್ಕಂಥದ್ದು ಒಂದು ಸಣ್ಣ ಟೀ ಆಕಾರದಲ್ಲಿ ಇರ್ತಕ್ಕಂಥ ಸಾಧನ. ಇದರಲ್ಲಿ ಕಾಪರ್ ಅಂಶ ಇರುತ್ತೆ. ಇದನ್ನ ಗರ್ಭಕೋಶದ ಒಳಗಡೆ ನಾವು ಅದನ್ನ ಅಳವಡಿಸ್ತೀವಿ. ಆ ಅಳವಡಿಸಿದಂತ ಸಂದರ್ಭದಲ್ಲಿ ಗರ್ಭಧಾರಣೆ ಆಗೋದಿಲ್ಲ. ಇದು ಏನು ಅಂತಂದ್ರೆ ಹೆರಿಗೆ ಆದ ತಕ್ಷಣವೇ ಕೂಡ ಇದನ್ನ ಅಳವಡಿಸಿಕೊಳ್ಬಹುದು. ಸಹಜ ಹೆರಿಗೆ ಆಗಿರ್ಲಿ ಅಥವಾ ಸಿಸೇರಿಯನ್ ಹೆರಿಗೆ ಆಗಿರ್ಲಿ, ಆ ತಕ್ಷಣವೇ ಇದನ್ನ ಗರ್ಭಕೋಶದಲ್ಲಿ ಅಳವಡಿಸತಕ್ಕಂತಹ ಒಂದು ಮಾರ್ಗ ಇದೆ. ಅಂದ್ರೆ ಅದರಲ್ಲಿ ಬಹಳಷ್ಟು ಅಡ್ವಾಂಟೇಜಸ್ ಇದೆ. ಏನಂದ್ರೆ ಅವಾಗ್ಲೇ ಹಾಕಿಸ್ಕೊಂಡ್ರೆ ಮತ್ತೆ ಈ ಕಾರಣಕ್ಕೋಸ್ಕರ ಅವರು ಆಸ್ಪತ್ರೆ ಭೇಟಿ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ನೋವೇನು ಇರೋದಿಲ್ಲ, ಬಟ್ ಯಾವುದೇ ರೀತಿಯ ಒಂದು ಡಿಸ್ಕಂಫರ್ಟ್ ಕೂಡ ಇರೋದಿಲ್ಲ ಆ ಸಂದರ್ಭದಲ್ಲಿ ಅವರು ಅಳವಡಿಸಿಕೊಳ್ಳೋದ್ರಿಂದ. ಆ ಸಂದರ್ಭದಲ್ಲಿ ಮಿಸ್ ಆದ್ರೆ 6 ವಾರಗಳ ನಂತರ ಈ ಕಾಪರ್ ಟೀ ಅನ್ನ ಅವರು ಅಳವಡಿಸಿಕೊಳ್ಬಹುದು. ಆದರೂ 3 ವರ್ಷ, 5 ವರ್ಷ, 10 ವರ್ಷ ಈ ತರ ಬೇರೆ ಬೇರೆ ಕಾಲಾವಧಿಯ ಕಾಪರ್ ಟೀ ಲಭ್ಯ ಇರುತ್ತೆ. ಅವರು ನೋಡಿಕೊಂಡು ಅವ್ರಿಗೆ ಎಷ್ಟು ವರ್ಷಗಳ ಅಂತರ ಬೇಕೋ ಅಷ್ಟು ವರ್ಷಗಳ ಕಾಪರ್ ಟೀ ಅನ್ನ ಅಳವಡಿಸಿಕೊಳ್ಬಹುದು. ಅವರಿಗೆ ಮತ್ತೆ ಗರ್ಭಧರಿಸುವ ಒಂದು ಆಸೆ ಬಂದಾಗ ಅವರು ವೈದ್ಯರಲ್ಲಿಗೆ ಬಂದು ಅದನ್ನ ತೆಗೆಸ್ಕೊಳ್ಬಹುದು. ಸೊ ಅದನ್ನ ತೆಗೆಸಿದ ಇಮಿಡಿಯೇಟ್ ಆಗಿ ಅವರು ಗರ್ಭಧರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕಾಪರ್ ಟೀ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳಿದೆ. ದೇಹದಲ್ಲಿ ಯಾವುದೇ ವ್ಯತ್ಯಾಸಗಳಾದ್ರೂ ಅದರಿಂದ ಬಂತು ಅನ್ನೋದನ್ನ ನಾವು ದಿನನಿತ್ಯ ನಮ್ಮ ಹೊರರೋಗಿ ವಿಭಾಗದಲ್ಲಿ ನೋಡ್ತೀವಿ. ಮೇಡಮ್, ಅದನ್ನ ಹಾಕಿಸ್ಕೊಂಡಿದ್ರಿಂದ ನಾನು ದಪ್ಪ ಆಗ್ತಿದ್ದೀನಿ ಅಂತ ಬಂದ್ರೆ, ಮತ್ತೆ ಇನ್ನೊಂದು ಪೇಷಂಟ್, ಮೇಡಮ್ ಅದನ್ನ ಹಾಕಿಸ್ಕೊಂಡಿರೋದ್ರಿಂದ ನಾನು ಸಣ್ಣ ಆಗ್ತಿದ್ದೀನಿ, ವೀಕ್ ಆಗ್ತಿದ್ದೀನಿ. ಸೊ ಈ ತರ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನ ಕಾಪರ್ಟಿಯಿಂದನೇ ಅನ್ನೋದು ಒಂದು ಭಾವನೆ ನಮ್ಮ ಸಮಾಜದಲ್ಲಿದೆ. ಕೆಲವೊಂದು ಹೆಂಗೆ ಅಂದ್ರೆ ಅದು ಎದೆಗೆ ಹೋಯ್ತಂತೆ, ಇನ್ನೇನೋ ಪ್ರಾಬ್ಲಮ್ ಆಯ್ತಂತೆ ಅಂತ ಮನೆಯಲ್ಲಿ ಹಿರಿಯರು ಕೂಡ ಆತಂಕ ಪಡೋದನ್ನ ನಾವು ನೋಡಿದೀವಿ. ಇದರಿಂದ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಇದು ಬಹಳ ಒಂದು ಸುರಕ್ಷಿತ ಕುಟುಂಬ ನಿಯಂತ್ರಣ ವಿಧಾನ ಅಂತಾನೆ ಹೇಳ್ಬೋದು. ಅದರ ದಾರನ ಪದೇ ಪದೇ ಪರೀಕ್ಷೆ ಮಾಡ್ಕೊಳ್ಬೇಕು ಅನ್ನೋದು ಏನು ಇರೋದಿಲ್ಲ, ಅಥವಾ ವೈದ್ಯರಲ್ಲಿಗೆ ಪದೇ ಪದೇ ಹೋಗಿ ಅದು ಸರಿಯಾಗಿ ಕೂತಿದೆಯಾ ಅಂತನೋ ಅಥವಾ ಅದು ಸುರಕ್ಷಿತವಾಗಿದೆಯಾ ಅಂತನೋ ಅದನ್ನ ಪರೀಕ್ಷೆ ಮಾಡಿಸ್ಕೊಳ್ಳುವಂತ ಅವಶ್ಯಕತೆಯನ್ನು ಕೂಡ ಅವ್ರಿಗಿರೋದಿಲ್ಲ. ಯಾವ್ದಾದ್ರೂ ತೊಂದರೆ ಇದ್ದಂತ ಸಂದರ್ಭದಲ್ಲಿ ಅಷ್ಟೇ ವೈದ್ಯರಲ್ಲಿಗೆ ಹೋದ್ರೆ ಸಾಕಾಗತ್ತೆ. ಸೊ ಇದೊಂದು ಒಳ್ಳೆಯ ವಿಧಾನ ಅಂತಾನೆ ಹೇಳ್ಬೋದು. ಇದನ್ನ ಅವರು ಅಳವಡಿಸ್ಕೊಳ್ಬಹುದು. ಅದು ಬಿಟ್ರೆ ಬಾಣಂತಿಯರಿಗೆ ಇನ್ನೊಂದು ಸೂಕ್ತವಾದ ವಿಧಾನ ಅಂತಂದ್ರೆ ಗರ್ಭನಿರೋಧಕ ಚುಚ್ಚುಮದ್ದು. ಈ ಒಂದು ಚುಚ್ಚುಮದ್ದಿನಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇರುತ್ತೆ. ಸೊ ಇದು ಖಾಸಗಿ ಆಸ್ಪತ್ರೆಗಳಲ್ಲೂ ಲಭ್ಯವಿರುತ್ತೆ, ಮತ್ತೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಂತರ ಅಂತಕ್ಕಂತ ಹೆಸರಿನಲ್ಲಿ ಈ ಒಂದು ಚುಚ್ಚುಮದ್ದು ಲಭ್ಯ ಇರುತ್ತೆ. ಇದು 6 ವಾರಗಳ ನಂತರ ಬಾಣಂತಿ ಮಹಿಳೆಯರು ಹಾಕಿಸ್ಕೊಳ್ಬಹುದು. ಇದು 3 ತಿಂಗಳ ಕಾಲ ಇದರ ಒಂದು ಎಫೆಕ್ಟ್ ಇರುತ್ತೆ. ಸೊ ಪ್ರತಿ 3 ತಿಂಗಳಿಗೊಮ್ಮೆ ಈ ಚುಚ್ಚುಮದ್ದನ್ನ ಅವರು ಹಾಕಿಸ್ಕೊಳ್ಬಹುದು. ಇದರ ಅಡ್ವಾಂಟೇಜ್ ಏನು ಅಂತಂದ್ರೆ, ಬೇರೆ ಸಂದರ್ಭದಲ್ಲಿ ಇದನ್ನ ಹಾಕಿಸ್ಕೊಳ್ಳೋ ಆದಾಗ ಏನಾಗುತ್ತೆ ಅಂದ್ರೆ ಮುಟ್ಟಿನಲ್ಲಿ ಸ್ವಲ್ಪ ಏರುಪೇರು ಆಗುವಂತ ಸಾಧ್ಯತೆ ಇರುತ್ತೆ. ಬಟ್ ಈ ಬಾಣಂತಿ ಮಹಿಳೆಯರಿಗೆ ಸಹಜವಾಗಿ ಮುಟ್ಟು ಅವರು ನಿಯಮಿತವಾಗಿ ಆಗ್ತಾ ಇರೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಆಗ್ತಿದ್ದಾಗ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಸೊ ಈ ಒಂದು ವಿಧಾನವನ್ನು ಕೂಡ ಅವರು ಅನುಸರಿಸಬಹುದಾಗಿರುತ್ತೆ. ಮತ್ತೆ ಫ್ಯಾಮಿಲಿ ಕಂಪ್ಲೀಟ್ ಆದಾಗ ಅವರು ಬೇಕಾದ್ರೆ ಶಾಶ್ವತವಾದ ಒಂದು ಕುಟುಂಬ ನಿಯಂತ್ರಣ ಯೋಜನೆಗೆ ಅವರು ಹೋಗ್ಬೋದು. ಅಂದ್ರೆ ಅದನ್ನ ಟ್ಯೂಬೆಕ್ಟಮಿ ಆಪರೇಷನ್ ಅಂತ ಹೇಳ್ತೀವಿ. ಇದನ್ನ ಸಿಸೇರಿಯನ್ ಶಸ್ತ್ರಚಿಕಿತ್ಸೆ ಆದಂತ ಸಂದರ್ಭದಲ್ಲಿ ಆ ತಕ್ಷಣವೇ ಮಾಡಿಸ್ಕೊಳ್ಬಹುದು. ಆ ಸಂದರ್ಭದಲ್ಲಿ ಮಾಡಿಸ್ಲಿಲ್ಲ ಅಂತಂದ್ರೆ 6 ವಾರಗಳ ನಂತರ ಅವರು ಅದನ್ನ ಟ್ಯೂಬೆಕ್ಟಮಿ ಆಪರೇಷನ್ ನ ಮಾಡಿಸ್ಕೊಳ್ಬಹುದು. ಅದನ್ನ ಮಾಮೂಲಿ ಲ್ಯಾಪ್ರೋಟಮಿ ಶಸ್ತ್ರಚಿಕಿತ್ಸೆ ಮೂಲಕ ಕೂಡ ಮಾಡಿಸ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಮಗುವಿನ ಆರೋಗ್ಯ ಸುಧಾರಿಸಿದ ನಂತರ ಯಾವುದೇ ಒಂದು ಸಂದರ್ಭದಲ್ಲಿ ಮುಟ್ಟಾದ 7 ದಿನಗಳ ಒಳಗೆ ಈ ಒಂದು ಆಪರೇಷನ್ ನ ಅವರು ಮಾಡಿಸ್ಕೊಳ್ಬಹುದು. ಮತ್ತೆ ಈಗ ತಾಯಿಗೆ ಅದು ಸಾಧ್ಯವಾಗ್ಲಿಲ್ಲ ಟ್ಯೂಬೆಕ್ಟಮಿ ಆಪರೇಷನ್ ಅಥವಾ ಬೇರೆ ರೀತಿಯ ಒಂದು ಕುಟುಂಬ ನಿಯಂತ್ರಣ ಯೋಜನೆ ಅನುಸರಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದಾಗ ಅವರ ಪತಿಯಂದ್ರು ಕೂಡ ನಿರೋಧನ ಬಳಸಬಹುದು. ಅದು ತಾತ್ಕಾಲಿಕ ವಿಧಾನ ಆಗುತ್ತೆ. ಶಾಶ್ವತವಾಗಿ ಬೇಕು ಅಂದಾಗ ಅವರು ವ್ಯಾಸೆಕ್ಟಮಿ

0: ಅಂತ ಒಂದು ಆಪರೇಷನ್ ಇರುತ್ತೆ,
1: ಇದನ್ನು
0: ಕೂಡ ಮಾಡಿಸ್ಕೊಳ್ಬಹುದು. ಇದನ್ನು ಮಾಡಿಸ್ಕೊಳ್ಳೋಕ್ಕೂ ಕೂಡ ನಮ್ಮ ಸಮಾಜದಲ್ಲಿ ಪುರುಷರಿಗೆ ಒಂದ್ಗೆ ಹಿಂಜರಿಕೆ ಇರುತ್ತೆ, ಅದರಿಂದ ಅವ್ರಿಗೆ ಒಂದು ಶಕ್ತಿ ಕಡಿಮೆ ಆಗುತ್ತೆ ಅಂತಾನು, ಅಥವಾ ಲೈಂಗಿಕ ಸಂಪರ್ಕ ಸಮಯದಲ್ಲಿ ಏನಾದರೂ ತೊಂದರೆ ಆಗುತ್ತೆ ಅನ್ನೋದು ಒಂದು ತಪ್ಪು ಕಲ್ಪನೆ ಇರುತ್ತೆ. ಯಾವುದೇ ರೀತಿಯ ಒಂದು ಅವರಿಗೆ ಅಡ್ಡ ಪರಿಣಾಮಗಳಿರೋದಿಲ್ಲ. ಇದು ಸರಳವಾದ ಒಂದು ಹೊಲಿಗೆ ರಹಿತ ಗಾಯರಹಿತ ಶಸ್ತ್ರಚಿಕಿತ್ಸೆ. ಸೊ ಅದನ್ನು ಕೂಡ ಪುರುಷರು ಕೂಡ ಮಾಡಿಸ್ಕೊಳ್ಬಹುದು.
1: ಹೀಗೆ ಈ ಎಲ್ಲ ವಿಧಾನಗಳನ್ನ ಬಳಕೆಯನ್ನ ಮಾಡಿಕೊಂಡು ಕುಟುಂಬ ನಿಯಂತ್ರಣವನ್ನ ಮಾಡಿಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಇನ್ನು ಈ ಬಾಣಂತನದ ಅವಧಿಯಲ್ಲಿ ಬಾಣಂತಿಯರ ಮಾನಸಿಕ ಆರೋಗ್ಯಕ್ಕೆ ಎಷ್ಟರ ಮಟ್ಟಿಗೆ ಒತ್ತನ್ನು ನೀಡಬೇಕಾಗುತ್ತೆ?
0: ಇದು ಹೇಗೆ ನಾವು ದೈಹಿಕ ಆರೋಗ್ಯಕ್ಕೆ ಒಂದು ಇಂಪಾರ್ಟೆನ್ಸ್ ನ ಕೊಡ್ತೀವೋ ಅದೇ ರೀತಿ ಆಕೆಯ ಒಂದು ಮಾನಸಿಕ ಆರೋಗ್ಯದ ಕಡೆಗೂ ಕೂಡ ಗಮನ ಕೊಡಬೇಕಾಗತ್ತೆ. ಸಹಜವಾಗಿ ತಾಯಿಗೆ ಏನಾಗುತ್ತೆ, ಒಂದು ಆರೋಗ್ಯದಲ್ಲಿ ಸುಸ್ತು ಆಯಾಸದ ಜೊತೆಗೆ ಮಗುವಿನ ಒಂದು ಆರೈಕೆ ಅನ್ನೋದು ಅವಳಿಗೆ ಒಂದು ಚಾಲೆಂಜ್ ಆಗಿರುತ್ತೆ. ಅದಕ್ಕೆ ಅವಳಿಗೆ ಆತಂಕಗಳು ಗಾಬರಿಗಳು ಇರುತ್ತೆ, ಮತ್ತೆ ಹಾರ್ಮೋನಲ್ಲೂ ವ್ಯತ್ಯಾಸ ಕೂಡ ಆಗೋದ್ರಿಂದ ತಾಯಿಗೆ ಸಹಜವಾಗಿ ಒಂದು ಬೇಸರ ಆಗ್ತಕ್ಕಂಥದ್ದು, ಖಿನ್ನತೆ ಆಗ್ತಕ್ಕಂಥದ್ದು, ಅವಾಗವಾಗ ಅಳು ಬರೋದು, ಕೋಪ ಬರೋದು, ಕಿರಿಕಿರಿ ಆಗೋದನ್ನ ನಾವು ನೋಡ್ತೀವಿ. ಸೊ ಇದನ್ನ ತಡೆಗಟ್ಟಲು ಏನ್ ಮಾಡ್ಬೇಕು ಅಂದ್ರೆ ಪೌಷ್ಟಿಕಾಂಶ ಇರತಕ್ಕಂಥ ಆಹಾರ ಸೇವಿಸಬೇಕು, ಚೆನ್ನಾಗಿ ವಿಶ್ರಾಂತಿಯನ್ನ ಪಡಿಬೇಕು, ಮತ್ತೆ ಚೆನ್ನಾಗಿ ನಿದ್ರೆಗೆ ಹೆಚ್ಚಿನ ಒತ್ತನ್ನ ಕೊಟ್ಟು ಚೆನ್ನಾಗಿ ನಿದ್ರೆ ಮಾಡಬೇಕು. ಜೊತೆಗೆ ಕುಟುಂಬದವರು ಕೂಡ, ಜೊತೆಯಲ್ಲಿರೋರು ಕೂಡ ಆಕೆಗೆ ಒಂದು ಎಮೋಷನಲ್ ಸಪೋರ್ಟ್ ಅನ್ನ ಕೊಡಬೇಕು. ಆ ಮಗುವಿನ ಆರೈಕೆಯನ್ನ ಜವಾಬ್ದಾರಿಯನ್ನ ಅವರು ಕೂಡ ಹೊತ್ಕೊಳ್ಬೇಕು. ಅದು ಪತಿಯಂದ್ರಿರ್ಬೋದು ಅಥವಾ ಮನೆಯವರಿರ್ಬೋದು, ಆರೈಕೆಯ ಜವಾಬ್ದಾರಿಯನ್ನ ಅವರು ಹಂಚ್ಕೊಳ್ಳೋದ್ರಿಂದ ಆಕೆಯ ಒಂದು ಮಾನಸಿಕ ಒತ್ತಡ ಏನಿದೆ ಅದು ಕಡಿಮೆ ಆಗಿ ಅವಳ ಮಾನಸಿಕ ಆರೋಗ್ಯ ಸುಧಾರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಂದು ಬಾರಿ ಅದು ಹೆಚ್ಚಿನ ತೀವ್ರತೆಗೆ ತಿರುಗಿ ಆಕೆಗೆ ಸೈಕೋಸಿಸ್ ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ಡಿಪ್ರೆಷನ್ ಅಂತ ಹೇಳ್ತೀವಿ. ಸೊ ಈ ತರ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಬಹುದು, ಬಾಣಂತಿ ಸನ್ನಿ ಅಂತ. ಸೊ ಅಂತಹ ಏನಾದ್ರೂ ಸಮಸ್ಯೆಗಳು ಕಂಡು ಬಂದಂತ ಸಂದರ್ಭದಲ್ಲಿ ನಾವು ನೋಡ್ತೀವಿ ಗ್ರಾಮೀಣ ಭಾಗದಲ್ಲಿ ತಕ್ಷಣ ವೈದ್ಯರಿಗೆ ಅವ್ರು ಕರ್ಕೊಂಡು ಹೋಗೋದಿಲ್ಲ, ಬೇರೆ ಬೇರೆ ಸೋಂಕಾಗಿದೆ ಅಂತಾನು, ಇನ್ನೇನೋ ಆಗಿದೆ ಅಂತಾನು, ಇನ್ನೇನೋ ಮಾಡಿಸುವಂತದ್ದನ್ನ ನಾವು ನೋಡ್ತೀವಿ. ಹಾಗೆ ಮಾಡಬಾರ್ದು, ಅದನ್ನ ಇಗ್ನೋರ್ ಮಾಡದೇನೆ ತಕ್ಷಣ ಮಾನಸಿಕ ವೈದ್ಯರಲ್ಲಿಗೆ ಆಕೆಯನ್ನ ಕರ್ಕೊಂಡು ಹೋಗಿ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸೋದ್ರಿಂದ ಆಕೆಯ ಆರೋಗ್ಯವನ್ನ ಸುಧಾರಿಸಲಿಕ್ಕೆ ಸಾಧ್ಯ ಆಗುತ್ತೆ.
1: ಕಡೆಯದಾಗಿ ಈ ಬಾಣಂತಿಯರ ಆರೋಗ್ಯ ಮತ್ತೆ ಆರೈಕೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಮತ್ತೆ ನಿಮ್ಮ ಸಲಹೆಗಾಗಿ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ?
0: ನಾನು ಆಲೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ, ಅಲ್ಲಿಗೆ ಬಂದು ನನ್ನನ್ನು ಕಾಣಬಹುದು. ಮತ್ತೆ ನನ್ನ ಫೋನ್ ನಂಬರ್ 9343-99-59-17. ಸೊ ಈ ಸಂಖ್ಯೆಗೂ ಕೂಡ ಕರೆ ಮಾಡಿ ತಮಗೆ ಯಾವುದೇ ರೀತಿಯ ಒಂದು ಸಮಸ್ಯೆ ಇದ್ರೆ, ಅನುಮಾನಗಳಿದ್ರೆ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬಹುದು.
1: ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ.
0: 9343-99-59-17.
1: ಒಳ್ಳೆಯದು ಡಾಕ್ಟರ್ ಕಿರಣ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತೆ ಆರೈಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಸರ್, ಥ್ಯಾಂಕ್ ಯು.
2: ಇದುವರೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಈ ಕುರಿತು ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೆವಿ ಕಿರಣ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ: ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ. ಪ್ರಸ್ತುತಿ ಯೋಗೀಶ್, ಎಂಎನ್.
2: ನಮಸ್ಕಾರ. ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ. ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ, ಪಿಎಂ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ AIF, ಇದು ಕೃಷಿ ಕೊಯ್ಲು ನಂತರದ ನಿರ್ವಹಣೆ, ಮಾರುಕಟ್ಟೆ ಮೂಲಸೌಕರ್ಯ ಮತ್ತು ಸಮುದಾಯ ಕೃಷಿ ಆಸ್ತಿಗಳ ನಿರ್ಮಾಣಕ್ಕಾಗಿ ನೀಡುವಂತಹ ಧನಸಹಾಯ ಯೋಜನೆ. 2020-2029 10 ವರ್ಷಗಳ ಅವಧಿಗೆ 1,00,000 ಕೋಟಿವರೆಗೆ ಬಡ್ಡಿ ರಿಯಾಯಿತಿ ನೀಡುವ ಸಾಲದ ಒಂದು ಯೋಜನೆಯಾಗಿದೆ. ಇದು ರೈತರು, ರೈತ ಉತ್ಪಾದಕ ಸಂಸ್ಥೆಗಳು ಅಂದರೆ

ಎಫ್ಪಿಒಸ್ ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳು ಸ್ಟಾರ್ಟಪ್ಗಳಿಗೆ 2.5 ಕೋಟಿವರೆಗೆ ಶೇಕಡ 3ರಷ್ಟು ವಾರ್ಷಿಕ ಬಡ್ಡಿ ಸಬ್ಸಿಡಿಯೊಂದಿಗೆ ಸಾಲ ನೀಡಲಾಗ್ತದೆ. ಕೃಷಿ ಸಹಕಾರ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. 2020ರಲ್ಲಿ ಆರಂಭವಾದ ಈ ನಿಧಿಯು ಕೃಷಿ ಕ್ಷೇತ್ರದಲ್ಲಿ ಬಂಡವಾಳ ಹೂಡಿಕೆಯನ್ನು ಉತ್ತೇಜಿಸುವ ಮೂಲಕ ಬೆಳೆ ಕೊಯ್ಲು ನಂತರದ ನಿರ್ವಹಣಾ ಮೂಲಸೌಕರ್ಯ ಮತ್ತು ಸಮುದಾಯ ಕೃಷಿ ಆಸ್ತಿಗಳ ನಿರ್ಮಾಣಕ್ಕಾಗಿ ಮಧ್ಯಮದಿಂದ ದೀರ್ಘಾವಧಿಯ ಸಾಲ ಸೌಲಭ್ಯವನ್ನು ಒದಗಿಸುವಂಥ ಒಂದು ಯೋಜನೆ. ಉತ್ಪಾದಕತೆಯನ್ನು ಸುಧಾರಿಸುವಂಥದ್ದು, ಆಹಾರ ವ್ಯರ್ಥವಾಗುವುದನ್ನು ಕಡಿಮೆ ಮಾಡೋದು ಮತ್ತು ಗೋದಾಮು, ಕೋಲ್ಡ್ ಸ್ಟೋರೇಜ್ ಮತ್ತು ಸಮುದಾಯ ಕೃಷಿ ಸತ್ತುಗಳಂತಹ ಸೌಲಭ್ಯಗಳಲ್ಲಿ ಹೂಡಿಕೆಯನ್ನು ಬೆಂಬಲಿಸುವ ಮೂಲಕ ರೈತರ ಆದಾಯವನ್ನು ಹೆಚ್ಚಿಸುವುದು ಈ ಯೋಜನೆಯ ಒಂದು ಪ್ರಮುಖ ಗುರಿಯಾಗಿದೆ. ಕೃಷಿ ಮೂಲಸೌಕರ್ಯ ನಿಧಿ ಯೋಜನೆಯು ಫಲಾನುಭವಿಗಳಿಗೆ ಹಲವು ಪ್ರೋತ್ಸಾಹಗಳನ್ನು ನೀಡುತ್ತಾ ಬರ್ತಾ ಇದೆ. ಪ್ರಮುಖವಾಗಿ ಬಡ್ಡಿ ರಿಯಾಯಿತಿ ನೀಡುತ್ತೆ. ಯೋಜನೆಯಡಿಯಲ್ಲಿ ಮಂಜೂರಾದ 2 ಕೋಟಿವರೆಗಿನ ಸಾಲಗಳಿಗೆ ವಾರ್ಷಿಕ ಬಡ್ಡಿ ರಿಯಾಯಿತಿ ಲಭ್ಯ ಇರುತ್ತೆ. ಈ ರಿಯಾಯಿತಿಯನ್ನು ಗರಿಷ್ಠ 7 ವರ್ಷಗಳವರೆಗೆ ಒದಗಿಸಲಾಗುತ್ತೆ. ಅರ್ಹ ಸಾಲಗಾರರಿಗೆ 2 ಕೋಟಿವರೆಗಿನ ಸಾಲಗಳಿಗಾಗಿ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳಿಗೆ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಯೋಜನೆಯಡಿಯಲ್ಲಿ ಕ್ರೆಡಿಟ್ ಖಾತರಿ ಕವರೇಜ್ ಲಭ್ಯ ಇರುತ್ತೆ. ಈ ಕವರೇಜ್ಗೆ ತಗಲುವ ಸಂಪೂರ್ಣ ವೆಚ್ಚವನ್ನು ಸರ್ಕಾರವೇ ಭರಿಸುತ್ತೆ. ರೈತ ಉತ್ಪಾದಕ ಸಂಸ್ಥೆಗಳಿಗೆ ಕ್ರೆಡಿಟ್ ಗ್ಯಾರಂಟಿಯನ್ನು ನಬಾರ್ಡ್ ಅಂಗಸಂಸ್ಥೆಗಳ ಮೂಲಕ ವಿಸ್ತರಿಸಲು ಸಹ ಪ್ರಸ್ತಾಪಿಸಲಾಗಿದೆ. ಸಾಲ ಮರುಪಾವತಿಯ ಮೇಲಿನ ಮುಂದೂಡಿಕೆಯ ಅವಧಿಯು ಕನಿಷ್ಠ 6 ತಿಂಗಳು ಮತ್ತು ಗರಿಷ್ಠ 2 ವರ್ಷಗಳವರೆಗೆ ಇರುತ್ತೆ. ಯೋಜನೆಗೆ ಯಾರ್ಯಾರೆಲ್ಲ ಅರ್ಹರು ಅನ್ನೋದನ್ನು ನೋಡೋಣ. ರೈತರು, ರೈತ ಉತ್ಪಾದಕ ಸಂಸ್ಥೆಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಕೃಷಿ ಉದ್ಯಮಿಗಳು, ಸ್ಟಾರ್ಟಪ್ಗಳು, ಸ್ವಸಹಾಯ ಗುಂಪುಗಳು, ಜಂಟಿ ಹೊಣೆಗಾರಿಕೆ ಗುಂಪುಗಳು, ಮಾರ್ಕೆಟಿಂಗ್ ಸಹಕಾರಿ ಸಂಘಗಳು, ಬಹು ಉಪಯೋಗಿ ಸಹಕಾರಿ ಸಂಘಗಳು, ರಾಷ್ಟ್ರೀಯ ಮತ್ತು ರಾಜ್ಯ ಸರ್ಕಾರದ ಸಹಕಾರ ಸಂಘಗಳ ಒಕ್ಕೂಟಗಳು, ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಸ್ಥಳೀಯ ಸಂಸ್ಥೆಗಳ ಪ್ರಾಯೋಜಿತ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಯೋಜನೆಗಳು ಕೂಡ ಹಣಕಾಸು ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಈ ನಿಧಿಯು ಮುಖ್ಯವಾಗಿ ಬೆಳೆ ಕೊಯ್ಲು ನಂತರದ ನಿರ್ವಹಣೆಗಾಗಿ ಮತ್ತು ಸಮುದಾಯ ಕೃಷಿ ಆಸ್ತಿಗಳಿಗೆ ಹಣಕಾಸು ಸೌಲಭ್ಯವನ್ನು ಒದಗಿಸುತ್ತೆ. ಅವುಗಳೆಂದರೆ ಗೋದಾಮುಗಳ ನಿರ್ಮಾಣ, ಸಿಲೋಸ್ಗಳ ನಿರ್ಮಾಣ, ಕೋಲ್ಡ್ ಸ್ಟೋರೇಜ್ ಮತ್ತು ಕೋಲ್ಡ್ ಚೈನ್ ಪ್ಯಾಕೇಜಿಂಗ್ ಘಟಕಗಳು, ಪ್ರಾಥಮಿಕ ಸಂಸ್ಕರಣಾ ಚಟುವಟಿಕೆಗಳು, ಸಾರಿಗೆ ಸೌಲಭ್ಯಗಳು, ಸಾರಿಗೆ ಸೌಲಭ್ಯ ಅಂದರೆ ರೆಫರ್ ವ್ಯಾನ್ಗಳು, ಟ್ರ್ಯಾಕ್ಟರ್ಗಳು, ಕಸ್ಟಮ್ ಹೈರಿಂಗ್ ಸೆಂಟರ್ಗಳು, ಸಾವಯವ ಜೈವಿಕ ಉತ್ತೇಜಕ ಉತ್ಪಾದನಾ ಘಟಕಗಳು, ಹೈಡ್ರೋಫೋನಿಕ್ ಕೃಷಿ, ಅಣಬೆ ಕೃಷಿ, ಒಳಾಂಗಣ ಕೃಷಿ, ಏರೋಫೋನಿಕ್ ಕೃಷಿ, ಪಾಲಿಹೌಸ್ ಅಂದರೆ ಹಸಿರುಮನೆ ಕೃಷಿ, ಈ ಥರ ಚಟುವಟಿಕೆಗಳಿಗೆ ಉತ್ತೇಜನವನ್ನು ಕೊಡುತ್ತೆ. ಜೊತೆಗೆ ಸಾರಿಗೆ ಸೌಲಭ್ಯವನ್ನು ಒದಗಿಸಲು ಕೂಡ ಉತ್ತೇಜನವನ್ನು ಕೊಡುತ್ತೆ. ಯೋಜನೆಯ ವ್ಯಾಪ್ತಿಯನ್ನು ವಿಸ್ತರಿಸಲು ಇತ್ತೀಚೆಗೆ ಕೆಲವೊಂದು ಬದಲಾವಣೆಗಳನ್ನು ಮಾಡಲಾಗಿದೆ. ಎಲ್ಲ ಅರ್ಹ ಫಲಾನುಭವಿಗಳಿಗೆ ಸಾಧ್ಯವಾಗುವ ಸಮುದಾಯ ಕೃಷಿ ಆಸ್ತಿಗಳ ಮೂಲಕ ಮೂಲ ಸೌಕರ್ಯವನ್ನು ಅಭಿವೃದ್ಧಿಪಡಿಸಲು ಇತ್ತೀಚೆಗೆ ಅನುಮತಿಯನ್ನು ನೀಡಲಾಗಿದೆ. ಪಿಎಂ ಕುಸುಮ್ ಘಟಕ ಎ ಸಂಯೋಜನೆಯಡಿ ರೈತರು, ರೈತ ಉತ್ಪಾದಕ ಸಂಘಗಳು, ಸಹಕಾರಿ ಸಂಘಗಳು ಮತ್ತು ಪಂಚಾಯಿತಿಗಳಿಗೆ ಸೌರ ವಿದ್ಯುತ್ ಸ್ಥಾವರ ಘಟಕಗಳ ಅಳವಡಿಕೆಗೆ ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿಯಿಂದ ಸಂಯೋಜನೆ ನೀಡಲಾಗಿದೆ. ಬಡ್ಡಿ ರಿಯಾಯಿತಿಯು 2 ಕೋಟಿವರೆಗಿನ ಸಾಲಗಳಿಗೆ ಮಾತ್ರ ಲಭ್ಯ ಇರುತ್ತೆ. ರೈತರ ಒಟ್ಟು ಸಾಲದ ಮೊತ್ತ 2 ಕೋಟಿಗಿಂತ ಹೆಚ್ಚಿದ್ದರೂ ಬಡ್ಡಿ ವಿನಾಯಿತಿಯನ್ನು ಕೇವಲ ಮೊದಲ 2 ಕೋಟಿಗೆ ಮಾತ್ರ ಮೀಸಲಿಡಲಾಗಿರುತ್ತೆ. ಸಮಗ್ರ ಪ್ರಾಥಮಿಕ ಮತ್ತು ದ್ವಿತೀಯ ಸಂಸ್ಕರಣ ಯೋಜನೆಗಳು ಈಗ ಕೃಷಿ ಮೂಲಸೌಕರ್ಯ ನಿಧಿ ಅಡಿಯಲ್ಲಿ ಸೇರಿಸಲಾಗಿದೆ. ಆದರೆ ಕೇವಲ ದ್ವಿತೀಯ ಸಂಸ್ಕರಣಾ ಯೋಜನೆಗಳು ಮಾತ್ರ ಅರ್ಹವಾಗಿರೋದಿಲ್ಲ. ಅವುಗಳನ್ನು ಆಹಾರ ಸಂಸ್ಕರಣ ಕೈಗಾರಿಕೆಗಳ ಸಚಿವಾಲಯದ ಯೋಜನೆಗಳ ಅಡಿಯಲ್ಲಿ ಪರಿಗಣಿಸಲಾಗಿದೆ. ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಅರ್ಜಿ ಸಲ್ಲಿಸುವಾಗ ಗುರುತು ಮತ್ತು ವಿಳಾಸದ ಪುರಾವೆಯಾಗಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಮತದಾರರ ಗುರುತಿನ ಚೀಟಿಗಳು ಅತ್ಯವಶ್ಯಕವಾಗಿರುತ್ತದೆ. ಭೂ ಹಿಡುವಳಿ ಪುರಾವೆಯಾಗಿ ಭೂ ಮಾಲೀಕತ್ವದ ದಾಖಲೆಗಳು ಅಥವಾ ಗುತ್ತಿಗೆ ಒಪ್ಪಂದ ದಾಖಲಾತಿಗಳು ಬೇಕಾಗುತ್ತೆ. ಬ್ಯಾಂಕ್ ವಿವರಗಳಿಗಾಗಿ ಬ್ಯಾಂಕ್ ಪಾಸ್ಬುಕ್ನ ಪ್ರತಿ ಇರಬೇಕು. ನಂತರ ವಿವರವಾದ ಒಂದು ಯೋಜನಾ ವರದಿಯನ್ನು ಸಲ್ಲಿಸಬೇಕು. ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳನ್ನು ಅರ್ಜಿಯ ಜೊತೆ ಲಗತ್ತಿಸಬೇಕು. ಯೋಜನೆಯಡಿ ಸಾಲ ಪಡೆಯಲು ಕೃಷಿ ಮೂಲಸೌಕರ್ಯ ನಿಧಿ ಪೋರ್ಟಲ್, ಆ ಮೂಲಕ ನಾವು ಅರ್ಜಿಯನ್ನು ಸಲ್ಲಿಸಬೇಕು. agriinfra.dac.gov.in ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಅಲ್ಲಿ ರೈತರು ತಮ್ಮ ಹೆಸರುಗಳನ್ನು ನೋಂದಣಿ ಮಾಡಬೇಕು. ರೈತರ ಮೊಬೈಲ್ ಮತ್ತು ಆಧಾರ್ ಸಂಖ್ಯೆ ಬಳಸಿ ನೋಂದಾವಣಿ ಮಾಡಿ OTPಯನ್ನು ಪಡಿಬೇಕು.

ಓಟಿಪಿಯನ್ನು ಬಳಸಿ ಲಾಗಿನ್ ಆಗಬೇಕು. ಹೆಸರು, ವಿಳಾಸ, ಇಮೇಲ್ನಂತಹ ವಿವರಗಳನ್ನು ನೀಡಿ ಫಲಾನುಭವಿ ಐಡಿಯನ್ನು ಕ್ರಿಯೇಟ್ ಮಾಡಬೇಕು. ಪೋರ್ಟಲ್ನಿಂದ ವಿಸ್ತೃತ ಯೋಜನಾ ವರದಿ ಟೆಂಪ್ಲೇಟ್ ಕ್ರಿಯೇಟ್ ಆಗುತ್ತೆ. ಆ ಟೆಂಪ್ಲೇಟನ್ನು ಡೌನ್ಲೋಡ್ ಮಾಡ್ಕೋಬೇಕು. ಪ್ರಸ್ತಾವಿತ ಮೂಲಸೌಕರ್ಯ, ವೆಚ್ಚ, ಅನುಷ್ಠಾನ, ಯೋಜನಾ ವರದಿ ಮತ್ತು ನಿರೀಕ್ಷಿತ ಪ್ರಯೋಜನಗಳನ್ನು ವಿವರಿಸುವ ವಿವರವಾದ ಯೋಜನಾ ವರದಿಯನ್ನು ತಯಾರಿಸಿಕೊಳ್ಬೇಕು. ಗುರುತು ಮತ್ತು ವಿಳಾಸದ ಪುರಾವೆ, ಭೂ ದಾಖಲೆಗಳು ಮತ್ತು ಇತರ ಅಗತ್ಯ ದಾಖಲಾತಿಗಳನ್ನು ಸಂಗ್ರಹಿಸಿ ಮೊದಲೇ ಇಟ್ಟುಕೊಳ್ಬೇಕು. ನಂತರ ಖಾತೆಗೆ ಲಾಗಿನ್ ಆಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು

0: ಗುರುತು ಮತ್ತು ವಿಳಾಸದ ಪುರಾವೆ, ಭೂ ದಾಖಲೆಗಳು ಮತ್ತು ಇತರ ಅಗತ್ಯ ದಾಖಲಾತಿಗಳನ್ನು ಸಂಗ್ರಹಿಸಿ ಮೊದಲೇ ಇಟ್ಟುಕೊಳ್ಬೇಕು. ನಂತರ ಖಾತೆಗೆ ಲಾಗಿನ್ ಆಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಭರ್ತಿ ಮಾಡಿ DPR ಮತ್ತು ಇತರ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಪೋರ್ಟಲ್ನಲ್ಲಿ ನೀಡಲಾದ ಪಟ್ಟಿಯಿಂದ ಒಂದು ಸಾಲ ನೀಡುವ ಸಂಸ್ಥೆಯನ್ನು ಆರಿಸಿಕೊಳ್ಳಬೇಕು. ಸಾಕಷ್ಟು ಸಂಸ್ಥೆಗಳು ಅಲ್ಲಿ ವೆಬ್ಸೈಟ್ನಲ್ಲಿ ಕೊಡಲಾಗಿರುತ್ತೆ. ಅದರಲ್ಲಿ ಯಾವುದಾದರೂ ಒಂದು ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಸಾಲ ನೀಡುವ ಸಂಸ್ಥೆಯು ರೈತರ ಯೋಜನೆಯ ಕಾರ್ಯಸಾಧ್ಯತಾ ವರದಿಯನ್ನು ಪರಿಶೀಲನೆ ಮಾಡುತ್ತೆ, ಮೌಲ್ಯಮಾಪನ ಮಾಡುತ್ತೆ, ಅನುಮೋದನೆಗೊಂಡರೆ ಒಪ್ಪಿತ ನಿಯಮಗಳ ಪ್ರಕಾರವಾಗಿ ಸಾಲ ಸೌಲಭ್ಯವನ್ನು ವಿತರಣೆ ಮಾಡುತ್ತೆ. ಇದಿಷ್ಟು ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ ಯೋಜನೆಯ ಪರಿಪೂರ್ಣ ವಿವರ. ನಮಸ್ಕಾರ.
1: ಇದುವರೆಗೂ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ವಿಷಯ ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ. ಪ್ರಸ್ತುತಿ ಯೋಗೀಶ್, MN, ಹಿರಿಯ ಪತ್ರಕರ್ತರು, ಚಿತ್ರದುರ್ಗ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಈ ಮಧ್ಯಾಹ್ನ 1:30 ಚೈತ್ರವನ್ನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿಬರುವುದು. ಆಕಾಶವಾಣಿ ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪಂಚರಾಷ್ಟ್ರ ಪ್ರವಾಸದ ಭಾಗವಾಗಿ ಇಂದು ಅಬುಧಾಬಿಗೆ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಗೌರವ ವಂದನೆ ಸ್ವೀಕಾರ. ಜೂನ್ 21ರಂದು ನೀಟ್ UG 2026 ಮರುಪರೀಕ್ಷೆ, ಮುಂದಿನ ವರ್ಷ CBT ಮಾದರಿಯಲ್ಲಿ ಪರೀಕ್ಷೆ, ಸಚಿವ ಧರ್ಮೇಂದ್ರ ಪ್ರಧಾನ್ ಘೋಷಣೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ಸುಧಾರಿತ ಜಾಗತಿಕ ಬಹುಪಕ್ಷೀಯ ವ್ಯವಸ್ಥೆ ನಿರ್ಮಾಣಕ್ಕೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಕರೆ. ಜಾಗತಿಕ ಇಂಧನ ಬೆಲೆ ಏರಿಕೆ ನಡುವೆಯೂ ಭಾರತದಲ್ಲಿ ತೈಲ ಬೆಲೆಯ ಯಶಸ್ವಿ ನಿಯಂತ್ರಣ, ಸಚಿವ ಕಿರಣ್ ರಿಜಿಜು. IPL T20 ಕ್ರಿಕೆಟ್, ಇಂದು ಲಖನೌ ಸೂಪರ್ ಜೈಂಟ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ UAE, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ ಒಟ್ಟು 5 ರಾಷ್ಟ್ರಗಳ 6 ದಿನಗಳ ಪ್ರವಾಸ ಕೈಗೊಂಡಿದ್ದಾರೆ. ಪಂಚರಾಷ್ಟ್ರ ಪ್ರವಾಸದ ಮೊದಲನೇ ಚರಣದ ಭಾಗವಾಗಿ UAEಗೆ ಭೇಟಿ ನೀಡಲಿರುವ ಪ್ರಧಾನಿ ಇಂದು ಅಬುಧಾಬಿಗೆ ತಲುಪಿದ್ದಾರೆ. ಈ ವೇಳೆ ಅವರಿಗೆ ಗೌರವ ವಂದನೆಯೊಂದಿಗೆ ಸ್ವಾಗತ ಕೋರಲಾಗಿದೆ. ಪ್ರಧಾನಿ UAE ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೇದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ

0: ವಿಷಯಗಳು, ವಿಶೇಷವಾಗಿ ಇಂಧನ ಸಹಕಾರ, ಪ್ರಾದೇಶಿಕ ಸ್ಥಿತಿಗತಿ ಹಾಗೂ ಪರಸ್ಪರ ಹಿತಾಸಕ್ತಿಯ ಅಂತಾರಾಷ್ಟ್ರೀಯ ವಿಚಾರಗಳ ಕುರಿತು ಚರ್ಚಿಸಿದರು. ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆಯೂ ಸಮಾಲೋಚನೆ ನಡೆಸಿದ್ದಾರೆ. ಪ್ರಧಾನಿಯವರ ಪ್ರವಾಸದ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಪಶ್ಚಿಮ ವಲಯ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಮಹಾಜನ್, ಭಾರತ ಮತ್ತು ಯುಎಇ ನಡುವಿನ ಸಂಬಂಧದಲ್ಲಿ ಇಂಧನ ವಲಯ ಪ್ರಮುಖ ಸ್ತಂಭವಾಗಿದೆ. ಕಳೆದ ವರ್ಷ ಭಾರತದ ಕಚ್ಚಾ ತೈಲ ಅಗತ್ಯತೆಯ ಶೇಕಡ 11%ಷ್ಟನ್ನು ಪೂರೈಸುವ ಮೂಲಕ ಯುಎಇ ಭಾರತದ 4ನೇ ದೊಡ್ಡ ತೈಲ ಮೂಲವಾಗಿ ಹೊರಹೊಮ್ಮಿದೆ ಎಂದಿದ್ದಾರೆ. ವೈದ್ಯಕೀಯ ಪದವಿ ಕೋರ್ಸ್ಗಳಿಗೆ ಪ್ರವೇಶಕ್ಕಾಗಿ ನಡೆಸುವ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026ರ ಮರು ಪರೀಕ್ಷೆಯ ದಿನಾಂಕವನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಪ್ರಕಟಿಸಿದ್ದು, ಜೂನ್ 21ರಂದು ದೇಶಾದ್ಯಂತ ಮರು ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಈ ತಿಂಗಳ 3ರಂದು ನಡೆದಿದ್ದ ಪರೀಕ್ಷೆಯ ಪತ್ರಿಕೆ ಸೋರಿಕೆಯಾದ ಆರೋಪದ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದ್ದು, ಪ್ರಸ್ತುತ ಈ ಪ್ರಕರಣದ ತನಿಖೆಯನ್ನು ಸಿಬಿಐ ನಡೆಸುತ್ತಿದ್ದು, ಅಭ್ಯರ್ಥಿಗಳು ಮತ್ತು ಪೋಷಕರು ಅಧಿಕೃತ ಮಾಹಿತಿಗಾಗಿ ಎನ್ಟಿಎಯ ಅಧಿಕೃತ ಮಾಧ್ಯಮಗಳನ್ನು ಮಾತ್ರ ಅವಲಂಬಿಸುವಂತೆ ಮನವಿ ಮಾಡಲಾಗಿದೆ. ಈ ನಡುವೆ ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿರುವ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ವಿದ್ಯಾರ್ಥಿಗಳ ಹಿತರಕ್ಷಣೆಯೇ ಸರ್ಕಾರದ ಮೊದಲ ಆದ್ಯತೆಯಾಗಿದ್ದು, ಅವರ ಭವಿಷ್ಯದ ಬಗ್ಗೆ ಸರ್ಕಾರ ಅತ್ಯಂತ ಸಂವೇದನಾಶೀಲವಾಗಿದೆ ಎಂದಿದ್ದಾರೆ. ಜೂನ್ 21ರಂದು ನಡೆಯುವ ಮರುಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಜೂನ್ 14ರೊಳಗೆ ತಮ್ಮ ಪ್ರವೇಶ ಪತ್ರಗಳನ್ನು ಪಡೆಯಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಪರೀಕ್ಷಾ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಯನ್ನು ಘೋಷಿಸಿದ ಸಚಿವರು, ಪ್ರಸ್ತುತ ಚಾಲ್ತಿಯಲ್ಲಿರುವ ಒಎಂಆರ್ ಆಧಾರಿತ ಪರೀಕ್ಷಾ ಪದ್ಧತಿಯ ಬದಲಾಗಿ ಮುಂದಿನ ವರ್ಷದಿಂದ ನೀಟ್ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು. ಭವಿಷ್ಯದಲ್ಲಿ ಅಕ್ರಮಗಳು ಮರುಕಳಿಸದಂತೆ ಪರೀಕ್ಷಾ ವ್ಯವಸ್ಥೆಯನ್ನು ಬಲಪಡಿಸಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ಸಚಿವರು, ಅಕ್ರಮ ಎಸಗುವ ಅಭ್ಯರ್ಥಿಗಳ ಸಂಚಿನಿಂದಾಗಿ ಯಾವುದೇ ಅರ್ಹ ವಿದ್ಯಾರ್ಥಿಯು ತನ್ನ ಹಕ್ಕುಗಳಿಂದ ವಂಚಿತನಾಗಬಾರದು ಎಂಬುದು ಸರ್ಕಾರದ ಆಶಯವಾಗಿದೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮರುಸ್ಥಾಪಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದರು. ಬದಲಾಗುತ್ತಿರುವ ಜಾಗತಿಕ ಪರಿಸ್ಥಿತಿಗೆ ಅನುಗುಣವಾಗಿ ಸುಧಾರಿತ ಮತ್ತು ಪರಿಣಾಮಕಾರಿ ಬಹುಪಕ್ಷೀಯ ವ್ಯವಸ್ಥೆಯನ್ನು ಮುನ್ನಡೆಸಲು ಭಾರತ ತನ್ನ ಎಲ್ಲ ಪಾಲುದಾರ ರಾಷ್ಟ್ರಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡಲು ಬದ್ಧವಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ 2026ರ 2ನೇ ದಿನದ ಮುಕ್ತ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಅಂತಾರಾಷ್ಟೀಯ ಹಣಕಾಸು ವ್ಯವಸ್ಥೆಯಲ್ಲಿ ತುರ್ತು ಸುಧಾರಣೆಗಳ ಅಗತ್ಯವಿದೆ. ಇಂದಿನ ನೈಜ ಸ್ಥಿತಿಯನ್ನು ಬಿಂಬಿಸುವ ಹಾಗೂ ಉದಯೋನ್ಮುಖ ಮಾರುಕಟ್ಟೆಗಳು ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಜಾಗತಿಕ ವ್ಯವಸ್ಥೆಯ ಪರವಾಗಿ ಭಾರತ ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದೆ ಎಂದು ಹೇಳಿದರು. ಹೆಚ್ಚು ಪ್ರಜಾಸತ್ತಾತ್ಮಕ, ಪ್ರಾತಿನಿಧಿಕ ಮತ್ತು ಸಮಾನತೆಯಿಂದ ಕೂಡಿದ ಅಂತಾರಾಷ್ಟೀಯ ವ್ಯವಸ್ಥೆಯನ್ನು ರೂಪಿಸಲು ಪ್ರತಿಯೊಂದು ರಾಷ್ಟ್ರ ಒಟ್ಟಾಗಿ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾ ಸಂಘರ್ಷದಿಂದಾಗಿ ಜಾಗತಿಕವಾಗಿ ಇಂಧನ ಬೆಲೆಗಳು ತೀವ್ರ ಏರಿಕೆ ಕಂಡಿದ್ದರೂ, ಭಾರತವು ದೇಶೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳನ್ನು ಯಶಸ್ವಿಯಾಗಿ ನಿಯಂತ್ರಿಸಿದೆ ಎಂದು ಕೇಂದ್ರ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಬೆಲೆ ಏರಿಕೆಯ ಆಘಾತದಿಂದ ನಾಗರಿಕರನ್ನು ರಕ್ಷಿಸುವಲ್ಲಿ ಇದು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಜನಪರ ಆಡಳಿತಕ್ಕೆ ಸಾಕ್ಷಿಯಾಗಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $100 ದಾಟಿದಾಗ ವಿಶ್ವದ ವಿವಿಧ ದೇಶಗಳಲ್ಲಿ ಇಂಧನ ದರ ಶೇಕಡ 20ರಿಂದ 100ರಷ್ಟು ಹೆಚ್ಚಳವಾಗಿತ್ತು. ಆದರೆ ಭಾರತವು ಏರಿಕೆಯನ್ನು ಪೆಟ್ರೋಲ್ ಮೇಲೆ

0: ಕೇವಲ ಶೇಕಡ 3.2 ಮತ್ತು ಡೀಸೆಲ್ ಮೇಲೆ ಶೇಕಡ 3.4ಕ್ಕೆ ಸೀಮಿತಗೊಳಿಸಿದೆ. ಮಾರುಕಟ್ಟೆಯ ಏರಿಳಿತದ ನಡುವೆಯೂ ನಾಗರಿಕರ ಮೇಲಿನ ಆರ್ಥಿಕ ಹೊರೆಯನ್ನು ತಪ್ಪಿಸಲು ಭಾರತದ ಸಾರ್ವಜನಿಕ ವಲಯದ ತೈಲ ಕಂಪನಿಗಳು ಸುಮಾರು 76 ದಿನಗಳ ಕಾಲ ಭಾರಿ ನಷ್ಟವನ್ನೇ ತಾವೇ ಭರಿಸಿವೆ. ಇತ್ತೀಚೆಗೆ ಮಾಡಲಾದ ಪ್ರತಿ ಲೀಟರ್ಗೆ 3 ರೂಪಾಯಿಗಳ ಬೆಲೆ ಪರಿಷ್ಕರಣೆಯು ಸುದೀರ್ಘ ಸ್ಥಿರತೆಯ ನಂತರದ ಮೊದಲ ಬದಲಾವಣೆಯಾಗಿದ್ದು, ಜಾಗತಿಕ ಏರಿಕೆಗೆ ಹೋಲಿಸಿದರೆ ಇದು ಅತ್ಯಂತ ಕಡಿಮೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕ ವಲಯದ ತೈಲ ಕಂಪನಿಗಳು ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಪ್ರತಿ ಲೀಟರ್ಗೆ ತಲಾ 3 ರೂಪಾಯಿ ಹೆಚ್ಚಿಸಿವೆ. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟ್ಟಪರ್ತಿಯಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಹಲವು ಪ್ರಮುಖ ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ವೇಳೆ ವೈಮಾನಿಕ ಅಭಿವೃದ್ಧಿ ಸಂಸ್ಥೆ ಎಡಿಎಯ ವಿಮಾನ ಜೋಡಣೆ ಮತ್ತು ಹಾರಾಟ ಪರೀಕ್ಷಾ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಈ ನೂತನ ಕೇಂದ್ರ ವಿಮಾನಗಳ ಜೋಡಣೆ, ಪರೀಕ್ಷೆ, ಮೌಲ್ಯೀಕರಣ ಮತ್ತು ಪ್ರಾಮಾಣೀಕರಣ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸಲಾಗಿದ್ದು, ವಿಶೇಷವಾಗಿ ದೇಶದ ಸುಧಾರಿತ ಮಧ್ಯಮ ಯುದ್ಧ ವಿಮಾನ ಕಾರ್ಯಕ್ರಮದ ಅಭಿವೃದ್ಧಿಗೆ ಹೆಚ್ಚಿನ ವೇಗ ನೀಡಲಿದೆ. ಸಚಿವ ರಾಜನಾಥ್ ಸಿಂಗ್ ಅನಕಾಪಲ್ಲಿಯಲ್ಲಿ ಸ್ಥಾಪನೆಯಾಗಲಿರುವ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನ ಅತ್ಯಾಧುನಿಕ ನೌಕಾ ವ್ಯವಸ್ಥೆಗಳ ಉತ್ಪಾದನಾ ಘಟಕಕ್ಕೂ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಘಟಕ ನೌಕಾಪಡೆಗೆ ಅಗತ್ಯವಿರುವ ಅತ್ಯಾಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಭಾರತೀಯ ಸೇನೆಯ ಮೊದಲ ದಂಡನಾಯಕ ಫೀಲ್ಡ್ ಮಾರ್ಷಲ್ ಕೆಎಂ ಕರಿಯಪ್ಪ ಅವರ ಪುಣ್ಯಸ್ಮರಣೆಯ ದಿನವಾದ ಇಂದು ಅವರಿಗೆ ಭಾರತೀಯ ಸಶಸ್ತ್ರ ಪಡೆಗಳ ಗೌರವ ನಮನ ಸಲ್ಲಿಸಿವೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ, ಉತ್ತರ ಪ್ರದೇಶ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಸೇರಿದಂತೆ ಅನೇಕ ಗಣ್ಯರು ಸಾಮಾಜಿಕ ಮಾಧ್ಯಮದ ಮೂಲಕ ಫೀಲ್ಡ್ ಮಾರ್ಷಲ್ ಕೆಎಂ ಕರಿಯಪ್ಪ ಅವರನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಿದ್ದಾರೆ. 1899 ಜನವರಿ 28ರಂದು ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಜನಿಸಿದ ಕೆಎಂ ಕರಿಯಪ್ಪ ಅವರು ಭಾರತೀಯ ಸೇನಾ ಇತಿಹಾಸದ ಅತ್ಯಂತ ಗೌರವಾನ್ವಿತ ವ್ಯಕ್ತಿಗಳಲ್ಲಿ ಒಬ್ಬರು. ಸ್ವಾತಂತ್ರ್ಯ ನಂತರ 1949 ಬ್ರಿಟಿಷ್ ಜನರಲ್ ಸರ್ ರಾಯ್ ಬುಚರ್ ಅವರಿಂದ ಅಧಿಕಾರ ಸ್ವೀಕರಿಸುವ ಮೂಲಕ ಭಾರತೀಯ ಸೇನೆಯ ಮೊದಲ ಭಾರತೀಯ ಕಮಾಂಡರ್ ಇನ್ ಚೀಫ್ ಆಗಿ ಜವಾಬ್ದಾರಿ ವಹಿಸಿಕೊಂಡರು. ಲಕ್ನೋದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರ ಪ್ರವಾಸದ ಭಾಗವಾಗಿ ಇಂದು ಅಬುಧಾಬಿಗೆ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಗೌರವ ವಂದನೆ ಸ್ವೀಕಾರ. ಜೂನ್ 21ರಂದು ನೀಟ್ ಯುಜಿ 2026 ಮರುಪರೀಕ್ಷೆ. ಮುಂದಿನ ವರ್ಷ ಸಿಬಿಟಿ ಮಾದರಿಯಲ್ಲಿ ಪರೀಕ್ಷೆ, ಸಚಿವ ಧರ್ಮೇಂದ್ರ ಪ್ರಧಾನ್ ಘೋಷಣೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ಸುಧಾರಿತ ಜಾಗತಿಕ ಬಹುಪಕ್ಷೀಯ ವ್ಯವಸ್ಥೆ ನಿರ್ಮಾಣಕ್ಕೆ ಸಚಿವ ಡಾ ಎಸ್ ಜೈಶಂಕರ್ ಕರೆ. ಜಾಗತಿಕ ಇಂಧನ ಬೆಲೆ ಏರಿಕೆಯ ನಡುವೆಯೂ ಭಾರತದಲ್ಲಿ ತೈಲ ಬೆಲೆಯ ಯಶಸ್ವಿ ನಿಯಂತ್ರಣ, ಸಚಿವ ಕಿರಣ್ ರಿಜಿಜು. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಲಖನೌ ಸೂಪರ್ ಜೈಂಟ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು ಮೊದಲಿಗೆ ಕೇಳಿ ಪಕ್ಕದ ಮನೆ ಹುಡುಗಿ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಹಾಡಿರುವ ಗೀತೆ. ತೌಡೂರ್ ಕೇಶವ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜೇಶ್ ರಾಮನಾಥ್.

0: ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು.
2: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 1:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 7ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಂ.ಎಸ್. ಅನಂತನಾರಾಯಣ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ.
3: ಸತ್ಯಭಾಮೆಯ ಕಟಕಿಯ ನುಡಿಗೆ ಉತ್ತರವಾಗಿ ದ್ರೌಪದಿ ಹೇಳುತ್ತಿದ್ದಾಳೆ, ಕಾರುಣ್ಯ ನಿಧಿಯಾದ ಶ್ರೀಕೃಷ್ಣನನ್ನು ನಾನು ಒಲಿಸಿಕೊಳ್ಳದಿದ್ದಲ್ಲಿ ಕೌರವರ ಸಭೆಯಲ್ಲಿ ನನ್ನ ಮಾನಹಾನಿಯನ್ನು ತಡೆಯುವವರು ತಾನೇ ಯಾರಿದ್ದರು? ಸ್ವಾಮಿ ಶ್ರೀಕೃಷ್ಣನೇ ಕಾಪಾಡಿದವನು. ಇರಲಿ, ವ್ರತಸಿದ್ಧಿಗಾಗಿ

ನಾರದ ಮಹರ್ಷಿಗಳಿಗೆ ಪತಿಯನ್ನೇ ದಾನ ಕೊಟ್ಟ ಸಾಧ್ವಿಮಣಿ ನೀನು. ಹಾಗಾಗಿ ನಿನಗೆ ಒಡೆಯರಾದರೂ ಯಾರಿದ್ದಾರೆ? ಈ ರುಕ್ಮಿಣೀನಾಥನು ಅನಾಥರಿಗೆ ಗತಿ ತಾನೇ ಎಂದು ನಗುತ್ತಲೇ ಉತ್ತರವನ್ನು ಕೊಡುತ್ತಿದ್ದಾಳೆ.

ದ್ರೌಪದಿ ಹಾಗೂ ಸತ್ಯಭಾಮಾದೇವಿಯರ ಮಾತು ಇನ್ನೆತ್ತ ತಿರುಗುತ್ತಿತ್ತೋ ಅಷ್ಟರಲ್ಲಿ ಶ್ರೀಕೃಷ್ಣನ ಆಣತಿಯಂತೆ ಯಜ್ಞಾಶ್ವವನ್ನು ಅಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ಯಜ್ಞಾಶ್ವ ಅಂದಿನ ವಿಶೇಷ ಆಕರ್ಷಣೆ. ಬಹು ರಮ್ಯವಾಗಿ ಅನೇಕ ಲಕ್ಷಣಗಳಿಂದ ಕೂಡಿದ್ದ ಯಜ್ಞಾಶ್ವವನ್ನು ತಂದು ನಿಲ್ಲಿಸಲು ಧರ್ಮರಾಜ ಅಪ್ಪಣೆ ಇತ್ತಿದ್ದಾನೆ. ಗಂಧ ಪುಷ್ಪಾಕ್ಷತೆಗಳಿಂದ ವಸ್ತ್ರಾಭರಣಗಳಿಂದ ಶೋಭಿಸುತ್ತಿದ್ದ ಆ ಕುದುರೆಯನ್ನು ಆಶ್ಚರ್ಯದಿಂದ ಎಲ್ಲರೂ ನೋಡುತ್ತಿದ್ದಾರೆ.

ಈ ರೀತಿಯಾಗಿ ಎಲ್ಲರೂ ಯಜ್ಞಾಶ್ವವನ್ನು ಮುತ್ತಿಕೊಂಡು ನೋಡುತ್ತಿರುವ ಸಮಯದಲ್ಲಿ ಒಂದು ಅದ್ಭುತವಾದ್ದು ನಡೆದು ಹೋಯಿತು. ಆ ಸಮಯದಲ್ಲಿ ಸಾಲ್ವನೆಂಬ ದಾನವನ ತಮ್ಮನಾದ ಅನುಸಾಲ್ವನೆಂಬುವನು ಶ್ರೀಕೃಷ್ಣನೊಂದಿಗಿನ ಪೂರ್ವ ವೈರದಿಂದ ಆ ಕುದುರೆಯನ್ನು ಮೋಸದಿಂದ ಹೊತ್ತೊಯ್ದು ಅದರ ರಕ್ಷಣೆಗೆ ತನ್ನ ಸೇನೆಯನ್ನು ಹದ್ದಿನ ಆಕಾರದಲ್ಲಿ ನಿಲ್ಲಿಸಿ ಮುಂದೆ ತಾನೇ ನಿಂತು ಸುಧಾರನೆಂಬ ಆಪ್ತ ಮಂತ್ರಿಯನ್ನು ಕುರಿತು ಹೀಗೆ ಹೇಳುತ್ತಾನೆ.

ಸುಧಾರನೆಂಬ ಆಪ್ತ ಮಂತ್ರಿಯೊಂದಿಗೆ ಅನುಸಾಲ್ವ ಹೇಳುತ್ತಿದ್ದಾನೆ, ನಮ್ಮ ಅಣ್ಣನಾದ ಸಾಲ್ವ ಭೂಪಾಲನನ್ನು ಕೊಂದು ನಮ್ಮ ಶೋಭನಗರವನ್ನು ಹಾಳು ಮಾಡಿದ ಆ ಬೆಣ್ಣೆಕಳ್ಳನ ಕೊಬ್ಬಿದ ಹೊಟ್ಟೆಯಲ್ಲಿ ಹೊಸ ಸುಣ್ಣವನ್ನು ಸುರಿದು ನೀರ

ಒಡೆಯುತ್ತೇನೆ, ಯಾದವರು ಹಾಗೂ ಪಾಂಡವರನ್ನು ಯುದ್ಧದಲ್ಲಿ ಘಾಸಿ ಮಾಡುತ್ತೇನೆ, ಶತ್ರುವಾದವನು ನನ್ನ ಮುಂದೆ ಸುಳಿದು ಉಳಿಯುವುದುಂಟೆ ಎಂದು ಜಂಬದಿಂದ ಹೇಳುತ್ತಿದ್ದ.

ತನ್ನೊಂದಿಗೆ ಯುದ್ಧಕ್ಕೆ ಬಂದು ನಿಂತಿರುವ ಸೈನಿಕರಿಗೆ ಹುರಿದುಂಬಿಸುತ್ತ ಮಾತನಾಡುತ್ತಿದ್ದಾನೆ ಅನುಸಾಲ್ವ. ಇಂದು ಈ ಯುದ್ಧದಲ್ಲಿ ಕೃಷ್ಣನೊಂದಿಗೆ ಯುದ್ಧ ಮಾಡದವನು ನನ್ನ ಶತ್ರು, ಅವರೊಂದಿಗೆ ಸೆಣಸುವವನೇ ನನ್ನ ಪರಮಾಪ್ತ. ಈ ದಿನ ಈ ಗೊಲ್ಲನೊಂದಿಗಿನ ಯುದ್ಧದಲ್ಲಿ ನನ್ನ ಜೊತೆಯಲ್ಲಿ ಸಹಾಯಕರಾಗಿ ನಿಲ್ಲುವವರಿಗೆ ಸಕಲ ಸಂಪತ್ತನ್ನು ನೀಡುತ್ತೇನೆ. ಒಂದು ವೇಳೆ ಅವರು ಹಿಂದೆ ಅನ್ಯಾಯವೆಸಗಿದ್ದರೂ ಅವರಿಗೆ ಕ್ಷಮೆ ಸಲ್ಲುತ್ತದೆ. ವೀರರಾಗಿ ಹೋರಾಡೋಣ ಬನ್ನಿ ಎಂದು ಕರೆ ನೀಡುತ್ತಿದ್ದಾನೆ.

ಈ ರೀತಿಯಾಗಿ ತನ್ನ ಸೈನಿಕರನ್ನು ಹುರಿದುಂಬಿಸುತ್ತಿದ್ದಾನೆ ಅನುಸಾಲ್ವ. ಈ ರೀತಿ ಸೊಕ್ಕಿನಿಂದ ಅನುಸಾಲ್ವನು ಹೇಳಿದ ಮಾತುಗಳನ್ನು ಸುಧಾರನು ಸೇನೆಯಲ್ಲಿ ಡಂಗುರ ಸಾರಿಸಿದ್ದಾನೆ. ಪ್ರಳಯ ಕಾಲದ ಮೋಡಗಳಿಂದ ಹೊರಟ ಗುಡುಗು ಸಿಡಿದುಗಳ ಗರ್ಜನೆಯಂತೆ ಅನುಸಾಲ್ವನ ಸೇನೆಯ ವಾದ್ಯಘೋಷವು ಮೊಳಗುತ್ತಿದೆ.

ಅನುಸಾಲ್ವನು ಕುದುರೆಯನ್ನೊಯ್ದ ಭರಕ್ಕೆ ಅಲ್ಲಿದ್ದ ಸ್ತ್ರೀಯರು ಚಲ್ಲಾಪಿಲ್ಲಿಯಾದರು. ಮುನಿಗಳು ಹೆದರಿದರು. ಜನರೆಲ್ಲರೂ ತಲ್ಲಣಿಸಿದರು. ಧರ್ಮಜನು ಇದೇನು ಎಂದು ಚಿಂತಿಸುತ್ತಿದ್ದನು. ಉಳಿದವರು ಈ ಅದ್ಭುತ ಎಲ್ಲಿಯದು ಎಂದು ಬೆರಗಾದರು. ಶ್ರೀಕೃಷ್ಣನು ತಲೆದೂಗಿ ತನ್ನ ಪಟುಭಟರಿಗೆ ಹೀಗೆಂದು ಹೇಳುತ್ತಿದ್ದಾನೆ.

ಈ ಕುದುರೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವವನು ಇವನು ಸಾಲ್ವನ ತಮ್ಮ ಅನುಸಾಲ್ವ. ನಾವು ಸಾಲ್ವನನ್ನು ಸಂಹರಿಸಿದೆವೆಂಬ ಕೋಪಕ್ಕೆ ತನ್ನ ಶಕ್ತಿಯನ್ನು ತೋರಿಸಲೆಂದು ಅತಿ ಬಲಿಷ್ಠವಾದ ಸೈನ್ಯದೊಡನೆ ಪರರಾಜ್ಯಕ್ಕೆ ಭಯವಿಲ್ಲದೆ ಬಂದು ನಮ್ಮ ಕುದುರೆಯನ್ನು ಹಿಡಿದಿದ್ದಾನೆ. ನಾವು ಪರಾಕ್ರಮಿಗಳೆಂಬ ಮಾತು ಇನ್ನು ಸಲ್ಲದು, ಭಲೇ ದಾನವ ಎಂದು ಶ್ರೀಕೃಷ್ಣನು ಅನುಸಾಲ್ವನನ್ನು ಹೊಗಳುತ್ತಿದ್ದಾನೆ.

ಅನುಸಾಲ್ವನನ್ನು ಗೆದ್ದು ಕುದುರೆಯನ್ನು ಬಿಡಿಸಿಕೊಂಡು ಬರುವಂತಹ ವೀರರು ಯಾರಿದ್ದಾರೆ? ಅವರಿಗೆ ಇದೋ ವೀಳೆಯ, ಪ್ರತಿಜ್ಞೆಯನ್ನು ಪೂರೈಸಬಲ್ಲ ವೀರರು ಈ ವೀಳೆಯವನ್ನು ಹಿಡಿಯಲಿ ಎಂದು ಶ್ರೀಕೃಷ್ಣನು ಹೇಳಲು ವೀರರು ಅಂಜಿ ಸುಮ್ಮನಾದರು. ಆಗ ಪ್ರದ್ಯುಮ್ನ, ಈ ಕುದುರೆಯನ್ನು ನಾನು ತಂದು ಕೊಡದಿದ್ದರೆ ನನಗೆ ವೃಷಲೀರವಣನ ಗತಿ ಬರಲಿ ಎಂದು ಪ್ರತಿಜ್ಞೆಯನ್ನು ಮಾಡುತ್ತಾ ವೀಳೆಯವನ್ನು ಪಡೆದು ಯುದ್ಧಕ್ಕೆ ಹೊರಟಿದ್ದಾನೆ.

ನಂತರ ಕರ್ಣನ ಮಗನಾದ ವೃಷಕೇತು ಪರಮಾತ್ಮನಿಗೆ ನಮಸ್ಕಾರ ಮಾಡಿ, ದೇವ, ಈ ಯುದ್ಧದಲ್ಲಿ ಅನುಸಾಲ್ವನನ್ನು ಗೆದ್ದು ಆತನನ್ನು ನಿಮ್ಮ ಪಾದಗಳಿಗೆ ಒಪ್ಪಿಸುತ್ತೇನೆ, ಹಾಗೆ ಮಾಡದಿದ್ದಲ್ಲಿ ಬ್ರಹ್ಮಹತ್ಯಾ ದೋಷ ನನಗೆ ಬರಲಿ ಎಂದು ಹೇಳಿ ವೀಳೆಯಕ್ಕೆ ಕೈಯೊಡ್ಡಿದ್ದಾನೆ. ಅವನನ್ನು ಕಂಡು ಬಹುಪ್ರೇಮದಿಂದ ಪರಮಾತ್ಮ ಆತನನ್ನು ತೊಬ್ಬಿ ಅವನಿಗೆ ವೀಳೆಯವನ್ನು ಕೊಟ್ಟು ಕಳುಹಿಸಿಕೊಡುತ್ತಿದ್ದಾನೆ.

ಯೋಗಿಗಳ ವಿಜಯವನ್ನು ಸಾರುವ ಮೀನಧ್ವಜವನ್ನು ತನ್ನ ರಥಕ್ಕೆ ಅಳವಡಿಸಿದ್ದಾನೆ. ವಿದ್ಯುದ್ವೇಗದಲ್ಲಿ ಚಲಿಸಬಲ್ಲ ಕುದುರೆಗಳನ್ನು ಹೂಡಿಕೊಂಡು ಸೂರ್ಯರಶ್ಮಿಯನ್ನು ಹೀಗಳೆಯುವ ಮಣಿಕಷಿತವಾದ ರಥವನ್ನು ಸಾರಥಿಯು ತಂದು ನಿಲ್ಲಿಸಲು ಮನ್ಮಥನು ಆ ರಥದಲ್ಲಿ ಏರಿದ್ದಾನೆ. ಬಿಲ್ಲು ಬಾಣಗಳನ್ನು ಹಿಡಿದು ಒಮ್ಮೆ ಶಿಂಜಿನಿಯನ್ನು ನೆಡೆದು ನೋಡಿ ನಂತರ ಯುದ್ಧಕ್ಕೆ ಹೊರಟಿದ್ದಾನೆ ಪ್ರದ್ಯುಮ್ನ.

ಪ್ರದ್ಯುಮ್ನನನ್ನು ನೋಡಿ ಅನುಸ ಅಲ್ವಾ, ಈತ ಕೃಷ್ಣನಂತೆಯೇ ಕಂಡರೂ ಕೃಷ್ಣನಲ್ಲ, ಗರುಡಧ್ವಜವಿಲ್ಲ, ಮೀನಧ್ವಜವಿದೆ, ಆದ್ದರಿಂದ ಇವನು ಅವನ ಮಗನಿರಬಹುದು, ಇವನನ್ನು ನಾನೇ ವಿಚಾರಿಸಿಕೊಳ್ಳುತ್ತೇನೆ ಎಂದು ಸೇನೆಯನ್ನು ಹಿಂದಕ್ಕೆ ಸರಿಯಲು ಹೇಳಿ ತಾನೇ ಪ್ರದ್ಯುಮ್ನನನ್ನು ತಡೆದಿದ್ದಾನೆ. ಪ್ರದ್ಯುಮ್ನಾದರೂ ತನ್ನ ವಿಲ್ಲಿಗೆ ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಎಂಬ ಪ್ರಖ್ಯಾತ ಪಂಚಬಾಣಗಳನ್ನು ಹೂಡಿ ಪ್ರಯೋಗಿಸಿದ್ದಾನೆ ಅನುಸಾಲವನ್ನು.

ಪಂಚಬಾಣಗಳನ್ನು ಪ್ರಯೋಗಿಸಿದ ಪ್ರದ್ಯುಮ್ನನನ್ನು ಕಂಡು ಅನುಸಾಲ್ವ ಹಾಸ್ಯ ಮಾಡುತ್ತಾ ಹೇಳುತ್ತಿದ್ದಾನೆ, ಪ್ರಸಿದ್ಧ ಪಂಚಬಾಣಗಳನ್ನು ನಮ್ಮ ಮೇಲೆ ಪ್ರಯೋಗಿಸುತ್ತಿರುವೆ, ನಾವು ಇಂದ್ರಿಯ ನಿಗ್ರಹಿಗಳಲ್ಲ ವಿರಹಿಗಳೂ ಅಲ್ಲ, ಹಾಗಿರುವಾಗ ನಮ್ಮ ಮೇಲೆ ಅರವಿಂದವೇ ಮೊದಲಾದ ಪಂಚಬಾಣಗಳನ್ನು ಹೇಗೆ ಪ್ರಯೋಗಿಸುತ್ತಿರುವೆ? ಯುದ್ಧದಲ್ಲಿ ನಮ್ಮ ಬಳಿ ಕಬ್ಬಿನ ಬಿಲ್ಲು, ದುಂಬಿಯ ಹೆದೆ, ಹೂವಿನ ಬಾಣಗಳು ಯಾವುದೂ ಇಲ್ಲ, ಆದರೆ ಈ ನಮ್ಮ ಬಾಣದ ರುಚಿಯನ್ನು ನೋಡು ಎಂದು ಹೇಳಿ ಅನುಸಾಲ್ವನು ತೀಕ್ಷ್ಣವಾದ ಒಂದು ಬಾಣವನ್ನು ಪ್ರಯೋಗ ಮಾಡಿದ್ದಾನೆ.

ಜನಮೇಜಯ ಮಹಾರಾಜ, ಅನುಸಾಲ್ವನ ತೀಕ್ಷ್ಣವಾದ ಬಾಣವು ಪ್ರದ್ಯುಮ್ನನ ಎದೆಯನ್ನು ಭೇದಿಸಲು ಆತ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಕೂಡಲೇ ಸಾರಥಿ ರಸವನ್ನು ತಿರುಗಿಸಿ ಕೃಷ್ಣನ ಬಳಿಗೆ ತರುತ್ತಾನೆ. ಪೆಟ್ಟುದಿಂದ ಮಗನನ್ನು ಕಂಡು ಕೃಷ್ಣ, ಮಹಾಪರಾಕ್ರಮದಿಂದ ಹೋರಾಡಿ ಶತ್ರು ನಿಗ್ರಹವನ್ನು ಮಾಡುತ್ತೇನೆಂದು ಯೋಚಿಸಿದರೆ ಹೇಡಿಯಂತೆ ಪೆಟ್ಟುದಿಂದು ಬಂದಿದ್ದೀಯೇ, ಈ ನನ್ನ ಮಗನೇ, ಛೇ, ನಿನ್ನನ್ನೇನು ಮಾಡಲಿ ಎಂದು ಕೋಪದಿಂದ ಪ್ರದ್ಯುಮ್ನನ್ನು ಎಡಗಾಲಿನಿಂದ ಒದೆಯುತ್ತಾನೆ.

ಕೃಷ್ಣನಿಗೆ ಮಗನ ಮೇಲಿನ ಸಿಟ್ಟು ಹೆಚ್ಚುತ್ತಾ ಹೋಯಿತು. ಆತ ಕೋಪದಿಂದ ಹೇಳುತ್ತಿದ್ದಾನೆ, ನಾಚಿಕೆ ಇಲ್ಲದೆ ದ್ವಾರಾವತಿಯ ನಾರಿಯರ ಮುಂದೆ ಹೇಗೆ ಹೊಗಳು ಸಾಧ್ಯ? ಕಾಡಿಗೆ ಹೋಗೆಂದರೆ ಅಲ್ಲಿನ ಋಷಿಗಳಿಗೆ ನೀನು ವಿರೋಧಿ. ಎಲ್ಲಿಗೆ ಹೋದರೂ ನಿನ್ನನ್ನು ವಿಷಮ ವಿರಹಿತ ಎಂದು ದೂರ ಮಾಡುತ್ತಾರೆ. ಇನ್ನು ನಿನಗೆ ಆಶ್ರಯ ಕೊಡುವವರು ಯಾರಿದ್ದಾರೆ? ನಿನ್ನ ಬೀಗನಾದ ಬಾಣಾಸುರನ ಬಳಿಗೆ ಹೋಗೋಣವೆಂದರೆ ಅಲ್ಲಿ ನಿನ್ನ ಕಡುವೈರಿ ಶಿವನಿದ್ದಾನಲ್ಲ, ಇನ್ನು ನಿನಗೆ ಅನಂಗತ್ವವೇ ಗತಿ ಎಂದು ಹೇಳಿ ಮಗನನ್ನು ಜರಿಯುತ್ತಿದ್ದಾನೆ ಶ್ರೀಹರಿ.

ಕೃಷ್ಣ ಪ್ರದ್ಯುಮ್ನನನ್ನು ವಧೆಯರು ಅದನ್ನು ಸಹಿಸದೆ ಭೀಮಸೇನ ಪಕ್ಕಕ್ಕೆ ಬಂದು ನಿಂತು ಹೇಳುತ್ತಿದ್ದಾನೆ, ಸೋತು ಬಂದ ಮಗನಿಗೆ ಕಾಲಿನಿಂದ ವಧೆಯಲುಂಟೆ ಕೃಷ್ಣ, ಈತನೇನು ಸೋತೇ ಮರಳಿದ್ದಾನೇನು, ಅಕಸ್ಮಾತ್ತಾಗಿ ಪ್ರಜ್ಞೆ ತಪ್ಪಿದೆ ಅಷ್ಟೇ. ಇರಲಿ, ಕರ್ಣನ ಮಗ ವೃಷಕೇತುವಿಗೆ ಸಹಾಯಕರಾಗಿ ಯಾರನ್ನಾದರೂ ಕಳುಹಬೇಡವೇ ಎಂದು ಭೀಮನು ಕೇಳಲು, ನೀನೇ ಹೋಗಿ ಸಹಾಯ

ಕಾರ್ಯವನ್ನು ಮಾಡು ಎಂದು ಕೃಷ್ಣ ಅಪ್ಪಣೆಯನ್ನಿತ್ತಿದ್ದಾನೆ. ಅದರಂತೆ ಶ್ರೀಹರಿಯಿಂದ ಅಪ್ಪಣೆ ಪಡೆದು ಭೀಮಸೇನನು ಗೆಲ್ಲುವ ತವಕದಿಂದ ಸಿಂಹನಾದ ಮಾಡುತ್ತಾ ಬಿಲ್ಲುಬಾಣಗಳನ್ನು ಹಿಡಿದು ಯುದ್ಧಕ್ಕಾಗಿ ಬರುತ್ತಿದ್ದಾನೆ.

0: ತನಗೆ ಸಹಾಯ ಮಾಡಲು ಬಂದ ಭೀಮಸೇನನನ್ನು ಕಂಡು ಋಷಿಕೇತು ನಗುತ್ತಾ ಹೇಳುತ್ತಿದ್ದಾನೆ, ಚಿಕ್ಕಪ್ಪ, ಮಕ್ಕಳು ಬಯಸಿದ ಹಣ್ಣಿಗೆ ತಂದೆ ಆಸೆ ಪಡುವುದು ಈ ಜಗತ್ತಿಗೆ ಆಶ್ಚರ್ಯವನ್ನುಂಟು ಮಾಡುತ್ತದೆ. ಇದು ನನ್ನ ಮೀಸಲಿನ ಯುದ್ಧ, ಇದಕ್ಕೆ ನೀವು ಆಸೆಪಟ್ಟು ಬರುವುದುಂಟೆ ಎಂದು ಪ್ರಶ್ನಿಸಿದಾಗ ಭೀಮ, ಮಕ್ಕಳು ಆಸೆಪಟ್ಟ ವಸ್ತು ಸುಲಭವಾಗಿ ಸಿಗುವಂತೆ ಮಾಡುವುದು ತಂದೆಯ ಕರ್ತವ್ಯ ತಾನೇ, ನಾನು ನಿನಗೆ ಸಹಾಯಕನಾಗಿ ಬಂದಿದ್ದೇನೆ ಎಂದು ಉತ್ತರಿಸಿದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 7ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ MS ಅನಂತನಾರಾಯಣ, ವ್ಯಾಖ್ಯಾನ ಮಾಡಿದವರು ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡನೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಭವಿಷ್ಯದಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸಲು ಕೇಂದ್ರ ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಸಮಾಧಾನ. ರಾಜ್ಯದ ಉಪವಿಭಾಗಾಧಿಕಾರಿಗಳ ಜೊತೆ ಸಚಿವ ಕೃಷ್ಣ ಬೈರೇಗೌಡ ಪ್ರಗತಿ ಪರಿಶೀಲನಾ ಸಭೆ. ಶಾಲೆಗಳಲ್ಲಿ ಹಿಜಾಬ್ ಧರಿಸಲು ಅವಕಾಶ, ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟೀಕೆ. ಜಾಗತಿಕ ಇಂಧನ ಬೆಲೆ ಏರಿಕೆ ನಡುವೆ ತೈಲ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಲೀಟರ್ಗೆ ತಲಾ 3 ರೂಪಾಯಿಗಳಷ್ಟು ಹೆಚ್ಚಿಸಿವೆ. ಪೆಟ್ರೋಲ್ ಬೆಲೆ ಲೀಟರ್ಗೆ 94.77 ರೂಪಾಯಿಯಿಂದ 97.77 ರೂಪಾಯಿಗೆ ಹೆಚ್ಚಳವಾಗಿದೆ. ಇದೇ ವೇಳೆ ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ ಸಿಎನ್ಜಿ ಬೆಲೆಯನ್ನು 2 ರೂಪಾಯಿಗಳಷ್ಟು ಹೆಚ್ಚಿಸಿದೆ. ಪರಿಷ್ಕೃತ ದರ ಇಂದು ರಾತ್ರಿಯಿಂದಲೇ ಜಾರಿಗೆ ಬರಲಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜನರಿಗೆ ನೀಡಿದ ಉಡುಗೊರೆ ಎಂದು ತಿಳಿಸಿದ್ದಾರೆ. ದೇಶದ ಆರ್ಥಿಕ ಸಂಕಷ್ಟಕ್ಕೆ ಕೇವಲ ಆರ್ಥಿಕ ಬಿಕ್ಕಟ್ಟು ಕಾರಣವಲ್ಲ, ಕೇಂದ್ರ ಸರ್ಕಾರದ ದೂರದೃಷ್ಟಿಯ ಕೊರತೆ ಮತ್ತು ಅಸಮರ್ಥತೆ ಕಾರಣ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡಿಸಿದ್ದಾರೆ. ಇದು ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರಲಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ರೈತರು ಹಾಗೂ ಬಡವರು ಬೆಲೆ ಏರಿಕೆಯಿಂದ ತತ್ತರಿಸಲಿದ್ದಾರೆ. ಗ್ಯಾಸ್ ಸಿಲಿಂಡರ್ ದರ ಏರಿಕೆಯಿಂದ ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಾಗಿದೆ ಎಂದು ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಖಂಡಿಸಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿ ಮತಪಟ್ಟಿ ಪರಿಷ್ಕರಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಚುನಾವಣಾ ಆಯೋಗ ಎಸ್ಐಆರ್ ನಡೆಸಿದರೆ ನಾವು ಈ ಬಗ್ಗೆ ತಯಾರಿ ನಡೆಸುವುದಾಗಿ ತಿಳಿಸಿದ್ದಾರೆ. ಜೂನ್ 21ರಂದು ನೀಟ್ UG 2026 ಮರುಪರೀಕ್ಷೆ ನಡೆಯಲಿದೆ ಎಂದು

0: ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, ಮುಂದಿನ ವರ್ಷದಿಂದ ನೀಟ್ ಯುಜಿ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಿಬಿಟಿ ವಿಧಾನದಲ್ಲಿ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಜೂನ್ 21 ನಡೆಯುವ ಮರು ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಜೂನ್ 14 ತಮ್ಮ ಪ್ರವೇಶ ಪತ್ರಗಳನ್ನು ಪಡೆಯಬೇಕು ಎಂದು ತಿಳಿಸಿದ್ದಾರೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮರುಸ್ಥಾಪಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ರಾಜ್ಯದಲ್ಲಿ ಚುನಾವಣಾ ಆಯೋಗ ನಡೆಸಲು ಉದ್ದೇಶಿಸಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಕುರಿತಂತೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಸ್ಐಆರ್ ಬಗ್ಗೆ ಹಲವು ಅನುಮಾನಗಳಿದ್ದು ಉದ್ದೇಶಪೂರ್ವಕವಾಗಿ ಮತದಾರರ ಪಟ್ಟಿಯಿಂದ ಕೆಲವರ ಹೆಸರನ್ನು ಕಿತ್ತು ಹಾಕಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ.
1: ಎಸ್ಐಆರ್ ಬಗ್ಗೆ ನಮಗೆಲ್ಲರಿಗೂ ಕೂಡ ಅನುಮಾನಗಳಿವೆ. ಅದು ವೆಸ್ಟ್ ಬೆಂಗಾಲ್ನಲ್ಲಿರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಿರ್ಬೋದು, ಇಲ್ಲಿ ಎಸ್ಐಆರ್ ಮಾಡಿದ್ದಾರೆ, ಅಲ್ಲೆಲ್ಲ ಇವತ್ತು ಅನುಮಾನಗಳು ಉಟ್ಕೊಂಡಿವೆ. ಕೆಲವರನ್ನ ಉದ್ದೇಶಪೂರ್ವಕವಾಗಿ ವೋಟರ್ ಲಿಸ್ಟ್ ಇಂದ ತೆಗೀತಾ ಇದ್ದಾರೆ, ಕೆಲವರನ್ನ ಆಡ್ ಮಾಡಿಕೊಳ್ತಿದ್ದಾರೆ. ಮತ್ತು ಈಗ ಮೊನ್ನೆ ನಡೆದಂತಹ ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ ಜನಸಮುದಾಯಕ್ಕೆ ಅರ್ಥ ಆಗಿದೆ. ಹಾಗಾಗಿ ಎಸ್ಐಆರ್ ಬಗ್ಗೆ ನಮಗೂ ಕೂಡ ಅನುಮಾನ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡೋದಕ್ಕೆ ನಾವು ಎಲ್ಲರೂ ಎಚ್ಚರಿಕೆಯಿಂದ ನೋಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಅವರು ನಾವು ಹೇಳಿದ ತಕ್ಷಣ ಅವರೇ ನಿಲ್ಸೋದಿಲ್ಲ, ನಿಲ್ಸೋದಿದ್ರೆ ಖಂಡಿತವಾಗಿ ನಾವು ವಿರೋಧ ಮಾಡೇ ಮಾಡ.
0: ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿಕಾಸಸೌಧದಲ್ಲಿಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉಪವಿಭಾಗಾಧಿಕಾರಿಗಳ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ವೇಳೆ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ಅವಧಿ ಮೀರಿದ 73,624 ಪ್ರಕರಣಗಳ ಸಂಖ್ಯೆಯನ್ನು ಕಳೆದ 3 7,490 ಇಳಿಸಲಾಗಿದೆ ಎಂದು ತಿಳಿಸಿದರು. ಬಾಕಿ ಪ್ರಕರಣಗಳ ಇತ್ಯರ್ಥಕ್ಕೆ ಶ್ರಮವಹಿಸಿದ ರಾಜ್ಯದ ಎಲ್ಲ ಉಪವಿಭಾಗಾಧಿಕಾರಿಗಳು ಹಾಗೂ ವಿಶೇಷ ಉಪವಿಭಾಗಾಧಿಕಾರಿಗಳನ್ನು ಅಭಿನಂದಿಸಿದರು. ಇದೇ ವೇಳೆ ಬೆಂಗಳೂರು ಉತ್ತರ ಜಿಲ್ಲೆಯ ಉಪವಿಭಾಗಾಧಿಕಾರಿ ಕಿರಣ್ ವಿರುದ್ಧ ರಾಜ್ಯದಲ್ಲೇ ಅತ್ಯಂತ ಕಳಪೆ ಸಾಧನೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಸರ್ಕಾರ ಒಳ್ಳೆಯ ಕೆಲಸ ಮಾಡಿದರೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಿರೋಧ ಮಾಡುತ್ತಾರೆ. ಅವರು ಮಾಡಿದ ಯೋಜನೆಯನ್ನೇ ನಾವು ಮುಂದುವರೆಸಿರುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬೆಂಗಳೂರು ನಗರವನ್ನು ನಾಗರಿಕರು ಸ್ವಚ್ಛವಾಗಿಡಬೇಕು ಎಂದು ಉಪಮುಖ್ಯಮಂತ್ರಿ ಕರೆ ನೀಡಿದ್ದಾರೆ. ಶಾಲೆಗಳಲ್ಲಿ ಹಿಜಾಬ್ಗೆ ಅವಕಾಶ ನೀಡಿರುವ ಸರ್ಕಾರದ ನಿರ್ಧಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಧರ್ಮದ ಆಧಾರದಲ್ಲಿ ಶಾಲೆಗಳಲ್ಲಿ ಭೇದ ಭಾವ ಉಂಟಾದರೆ ಸರ್ಕಾರವೇ ನೇರ ಹೊಣೆ ಎಂದು ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ರಾಜ್ಯ ಸರ್ಕಾರ ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹದಗೆಡಿಸಿದೆ ಎಂದು ದೂರಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೇ ಹೆಣ್ಣು ಮಕ್ಕಳು ಹಿಜಾಬ್ ತೊರೆದಿದ್ದು, ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಹಿಜಾಬ್ಗೆ ಅವಕಾಶ ನೀಡಿರುವುದು ಅತ್ಯಂತ ಬೇಜವಾಬ್ದಾರಿಯ ನಿರ್ಣಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಭಿಮಾನಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಜಾಮೀನು ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಸಾಧ್ಯವಾದರೆ ದಿನಂಪ್ರತಿ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ನಡೆಸಿ 1 ವಿಚಾರಣಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದೆ. ಮುಂದಿನ 1 ವಿಚಾರಣೆಯಲ್ಲಿ ಯಾವುದೇ ಪ್ರಗತಿಯಾಗದಿದ್ದಲ್ಲಿ ಮತ್ತೊಮ್ಮೆ ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದು ಎಂದು ನ್ಯಾಯಾಲಯ ತಿಳಿಸಿದೆ. ಅರ್ಜಿದಾರರಿಗೆ ಜೈಲಿನ ನಿಯಮದ ಅನುಸಾರ ಇತರ ವಿಚಾರಣಾಧೀನ ಕೈದಿಯಂತೆ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯ ಅಲಮೇಲು ತಾಲೂಕಿನ ಮೊರಟಗಿ ಗ್ರಾಮದಲ್ಲಿ ನಿನ್ನೆ ಸುರಿದ ಭಾರಿ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿದು ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ದಾರೆ. ಸ್ವಂತ ಮನೆ ದುರಸ್ತಿ ಕಾರ್ಯ ನಡೆಯುತ್ತಿದ್ದ ಹಿನ್ನೆಲೆಯಲ್ಲಿ ಈ ಕುಟುಂಬವು ಬಾಡಿಗೆಯ ಹಳೆಯ ಮನೆಯಲ್ಲಿ ವಾಸಿಸುತ್ತಿತ್ತು. ಆದರೆ ಕಳೆದ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ

0: ಮನೆ ಕುಸಿದು ಬಿದ್ದಿದ್ದು ನಾಲ್ವರು ಸಾವನ್ನಪ್ಪಿದ್ದಾರೆ. ಸುದ್ದಿ ತಿಳಿದ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ನಡೆಸಿ ಅವಶೇಷಗಳನ್ನು ತೆರವುಗೊಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾದ್ಯಂತ ಮುಂಗಾರು ಪೂರ್ವ ಮಳೆ ಚುರುಕುಗೊಂಡಿದ್ದು ನಿನ್ನೆ ಸಂಜೆ ಸುರಿದ ಗುಡುಗು ಸಹಿತ ಮಳೆಯ ವೇಳೆ ಸಿಡಿಲು ಬಡಿದು ಕುರಿ ಕಾಯುತ್ತಿದ್ದ ಯುವಕನೊಬ್ಬ ಮುದಹದಡಿ ಗ್ರಾಮದ ಹೊರವಲಯದಲ್ಲಿ ಸಾವನ್ನಪ್ಪಿದ್ದಾನೆ. ಮುಂಗಾರು ಪೂರ್ವ ಮಳೆಯಿಂದಾಗಿ ಜಿಲ್ಲೆಯಾದ್ಯಂತ ಕೃಷಿ ಚಟುವಟಿಕೆಗಳು ಚುರುಕುಗೊಂಡಿವೆ. ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿರುಗಾಳಿ ಸಹಿತ ಮಳೆಗೆ ತೋಟಗಾರಿಕೆ ಬೆಳೆಗಳು ಹಾನಿಗೊಂಡಿದ್ದು ಶಾಸಕ ಕೆಎಸ್ ಬಸವಂತಪ್ಪ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದ ಕೊಪ್ಪ, ಶೃಂಗೇರಿ, ಖಾಂಡ್ಯ, ಎನ್ಆರ್ಪುರ ಹಾಗೂ ಮೂಡಿಗೇರಿ, ತರೀಕೆರೆ ಭಾಗಗಳಲ್ಲಿ ಕಾಡು ಕೋಣಗಳ ಹಾವಳಿ ಹೆಚ್ಚಾಗಿದೆ. ಬೆಳೆ ಹಾನಿ ಜೊತೆಗೆ ಮನುಷ್ಯರ ಮೇಲೂ ದಾಳಿ ನಡೆಸುತ್ತಿರುವ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಕಾಡು ಕೋಣಗಳ ಸೆರೆಗೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಕೊಪ್ಪ ತಾಲೂಕಿನಲ್ಲಿ ಕಾಡು ಕೋಣಗಳ ಸೆರೆ ಕಾರ್ಯಾಚರಣೆ ಆರಂಭವಾಗಿದ್ದು ಅರಣ್ಯಾಧಿಕಾರಿಗಳು ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ವನ್ಯಜೀವಿ ಅಧಿಕಾರಿ ಕುಮಾರ್ ಪುಷ್ಕರ್ ಹಾಗೂ ಇತರೆ ಹಿರಿಯ ಅರಣ್ಯಾಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯುತ್ತಿದ್ದು 20ಕ್ಕೂ ಹೆಚ್ಚು ಅರಣ್ಯ ಇಲಾಖೆ ಸಿಬ್ಬಂದಿ, 6 ಮಂದಿ ವೈದ್ಯಾಧಿಕಾರಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಆಕಾಶವಾಣಿ 90ರ ವರ್ಷಾಚರಣೆ ಅಂಗವಾಗಿ ಕಾರವಾರ ಆಕಾಶವಾಣಿ ಹಾಗೂ ರೋಟರಿ ಕ್ಲಬ್ ಮತ್ತು ಅವರ್ ಸೋಷಿಯಲ್ ಗುಡ್ ಸಹಯೋಗದಲ್ಲಿ ಇಂದು ಬೆಳಿಗ್ಗೆ ಕಾರವಾರದ ರವೀಂದ್ರನಾಥ ಟ್ಯಾಗೂರ್ ಕಡಲ ತೀರದಿಂದ ಆಕಾಶವಾಣಿ ಕಚೇರಿಯವರೆಗೆ ವಾಕಥಾನ್ 2026 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರವಾರದ ಅವರ್ ಸೋಷಿಯಲ್ ಗುಡ್ ಸಂಸ್ಥೆಯ ಪವನ್ ಸಾವಂತ್, ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಜಿಲ್ಲಾ ಸಂಯೋಜಕಿ ಬಿಕೆ ಕವಿತಾ ಹಾಗೂ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥ ಟಿ ಶ್ಯಾಮ್ ಪ್ರಸಾದ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಆಕಾಶವಾಣಿ ಕಾರವಾರದ ಸಿಬ್ಬಂದಿ, ಸಾರ್ವಜನಿಕರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಜನರು ನಡಿಗೆಯಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದ ಕೊನೆಗೆ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಪ್ರಮಾಣ ಪತ್ರ ವಿತರಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡನೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ, ಭವಿಷ್ಯದಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸಲು ಕೇಂದ್ರ ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಸಮಾಧಾನ. ರಾಜ್ಯದ ಉಪವಿಭಾಗಾಧಿಕಾರಿಗಳ ಜೊತೆ ಸಚಿವ ಕೃಷ್ಣ ಬೈರೇಗೌಡ ಪ್ರಗತಿ ಪರಿಶೀಲನಾ ಸಭೆ. ಶಾಲೆಗಳಲ್ಲಿ ಹಿಜಾಬ್ ಧರಿಸಲು ಅವಕಾಶ, ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟೀಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಸಮಯ ಸರಿಯಾಗಿ 2:45:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
3: ಈ ಬೋಯರ್ ಯುದ್ಧ ಶುರುವಾಯಿತು. ಅಯುದ್ಧ ಕೆಲಸದಲ್ಲಿ ಗಾಂಧೀಜಿ ಭಾಗವಹಿಸಿದರು. ಆ ಯುದ್ಧದ ಕೆಲಸದಿಂದ ಬಿಡುಗಡೆ ಆದಮೇಲೆ ಈ ನನ್ನ ಕೆಲಸ ಇರೋ ದಕ್ಷಿಣ ಆಫ್ರಿಕಾದಲ್ಲೆಲ್ಲ ಭಾರತದಲ್ಲಿ ಅಂತ ಅನಿಸೋಕೆ ಶುರುವಾಯಿತು. ಭಾರತದಲ್ಲಿದ್ದಂಥ ಮಿತ್ರರು ಕೂಡ ಹಿಂದೆ ಬರಬೇಕು ಅಂತ ಒತ್ತಾಯ ಮಾಡ್ತಾಯಿದ್ರು. ಭಾರತದಲ್ಲಿ ಕೆಲಸ ಇದೆ ಬಾ ಅಂತ ಹೇಳ್ತಾಯಿದ್ರು. ಹೇಗಿದ್ದರು ಆಫ್ರಿಕಾ ಕೆಲಸ ನೋಡ್ಕೊಳ್ಳೋ ಖಾನ್ ಮತ್ತು ಮನ್ಸುಖ್ ಲಾಲ್ ನಾಜರ್ ಇದ್ದರು. ಆದ್ದರಿಂದ ಸಹೋದ್ಯೋಗಿಗಳಿಗೆ ಹೇಳಿ ನಾನು ಬಿಟ್ಕೊಡಿ ಅಂತ ಕೇಳ್ಕೊಂಡ್ರು. ಬಹಳ ಕೇಳ್ಕೊಂಡ್ಮೇಲೆ ಪ್ರಾರ್ಥನೆಯ ರೂಪಿ ಒಂದು ಸೆರತ್ತಿಗೆ ಒಪ್ಕೊಂಡ್ರಂತೆ. ಏನು ಅಂದರೆ, ಭಾರತಕ್ಕೆ ಪ್ರಯಾಣ ಮಾಡಿದ ಒಂದು ವರ್ಷದೊಳಗೆ ಆಫ್ರಿಕಾದ ಭಾರತೀಯರಿಗೆ ಅವಶ್ಯಕತೆ ಉಂಟಾದರೆ ಮತ್ತೆ ಆಫ್ರಿಕಾಕ್ಕೆ ವಾಪಸ್ ಬರಬೇಕು ಅಂತ. ಕಠಿಣ ಷರತ್ತು. ಆದರೆ ಏನು ಮಾಡೋದು, ಭಾರತೀಯರ ಬಗ್ಗೆ ಪ್ರೀತಿ ಇತ್ತಲ್ಲ, ಬರ್ತೀನಿ ಅಂತ ಒಪ್ಕೊಂಡ್ಬಿಟ್ಟೆ. ಆಗ ನೇಪಾಳ ಭಾರತೀಯರು ಇವ್ರಿಗೆ ಅತ್ಯಂತ ಪ್ರೇಮಾಮೃತದಲ್ಲಿ ಸ್ನಾನ ಮಾಡಿಸ್ಬಿಟ್ರು. ಎಲ್ಲಿ ಹೋದರೂ ಬೀಳ್ಕೊಡೆ ಸಮಾರಂಭಗಳು, ಅಭಿನಂದನೆ ಪತ್ರಗಳು ಕೊಟ್ಟರು. ಭಾರತಕ್ಕೆ ಹೋಗ್ತಾರಲ್ಲ ವಾಪಸ್. ಇನ್ನು ಹಿಂದಕ್ಕೆ 1899 ಭಾರತಕ್ಕೆ ಬಂದಾಗ ಕೂಡ ಉಡುಗೊರೆಗಳನ್ನು ಕೊಟ್ಟಿದ್ರು. ಆದರೆ ಈ ಸಲದ ಉಡುಗೊರೆಗಳು ಬಹಳ ವೈಭವಪೂರ್ಣವಾಗಿದ್ದವು. ಚಿನ್ನ ಬೆಳ್ಳಿ ವಸ್ತುಗಳಂತೂ ಇದ್ದೇ ಇದ್ದವು. ಇದ್ರ ಜೊತೆಗೆ ವಜ್ರದ ಪದಾರ್ಥಗಳು ಇದ್ದವು ಅಂತ ಗಾಂಧೀಜಿ ವಿಚಾರ ಮಾಡಿದರು. ಈ ಉಡುಗೊರೆಗಳನ್ನು ತಗೊಳ್ಳೋಕೆ ನನಗೆ ಏನು ಅಧಿಕಾರ ಇದೆ? ಅವುಗಳನ್ನು ಸ್ವೀಕರಿಸಿ ಯಾವ ಪ್ರತಿಫಲ ಇಲ್ಲದೆ ನಾನು ನಮ್ಮ ಜನರ ಸೇವೆ ಮಾಡ್ತೀನಿ ಅಂತ ಹೇಗೆ ಹೇಳ್ಕೊಳ್ಳಿ? ನಮ್ಮ ಕಕ್ಷಿಗಾರರು ಕೊಟ್ಟಿದ್ದ ಕೆಲವಂಥ ಉಡುಗೊರೆಗಳ ಹೊರತು ಉಳಿದವೆಲ್ಲ ನಮ್ಮ ಜನಕ್ಕೆ ನಾನು ಮಾಡಿದಂಥ

ಸಾರ್ವಜನಿಕ ಸೇವೆಗಾಗಿ ಬಂದ ಹುಡುಗರುಗಳು. ಈ ಬಂದಂಥ ಹುಡುಗರುಗಳನ್ನು ನೋಡಿದರು. ಅದರಲ್ಲಿ ಒಂದು 50 ಗಿನಿ, ಅಂದರೆ ಆಗಿನ ಕಾಲಕ್ಕೆ 800 ರೂಪಾಯಿ ಬೆಲೆ ಬಾಳುವಂಥ ಚಿನ್ನದ ಸರ ಇವರು ಹೆಂಡತಿ ಕೊಟ್ಟಿದ್ರಂತೆ. ಆದರೆ ಈ ವಸ್ತು ಕೊಟ್ಟದ್ದು ನನ್ನ ಸಾರ್ವಜನಿಕ ಕಾರ್ಯಕರಿಗಾಗಿ. ರಾತ್ರಿ ನಿದ್ದೆ ಬರಲಿಲ್ಲಂತೆ, ಅಶಾಂತರಾಗಿ ಕೊಠಡಿ ಒಳಗಡೆ ಹಿಂದಕ್ಕೆ ಮುಂದಕ್ಕೆ ಹುಚ್ಚರಂಗೆ ತಿರುಗಾಡಿದರು. ಪರಿಹಾರ ಕಾಣಿಸ್ಲಿಲ್ಲ. ಈ 1000 ರೂಪಾಯಿ ಬೆಲೆ ಬಾಳೋ ಉಡುಗೊರೆಗಳನ್ನು ಬಿಡೋದು ಕಷ್ಟ, ಆದರೆ ಇಟ್ಕೊಳ್ಳೋದು ಅದಕ್ಕಿಂತ ಹೆಚ್ಚು ಕಷ್ಟ ಅನ್ನಿಸ್ತು. ಮಕ್ಕಳ ವಿಚಾರ ಹೇಗೆ, ಹೆಂಡತಿ ವಿಚಾರ ಹೇಗೆ? ಸೇವೆ ಜೀವನಕ್ಕೆ ನನ್ನ ಜೀವನ ಸಿದ್ಧ ಮಾಡ್ತಾ ಇದ್ದೇನೆ, ಮಕ್ಕಳನ್ನತ್ತೆ ಸಿದ್ಧ ಮಾಡ್ತಾ ಇದ್ದೀನಿ, ಸೇವೆಯ ಪ್ರತಿಫಲ ಸೇವೆಯೇ ಅಂತ ಕೊಟ್ಟಿದ್ದೆ. ನನ್ನ ಮನೆಯಲ್ಲಿ ಈ ಬೆಲೆಯಾದ ಒಡವೆಗಳು ಇರಲಿಲ್ಲ. ನಾನು ಬಹಳ ಬೇಗ ಜೀವನವನ್ನು ಸರಳ ಮಾಡ್ಕೊಳ್ತಾ ಇದ್ವಿ. ಹಾಗಿರುವಾಗ ಚಿನ್ನದ ಗಡಿಯಾರಗಳನ್ನು ಇಟ್ಕೊಳ್ಳೋಕೆ ನಮಗೆ ಹೇಗೆ ಸಾಧ್ಯ ಆದೀತು? ಚಿನ್ನದ ಸರಗಳನ್ನು, ವಜ್ರದ ಉಂಗುರಗಳನ್ನು ಧರಿಸೋದು ಹೇಗೆ? ಜನರಿಗೆ ಆಸೆಗಳನ್ನು ಗೆಲ್ಲರಿ ಅಂತ ಹೇಳ್ತಾ ಇದ್ದೆ. ಒಂದು ತೀರ್ಮಾನಕ್ಕೆ ಗಾಂಧಿ ಬಂದರು, ಒಡವುಗಳನ್ನೆಲ್ಲ ನಾನು ಇಟ್ಕೊಳ್ಳೋದಿಲ್ಲ, ಅವುಗಳನ್ನು ನಮ್ಮ ಜನಕ್ಕಾಗಿ ಒಂದು ಟ್ರಸ್ಟ್ ಮಾಡಿ, ಅದಕ್ಕೆ ಪಾರ್ಸಿ ರುಸ್ತುಂಜಿಯವರನ್ನು ಇನ್ನು ಕೆಲವು ಟ್ರಸ್ಟಿಗಳನ್ನಾಗಿ ಮಾಡಿ ಒಂದು ಪತ್ರ ಬರೆದರು. ಮರುದಿನ ಬೆಳಗ್ಗೆ ಹೆಂಡತಿ ಮಕ್ಕಳ ಜೊತೆ ಸಮಾಲೋಚನೆ ಮಾಡಿ ಈ ಹೊರೆ ಕಳ್ಕೋಬೇಕು ಅಂತ ತೀರ್ಮಾನ ಮಾಡಿದೆ. ಹೆಂಡತಿನ ಒಪ್ಪಿಸೋದು ಸ್ವಲ್ಪ ಕಷ್ಟ ಆಗ್ಬೋದು, ಮಕ್ಕಳನ್ನ ಒಪ್ಪಿಸೋದು ಅಷ್ಟು ಕಷ್ಟ ಆಗಲಾರದು ಅಂತ ಅಂದ್ಕೊಂಡಿದ್ರು ಗಾಂಧಿ. ಮಕ್ಕಳು ಒಪ್ಕೊಂಡ್ರು, ನಮ್ಮ ಬೆಲೆ ಬಾಳೋಂಥ ವಸ್ತುಗೆ ಬೇಡ, ಅವುಗಳನ್ನ ಜನರಿಗೆ ಹಿಂತಿರುಗಿಸ್ಬಿಡ್ಬೇಕು, ನಾವು ಬೇಕಾದಾಗ ನಾವೇನು ಕೊಂಡ್ಕೊಂಡ್ರೆ ಸುಲಭದಲ್ಲಿ ಅಂತ ಅಂದ್ಕೊಂಡ್ರು. ಹಾಗಾದ್ರೆ ನಿಮ್ಮ ತಾಯಿಗೆ ಹೇಳ್ತೀರಾ ಅಂದರು. ಹೌದು, ನಮ್ಮ ಹೊಣೆಗಾರಿಕೆ ನಾವು ಹೇಳ್ತೀವಿ ಅಂದರು. ಹೇಳೋದೇನೋ ಸುಲಭ ಆಯಿತು, ಆದರೆ ಹೆಂಡತಿ ಹೇಳಿದ್ರಂತೆ ನಿಮಗದು ಬೇಕಾಗದೇ ಇರ್ಬೋದು, ನಿಮ್ಮ ಮಕ್ಕಳಿಗೂ ಬೇಕಾಗದೇ ಇರ್ಬೋದು, ನೀವು ಪುಸಲಾಯಿಸಿದರೆ ನಿಮ್ಮ ತಾಳ ಕುಣಿತಾರೆ ಅವರು, ಆದರೆ ಅವುಗಳನ್ನ ಧರಿಸೋದನ್ನು ನೀವು ಒಪ್ಪೋದಿಲ್ಲ, ನನಗೆ ಅರ್ಥ ಆಗ್ತದೆ. ಆದರೆ ನನ್ನ ಸೊಸೆಯರ ವಿಚಾರ ಹೇಗೆ, ಅವು ಬೇಕೇ ಬೇಕು, ನಾಳೆ ಏನಾಗುತ್ತೋ ಬಲ್ಲವರು ಯಾರು? ಇಷ್ಟು ಪ್ರೀತಿಯಿಂದ ಅವ್ರು ಕೊಟ್ಟಂಥ ಉಡುಗೊರೆಗಳನ್ನು ನಾನು ಎಂದಕ್ಕೂ ಹಿಂದೆ ಕೊಡೋದಿಲ್ಲ ಅಂತ ವಾದ ಮಾಡಿದರು. ಅದ್ರ ಜೊತೆಗೆ ಅಳೋದು ಕರೆಯೋದು. ಆದರೆ ಮಕ್ಕಳು ಬಿಡಲಿಲ್ಲ, ಇವರು ಬಿಡಲಿಲ್ಲ. ಮೃದುವಾಗಿ ಹೇಳಿದ್ರಂತೆ, ಮಕ್ಕಳಿಗೆ ಮದುವೆ ಆಗೋದಕ್ಕೆ ಇನ್ನೂ ಕಾಲ ದೂರ ಇದೆ, ಬಾಲ್ಯದಲ್ಲೇ ಮದುವೆ ಮಾಡೋದು ನಮಗಿಷ್ಟ ಇಲ್ಲಲ್ಲ, ಅವ್ರ ವಯಸ್ಸಾದ ನಂತರ ಅವ್ರ ಪಾಡನ್ನು ಅವ್ರು ನೋಡ್ಕೋತಾರೆ. ಒಡವುಗಳೇ ಆಸೆ ಇರೋರನ್ನ ನಾವೇನು ಸೊಸೆಯರಾಗಿ ತರೋದಿಲ್ಲ. ಹಾಗೂ ಒಡವುಗಳು ಕೂಡಲೇ ಬೇಕಾದ್ರೆ ನಾನಿದ್ದೇನಲ್ಲ, ಆಗ ನನ್ನನ್ನು ಕೇಳಿದ್ರಾಯ್ತು. ಆಗ ಕಸ್ತೂರ್ಬ ಹೇಳ್ತಾರಂತೆ, ನಿಮ್ಮನ್ನು ಕೇಳೋದ, ನಿಮ್ಮ ವಿಷಯ ನನಗೆ ಚೆನ್ನಾಗಿ ಗೊತ್ತಾಗಿದೆ, ಈಗಲೇ ನನ್ನ ಒಡವೆಗಳು ಒಂದು ಇಲ್ದಂಗೆ ಮಾಡಿದ್ದೀರಿ, ನೀವೇ ನಿಮ್ಮ ಒಡಿ ಸೊಸೆಯರಿಗೆ ಒಡವೆ ತಂದುಕೊಡ್ತೀರಾ? ಇವತ್ತಿಂದಾನೇ ಮಕ್ಕಳನ್ನು ಬೈರಾಗಿಗಳನ್ನು ಮಾಡೋಕೆ ಹೊರಟಿದ್ದೀರಿ, ಆಭರಣಗಳನ್ನು ಹಿಂದಕ್ಕೆ ಕೊಡೋದಿಲ್ಲ. ಅದಲ್ಲ, ನನ್ನ ಹಾರದ ಮೇಲೆ ನಿಮಗೇನು ಅಧಿಕಾರ ಅಂತ ಕೇಳಿದರು. ಗಾಂಧಿ ಹೇಳ್ತಾರೆ, ಆದರೆ ಹಾರವನ್ನು ನೀವು ಮಾಡಿ ಸೇವೆ ಕೊಟ್ಟಿದ್ದಾರೇನು? ಇಲ್ಲ, ಅದು ನೀವು ಮಾಡಿ ಸೇವೆ ಕೊಟ್ಟದ್ದು, ಆದರೆ ನಿಮ್ಮ ಸೇವೆ ನಾನು ಮಾಡಿಲ್ವಾ? ಹಗಲು ರಾತ್ರಿ ನಿಮಗಾಗಿ ದುಡಿದಿದ್ದೀನಿ, ಅದು ಸೇವೆ ಅಲ್ವಾ? ನೀವು ಯಾರ್ಯಾರನ್ನು ಕರ್ಕೊಂಬರ್ತೀರಿ ಮನೆಗೆ, ನಾನು ಕಣ್ಣೀರು ಹರಿಸ್ಬಿಟ್ಟಿದ್ದೀರಿ, ಅವರೆಲ್ಲರದ್ದು ಚಾಕರಿ ಮಾಡಿದ್ದೇನೆ ಅಂತ ಕಸ್ತೂರ್ಬಾತ್ರು. ಅವ್ರ ಬಾಣ ಎಲ್ಲ ತೀಕ್ಷ್ಣವಾಗಿದ್ದು, ಕೆಲವು ಇವರಲ್ಲಿ ನಾಟಿದ್ದು. ಆದರೆ ಒಡವೆಗಳನ್ನು ಹಿಂದಿರುಗಿಸಲೇಬೇಕು ಅನ್ನೋ ದೃಢ ಸಂಕಲ್ಪ ಗಾಂಧೀಜಿಯದಾಗಿತ್ತು. ಕೊನೆಗೆ ಹೇಗೋ ಕಸ್ತೂರ್ಬ ಒಪ್ಕೊಂಡ್ರು. 1896 ಮತ್ತು 1901 ದೊರೆತಂಥ ಎಲ್ಲ ಉಡುಗೊರೆಗಳನ್ನು ಹಿಂದಿರುಗಿಸ್ಬಿಟ್ರು, ಒಂದು ಟ್ರಸ್ಟ್ ಮಾಡಿ ಪತ್ರ ಕೊಟ್ಬಿಟ್ರು. ಒಡವೆಗಳನ್ನು ಅಥವಾ ಧರ್ಮದರ್ಶಿಗಳ ಅಭಿಪ್ರಾಯ ಪ್ರಕಾರ ಅನುಗುಣವಾಗಿ ದಕ್ಷಿಣ ಆಫ್ರಿಕೆಯ ಭಾರತೀಯರ ಸೇವೆಗೆ ವಿನಿಯೋಗಿಸಬೇಕು ಅಂತ ಹೇಳಿ ಒಂದು ಬ್ಯಾಂಕ್ನಲ್ಲಿ ಇಟ್ಬಿಟ್ರಂತೆ. ಸಾರ್ವಜನಿಕ ಕಾರ್ಯಗಳಿಗಾಗಿ ನಮಗೆ ಹಣ ಬೇಕಾಗಿ ಬಂದಾಗ ಆ ಟ್ರಸ್ಟನ್ನು ತೊಗೊಳ್ಬೇಕು ಅಂತ ತೀರ್ಮಾನ ಆಯಿತು. ಟ್ರಸ್ಟ್ ಈಗಲೂ ಇದೆ, ಅದು ಅವಶ್ಯವಾದಾಗ ಬಳಕೆ ಆಗ್ತಾ ಇದೆ ಅಂತ ನೆನೆಸ್ಕೋತಾರೆ ಗಾಂಧಿ. ಅದು ಕ್ರಮವಾಗಿ ನಡೀತಾ ಇದೆ ಅಂತ ಗಾಂಧೀಜಿ ಮುಂದೆ ನೆನೆಸ್ಕೊಳ್ಳೋದು. ಈ ಕಾರ್ಯದಿಂದ ನನಗೆಂದೂ ಪಶ್ಚಾತ್ತಾಪ ಉಂಟಾಗಲಿಲ್ಲ. ದಿನಗಳು ಕಳೆದ ಹಾಗೆ ನನ್ನ ಹೆಂಡತಿಗೂ ಅದರ ಔಚಿತ್ಯ ಗೊತ್ತಾಗ್ತಾ ಬಂದಿದೆ. ಅದು ನಮ್ಮನ್ನು ಅನೇಕ ದುರಾಸೆಗಳಿಂದ ರಕ್ಷಿಸಿದೆ ಅಂತ ಹೇಳ್ತಾರೆ. ಬಹಳ ದೊಡ್ಡ ಮಾತು ಗಾಂಧೀಜಿ ಹೇಳೋದು. ಸಾರ್ವಜನಿಕ ಕೆಲಸಗಾರ ಬೆಲೆಯಾದ ಉಡುಗೊರೆಗಳನ್ನು ಸ್ವೀಕರಿಸಕೂಡದು ಅನ್ನುವಂಥದ್ದು ಗಾಂಧೀಜಿ ಸ್ಪಷ್ಟ ಅಭಿಪ್ರಾಯ ಆಗಿತ್ತು. ಹಡಗಿನಲ್ಲಿ ಭಾರತಕ್ಕೆ ಹೊರಟರು. ದಾರಿಯಲ್ಲಿ ಮಾರಿಷಸ್ ಬಂದರದಲ್ಲಿ ಹಡಗು ನಿಲ್ತಾ ಇತ್ತು. ಅಲ್ಲಿ ಹಡಗು ಸ್ವಲ್ಪ ಹೆಚ್ಚು ಕಾಲ ನಿಲ್ತಿರೋದ್ರಿಂದ ಅಲ್ಲಿ ಇಳಿದು ಮಾರಿಷಸ್ ಸ್ಥಿತಿಗತಿಗಳನ್ನು ತಿಳ್ಕೊಂಡು ಒಂದು ದಿವಸ ಅಲ್ಲಿ ಗವರ್ನರ್ ಆಗಿದ್ದಂಥ ಚಾರ್ಲ್ಸ್ ಬ್ರೂಸ್ ಅವರ ಅತಿಥಿಯಾಗಿದ್ದರು. ಭಾರತ ತಲುಪಿದ ಮೇಲೆ ಸ್ವಲ್ಪ ಕಾಲ ದೇಶದಲ್ಲಿ ಸುತ್ತಾಡಿದರು. ಅದು 1901 ಕಾಂಗ್ರೆಸ್ ಮಹಾಸಭೆ ದಿನ್ ಶಾ ವಾಚಾ ಅವರ ಅಧ್ಯಕ್ಷತೆಯಲ್ಲಿ ಕಲ್ಕತ್ತಾದಲ್ಲಿ ಸೇರ್ತಾ ಇತ್ತು. ಆ ಸಭೆಗೆ ಹೋದರು ಗಾಂಧಿ. ಅವರಿಗೆ ಕಾಂಗ್ರೆಸ್ ಮಹಾಸಭೆಯ ಮೊದಲನೇ ಅನುಭವ. ಇವರು ಮುಂಬೈಯಿಂದ ಹೋಗುವಾಗ ಸರ್ ಫಿರೋಜ್ ಶಾ ಮೆಹ್ತಾ ಪ್ರಯಾಣ ಮಾಡ್ತಾ ಇದ್ದರಲ್ಲ, ಅದೇ ರೈಲು ಗಾಡಿಯಲ್ಲಿ ಪ್ರಯಾಣ ಮಾಡಿದರು. ಅವರೊಂದಿಗೆ ದಕ್ಷಿಣ ಆಫ್ರಿಕಾ ಕೆಲವು ವಿಷಯಗಳನ್ನು ಮಾತಾಡಬೇಕಾಗಿತ್ತು. ಅವರು ಅತ್ಯಂತ ರಾಜವೈಭವದಿಂದ ಜೀವನ ನಡೆಸಿದ್ದನ್ನು ಗೊತ್ತಿತ್ತು ಅಂತ ಬರೀತಾರೆ. ಅವರು ತಮಗಾಗಿಯೇ ಒಂದು ವಿಶೇಷ ಗಾಡಿ ಮಾಡಿಕೊಂಡಿದ್ರಂತೆ. ಮಧ್ಯ ಮಾರ್ಗದೊಳಗೆ ಸ್ವಲ್ಪ ಕಾಲ ಅವ್ರ ಗಾಡಿಯಲ್ಲಿ ಕುಳಿತು ಮಾತಾಡಬೇಕು ಅಂತ ಸೂಚನೆ ಇತ್ತು. ಅವರು ಎಷ್ಟು ಚೆಂದ

ದಾಖಲೆ ಮಾಡ್ತಾರೆ ಇದನ್ನಂತ. ಮೊದಲೇ ಗೊತ್ತಾಗಿದ್ದು ಸ್ಟೇಷನ್ನಲ್ಲಿ ಅವ್ರ ಗಾಡಿಗೆ ಹೋಗಿ ಅವ್ರನ್ನ ಕಂಡರು. ಅವರೊಂದಿಗೆ ದಿನ್ಶಾ ವಾಚ ಮತ್ತು ಸರ್ ಚಿಮನ್ ಲಾಲ್ ಸೆಟ್ಲ್ ವಾರ್ಡ್ ಇವರೆಲ್ಲ ಕೂತಿದ್ರು. ರಾಜಕೀಯ ವಿಷಯಗಳನ್ನ ಚರ್ಚೆ ಮಾಡ್ತಾಯಿದ್ರು. ಸರ್ ಫಿರೋಜ್ ಶಾ ಗಾಂಧೀಜಿ ನೋಡಿದ ತಕ್ಷಣ, ಗಾಂಧಿ ನಿಮಗಾಗಿ ನಾನು ಏನೂ ಮಾಡೋಂಗೆ ಕಾಣಿಸಲ್ಲ, ನೀವು ಹೇಳೋ ನಿರ್ಣಯವನ್ನೇನೋ ಅಂಗೀಕರಿಸ್ತೇವೆ, ಆದರೆ ನಮ್ಮ ದೇಶದಲ್ಲಿಯೇ ನಮಗೆ ಯಾವ ಹಕ್ಕು ಇದ್ದಾವೆ? ನಮ್ಮ ದೇಶದಲ್ಲಿ ನಮಗೆ ಅಧಿಕಾರ ದೊರೆಯುವವರಿಗೆ ವಸಾಹತುಗಳಲ್ಲಿ ನಿಮ್ಮ ಸ್ಥಿತಿ ಉತ್ತಮ ಆಗೋದಿಲ್ಲ ಅನ್ನೋದು ನನ್ನ ನಂಬಿಕೆ ಅಂತ ಹೇಳಿಬಿಟ್ರು. ಅದನ್ನು ಕೇಳಿ ಗಾಬರಿ ಆಗಿಬಿಟ್ಟಿತು ಗಾಂಧೀಜಿಗೆ. ಸೆಟ್ಲ್ ವಾರ್ಡವರು ಹಂಗೆ ಹೇಳಿಬಿಟ್ರು. ದಿನ್ಶಾರ್ ಅವರು ಇವ್ರನ್ನ ದಯಾದೃಷ್ಟಿಯಿಂದ ನೋಡಿದರು. ಫಿರೋಜ್ ಶಾರನ್ನ ಒಪ್ಪಿಸೋಕೆ ಪ್ರಯತ್ನ ಮಾಡಿದರು ಇವರು. ಆದರೆ ಮುಂಬೈನ ಅನಭಿಷಕ್ತ ರಾಜ ಅವರು ಅವ್ರನ್ನ ಒಪ್ಪಿಸೋದಂದ್ರೆ ಹೇಗೆ ಆಯಿತು, ಸಭೆ ನಿರ್ಣಯ ಆದರೂ ಇಡಿ ಅಂತ ಹೇಳಿ ಅವಕಾಶ ಸಿಕ್ಕದಕ್ಕೆ ತೃಪ್ತಿ ಆಗಬೇಕಾಯಿತು. ಪ್ರೋತ್ಸಾಹ ಕೊಡಬೇಕಂತ ವಾಚ ಹೇಳಿದ್ರಂತೆ, ನಿಮ್ಮ ನಿರ್ಣಯ ಸ್ವಲ್ಪ ತೋರಿಸ್ತೀರಿ ನನಗೆ ಅಂತ ಹೇಳಿ ಹೋದರು. ಅವ್ರನ್ನ ವಂದಿಸಿ ಮುಂದಿನ ಸೆಷನಲ್ಲಿ ಗಾಂಧಿ ಬೇರೆ ಕಂಪಾರ್ಟ್ಮೆಂಟಿಗೆ ಹೋದರು. ಕಲ್ಕತ್ತಾ ಸೇರಿಕೊಂಡ್ರು. ಅಧ್ಯಕ್ಷರನ್ನು ಸ್ವಾಗತ ಸಮಿತಿಯವರು ವೈಭವದಿಂದ ಅವ್ರು ಬಿಡಾರೆ ಕರ್ಕೊಂಡು ಹೋದರು. ನಾನು ಎಲ್ಲಿ ಇಳ್ಕೋಬೇಕು ಅಂತ ಸ್ವಯಂ ಸೇವಕನ ಕೇಳಿದ್ರಂತಿವ್ರು. ಆತ ರಿಪ್ಪನ್ ಕಾಲೇಜಿಗೆ ಕರ್ಕೊಂಡು ಹೋದ. ಅದು ಪ್ರತಿನಿಧಿಗಳ ಬಿಡಾರ ಆಗಿತ್ತು. ಅದೃಷ್ಟ ಚೆನ್ನಾಗಿತ್ತು ಗಾಂಧೀಜಿದು, ಲೋಕಮಾನ್ಯ ತಿಲಕರು ಅಲ್ಲೇ ಇಳ್ಕೊಂಡಿದ್ರು. ಸಹಜವಾಗಿ ಏನಾಗ್ತಿತ್ತು, ಲೋಕಮಾನ್ಯ ತಿಲಕರು ಎಲ್ಲಿರ್ತಾರೋ ಅಲ್ಲೊಂದು ದರ್ಬಾರ್ ಇದ್ದಂಗೆ ಇರ್ತಿತ್ತಂತೆ. ಅದು ಗಾಂಧಿ ಹೇಳ್ತಾರೆ, ನಾನೇನಾದರೂ ಒಬ್ಬ ಚಿತ್ರಕಾರ ಆಗಿದ್ದರೆ ಹಾಸಿಗೆ ಮೇಲೆ ಅವ್ರು ಕೂತುಕೊಳ್ತಂತ ಚಿತ್ರ ಬಿಡಿಸ್ತಾ ಇದ್ದೆ. ಅಸಂಖ್ಯಾತ ಜನರ ಪೈಕಿ ಒಬ್ಬರು ಮಾತ್ರ ನೆನಪಿದ್ದದ್ದು, ಅಮೃತ ಬಜಾರ್ ಪತ್ರಿಕೆ ಸಂಪಾದಕರಾದಂಥ ಬಾಬು ಮೋತಿಲಾಲ್ ಘೋಷ್ರು. ಅವ್ರ ಜೋರಾದ ನಗು ಧ್ವನಿ ಅದು ಮರೆಯೋಗಿರಲಿಲ್ಲ. ಆದರೆ ಬಿಡಾರ ಸ್ಥಿತಿಗತಿಗಳನ್ನು ಕೂರಿಸಿ ಅಲ್ಲಿ ಬರೀಬೇಕು. ಆ ಸ್ವಯಂ ಸೇವಕರು ಒಬ್ಬರಿಗೊಬ್ಬರು ಅಡ್ಡಿ ಮಾಡ್ತಾಯಿದ್ರು. ಒಬ್ಬನಿಗೊಂದು ಕೆಲಸ ಹೇಳಿದರೆ ಅದು ಇನ್ನೊಬ್ಬನಿಗೆ ಹೇಳ್ತಾ ಇದ್ದ, ಅವನು ಮೂರನೇದವನಿಗೆ, ಮೂರನೇದ ನಾಲ್ಕನೇ ಹೇಳ್ತಿದ್ದ. ಪಾಪ ಪ್ರತಿನಿಧಿಗಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಅದು ಗಾಂಧೀಜಿ ಏನು ಮಾಡಿದರು, ಸೇವೆ ಅಂದರೆ ಏನು ಅಂತ ಹೇಳ್ಕೊಡ್ಬೇಕು. ಸೇವೆ ಅನ್ನೋದು ಇದ್ದಕ್ಕಿದ್ದಂತೆ ನಾಯಿ ಕೊಡೆ ಹಂಗೆ ಬೆಳೆಯೋಲ್ಲ. ಅದು ಮೊದಲು ಇಚ್ಛೆ ಇರಬೇಕು, ಆನಂತರ ಅನುಭವ ಅಭ್ಯಾಸ ಆಗಬೇಕು. ಅವರಲ್ಲಿ ಅನುಭವ ಇರಲಿಲ್ಲ. ಕಾಂಗ್ರೆಸ್ ವರ್ಷದಲ್ಲಿ ಮೂರು ದಿನ ಸಭೆ ಸೇರಿ ಅಂತ ನಿದ್ರೆ ಮಾಡಿಬಿಡ್ತಿತ್ತು. ವರ್ಷಕ್ಕೊಂದು ಸಲ ಮೂರು ದಿವಸ ಸೇರೋ ಪ್ರದರ್ಶನದಿಂದ ಯಾವ ತರಬೇತಿ ದೊರೆತಿತ್ತು? ಪ್ರತಿನಿಧಿಗಳು ಸ್ವಯಂ ಸೇವಕರು ಹಾಗೇ ಇದ್ದರು. ಅವ್ರಿಗೂ ಉತ್ತಮವಾದಂಥ ಹೆಚ್ಚು ಕಾಲ ಸಿದ್ಧತೆ ಇರಲಿಲ್ಲ. ಅವ್ರು ಯಾವ ಕಾರ್ಯವನ್ನು ತಾವೇ ಮಾಡ್ಕೋತಾ ಇರಲಿಲ್ಲ. ಇಲ್ಲಿ ಸಹ ಅಸ್ಪೃಶ್ಯತೆ ಸಾಕಷ್ಟು ಪ್ರಮಾಣದಲ್ಲಿತ್ತು. ತಮಿಳರ ಪಾಕಶಾಲೆ ಉಳಿದ ಪಾಕಶಾಲೆಗಿಂತ ದೂರ ಇತ್ತು. ತಮಿಳು ಪ್ರತಿನಿಧಿ ಊಟ ಮಾಡುವಾಗ ಬೇರೆಯವ್ರು ನೋಡಿದರೆ ಸಹ ಅವ್ರ ಮೈಲಿಗೆ ಉಂಟಾಗ್ತಿತ್ತು. ಆದ್ದರಿಂದ ಅವ್ರಿಗೆ ಕಾಲೇಜ್ ಆವರಣದಲ್ಲಿ ಕಿಟ್ಟಿಗೆ ಗೋಡೆಗಳಿಂದ ಮರೆಯಾದಂಥ ಒಂದು ಅಡುಗೆ ಮನೆಯನ್ನು ಮಾಡಿದರು. ಅದರಲ್ಲಿ ಹೊಗೆ ತುಂಬಿ ಉಸಿರಾಡಿಸೋದು ಕಷ್ಟ ಆಗಿತ್ತು. ಅಡುಗೆ ಮನೆ, ಸ್ನಾನದ ಮನೆ, ಬಚ್ಚಲ ಮನೆ ಎಲ್ಲೂ ಅದೇ ಆಗಿತ್ತು. ಇದೊಂಥರ ನನಗೆ ವರ್ಣಧರ್ಮದ ಆಭಾಸ ಅಂತ ತೋರಿಸ್ತು ಅಂತ ಬರೀತಾರೆ. ಕಾಂಗ್ರೆಸ್ ಪ್ರತಿನಿಧಿಗಳಲ್ಲೇ ಇಂಥ ಅಸ್ಪೃಶ್ಯತೆ ಇದ್ದ ಮೇಲೆ ಇವ್ರನ್ನ ಆರಿಸಿ ಕಳಿಸಿದಂಥ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಇರಬೇಕು ಅಂತ ಯೋಚನೆ ಮಾಡಿದರು. ಕೊಳೆ ಅಂತೂ ಅಸಾಧ್ಯ ಕೊಳೆ. ಎಲ್ಲಿ ನೋಡಿದಲ್ಲಿ ನೀರು ಹಳ್ಳ ಹಳ್ಳ ನಿಂತ್ಕೊಂಡಿರ್ತಿತ್ತು. ಕಕ್ಕಸ್ಗಳು ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದವು. ಅವಾಗ ದುರ್ಗಂಧ ನೆನೆಸ್ಕೊಂಡ್ರೆ ಈಗಲೂ ಮೈ ಜುಮ್ ಅಂತದೆ ಅಂತಾರೆ ಗಾಂಧಿ. ಸ್ವಯಂ ಸೇವಕ ತೋರಿಸಿದ್ರಂತೆ. ಆತ ಸ್ಪಷ್ಟವಾಗಿ ಹೇಳಿದಂತೆ, ನಮ್ಮ ಕೆಲಸ ಅಲ್ಲ, ಜಾಡಮಾಲಿ ಕೆಲಸ ಅಂದ. ಗಾಂಧೀಜಿ ಹಾಗಾದ್ರೆ ಒಂದು ಪೊರಕೆ ಕೊಡಿ ಅಂತ ಕೇಳಿದರು. ಆಶ್ಚರ್ಯದಿಂದ ಇವನೇ ನೋಡಿದವನು, ಒಂದು ಪೊರಕೆ ಕೊಡಪ್ಪ ನೀನು ಅಂಥೇಳಿ ತಾವೇ ಕಕ್ಕಸ್ಸನ್ನು ಶುದ್ಧಿ ಮಾಡಿದರು. ಅದು ನನ್ನಷ್ಟಕ್ಕೇ ಆಯಿತು. ಜನರ ಗುಂಪು ಜಾಸ್ತಿ ಆಗಿತ್ತು, ಕಕ್ಕಸ್ಗಳು ಕಡಿಮೆ ಆದ್ದರಿಂದ ಪದೇ ಪದೇ ಶುದ್ಧಿ ಮಾಡೋದು ಅವಶ್ಯಕವಾಗಿತ್ತು. ಇದು ನನ್ನ ಶಕ್ತಿಗೆ ಮೀರಿದಂಥ ಕೆಲಸ ಆಗಿತ್ತು. ಆದರೆ ನಾನು ನನ್ನ ಕಾರ್ಯವನ್ನು ಮಾಡಿಕೊಂಡು ತೃಪ್ತಿ ಆಗಬೇಕಾಯಿತು. ಇತರರು ಆ ದುರ್ಗಂಧವನ್ನು ಕೊಳಕನ್ನು ಮನಸ್ಸಿಗೆ ಹಚ್ಚಿಕೊಂಡಂತೆ ಕಾಣಿಸ್ಲಿಲ್ಲ ಅಂತ ಬರೀತಾರೆ. ಇದನ್ನು ಗಮನಿಸಬೇಕು, ಆಗಿನ ಕಾಲಕ್ಕೆ ಇದು. ಇಷ್ಟೇ ಅಲ್ಲ, ಕೆಲವು ಪ್ರತಿನಿಧಿಗಳು ಕೂಡ ತಮ್ಮ ಕೊಠಡಿಗಳ ಹೊರ ಆವರಣವನ್ನೇ ರಾತ್ರಿ ಹೊತ್ತು ಪೈಖಾನೆ ಸ್ಥಳ ಮಾಡಿಕೊಂಡಿದ್ದರು. ಪ್ರಾತಃಕಾಲ ಆ ಸ್ಥಳಗಳನ್ನೆಲ್ಲ ಸ್ವಯಂ ಸೇವಕರು ತೋರಿಸಿದಾಗ ಸ್ವಚ್ಛತೆ ಕಾರ್ಯ ಮಾಡೋದಕ್ಕೆ ಯಾರೂ ಬರಲಿಲ್ಲ ಅಂತ ದಾಖಲೆ ಮಾಡ್ತಾರೆ. ಗಾಂಧೀಜಿ ತಾವೇ ಸ್ವಚ್ಛ ಮಾಡೋಕ್ಕೆ ಶುರು ಮಾಡಿದಾಗ ಆ ಗೌರವಕ್ಕೆ ಭಾಗಿಯಾಗೋದಕ್ಕೂ ಯಾರೂ ಸಿದ್ಧ ಆಗಲಿಲ್ಲ. ಅಂದರೆ ಎತ್ತರದ ಮಟ್ಟದಲ್ಲಿ ತೀರ್ಮಾನ ತೆಗೆದುಕೊಳ್ಳೋರ ಶುದ್ಧತೆ ಇಲ್ಲದೆ ಹೋದರೆ ಸಮಾಜದಲ್ಲಿ ಏನಾಗ್ತದೆ ಅನ್ನೋದ್ರ ಬಗ್ಗೆ ಗಾಂಧೀಜಿ ಬಹಳ ದೊಡ್ಡ ದೂರದೃಷ್ಟಿಯನ್ನು ಇಟ್ಟು ನೋಡ್ತಾರೆ.

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಈಗ ಕೇಳಿ ಶಾಂತಾ ಜಯತೀರ್ಥ ಅವರು ಹಾಡಿರುವ ಮೀರಾ ಭಜನ್.

0: ತೋರಿಸೋ.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆವುಗಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ

0: ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಇದುವರೆಗೆ ಮುಂಬೈ ವಿದ್ಯಾಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಶ್ರೋತೃಗಳೇ, ಈಗ ಸಮಯ 5:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಕಾರವಾರ. ಗೀತೆಗೊಂದು ಪ್ರಶ್ನೆ, ನೇರ ಫೋನಿನ್ ಕಾರ್ಯಕ್ರಮ. ಹಾಡು ಕೇಳುತ್ತಾ ಕರೆ ಮಾಡಿ ಪ್ರಶ್ನೆಗೆ ಉತ್ತರಿಸಿ.

0: ನಮ್ಮ ಶ್ರೋತೃ ಬಾಂಧವರೆಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮ ನಡೆಸಿಕೊಡಲು ಸ್ಟುಡಿಯೋದಲ್ಲಿ ನಾನು ಶೋಭಾನಂದ ನಾಯ್ಕ್ ನಾನಿದ್ದೇನೆ. ನನ್ನ ಜೊತೆ ರೂಪಾ ಅವರಿದ್ದಾರೆ.
1: ಕೆಳಗುರಿಗೆಲ್ಲ
0: ನಮಸ್ಕಾರ ತಿಳಿಸ್ಬಿಡೋಣ. ಹಾಗೆ
1: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆ 2253 45 ಎಸ್ಟಿಡಿ ಕೋಡ್ 08382. ಹಾಗೇನೆ ಮೊಬೈಲ್ ಸಂಖ್ಯೆ 9480249740.
0: ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಮತ್ತು ನಮ್ಮ ಕಾರ್ಯಕ್ರಮದ ನಿಯಮ ಗೊತ್ತೇ ಇದೆ, ಗೀತೆಯನ್ನು ಪ್ರಸಾರ ಮಾಡಿ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳ್ತೀವಿ. ಕೇಳುಗರು ಉತ್ತರವನ್ನು ಕಂಡುಹಿಡಿದು ನಮಗೆ ಹೇಳಬೇಕು, ಉತ್ತರವನ್ನು ಹೇಳಬೇಕು. ಇದು ನಮ್ಮ ಕಾರ್ಯಕ್ರಮದ ನಿಯಮ. ಸರಿ, ಇಂದಿನ
1: ಗೀತೆಯನ್ನು
0: ಇಂದಿನ ಗೀತೆ ಮೊದಲ ಗೀತೆ ಯಾವುದಂತ ಪ್ರಸಾರ ಮಾಡೋಣ.
1: ಸರಿ.

0: ಹಲೋ
1: ಹಲೋ
0: ಹಲೋ ನಮಸ್ಕಾರ.
1: ಬೆಂಗಳೂರಿಂದ
0: ಬೆಂಗಳೂರಿಂದ ಸುಬ್ರಹ್ಮಣ್ಯ ಅವರು.
1: ಹೌದು ಮೇಡಮ್,
0: ಹೇಳಿ ಸರ್, ಹೇಗಿದ್ದೀರಿ? ನಾವೆಲ್ಲರೂ ಚೆನ್ನಾಗಿದ್ದೇವೆ ಸರ್. ಸರಿ, ಪ್ರಶ್ನೆಯನ್ನ ಕೇಳ್ಬೋದಾ?
1: ಕೇಳಿ ಮೇಡಮ್.
0: ಹಾ, ಗೃಹ ಬಳಕೆಯ ಎಲ್ ಪಿ ಜಿ

0: ಸಿಲಿಂಡರ್ಗಳಲ್ಲಿರುವ ಮೂಲ ವಸ್ತು ಯಾವ ರೂಪದಲ್ಲಿರುತ್ತದೆ?
1: ಅಡುಗೆ ಅನಿಲ. ಅಡುಗೆ ಅನಿಲ ಇದೆಯಲ್ಲ, ಗೃಹ ಬಳಕೆ ಗ್ಯಾಸ್, ಅದರ ಮೂಲ ಯಾವ ರೂಪದಲ್ಲಿ ಇರ್ತದೆ? ಆ ಸಿಲಿಂಡರ್ ಒಳಗೆ ದ್ರವ ರೂಪದಲ್ಲಿ ಇರ್ತದೆ ಅಂತಿದ್ದಾರೆ.
0: ಸರಿಯಾಗಿ ಹೇಳಿದಿರಿ ಸರ್,
1: ಉತ್ತರವನ್ನು ಹೇಳಿದ್ದೀರಾ. ಬಟ್ ಅದು ಬರುವಾಗ ಉರಿಯುವಾಗ ದ್ರವ ಅನಿಲ ರೂಪದಲ್ಲಿ ಉರಿತದೆ ಅಲ್ವಾ? ಓಕೆ, ಸರಿಯಾದ ಉತ್ತರವನ್ನು ಹೇಳಿದ್ದೀರಾ ಸುಬ್ರಹ್ಮಣ್ಯ ಅವರೇ. ಬದಲಾಗುತ್ತೆ. ಅದೇ ಅದೇ.
0: ಆಮೇಲೆ ಈ ಎಲ್ ಪಿ ಜಿಯಲ್ಲಿ ಬೆಂಕಿಗೆ, ಫ್ಲೇಮ್ಗೆ ಯಾವ ಕಾರಣ ಅಂತ ಗೊತ್ತಾ? ಬೆಂಕಿಯಾಗಿ ಉರಿಯೋದಕ್ಕೆ ಅದರಲ್ಲಿ ಕೆಲವೊಂದು ರಾಸಾಯನಿಕವನ್ನು ಮಿಕ್ಸ್ ಮಾಡ್ತಾರೆ. ಅಲ್ಲಲ್ಲ, ಈಗ ಎಲ್ ಪಿ ಜಿ ಅದು ಬೆಂಕಿಯಾಗಿ ಬರುತ್ತಲ್ಲ, ಹಾಂ, ಅದಕ್ಕೆ ರಾಸಾಯನಿಕ ಬ್ಯೂಟೇನ್ ಮತ್ತು ಪ್ರೊಫೈನ್ ಎನ್ನುವಂತಹ ಒಂದು ರಾಸಾಯನಿಕವನ್ನು ಅದರೊಳಗಡೆ ಮಿಕ್ಸ್ ಮಾಡ್ತಾರೆ. ಹಾಗಾಗಿ ಅದು ಬೆಂಕಿಯ ರೂಪದಲ್ಲಿ ಬರುತ್ತೆ. ಇನ್ನೊಂದೇನಪ್ಪ ಅಂತಂದರೆ ಅದಕ್ಕೆ ಒರಿಜಿನಲ್ ಎಲ್ ಪಿ ಜಿಗೆ ಸ್ಮೆಲ್ ಇರೋದಿಲ್ಲ ಅಲ್ವಾ? ಅದು ಸ್ಮೆಲ್ ಬರಲಿ ಅಂತ ಇನ್ನೊಂದು ದ್ರಾವಣವನ್ನು ಅದಕ್ಕೆ ಮಿಕ್ಸ್ ಮಾಡ್ತಾರೆ. ಇಥೈಲ್ ಮರ್ಕಾಫ್ಟರ್ ಅನ್ನುವಂಥ ಒಂದು ದ್ರಾವಣವನ್ನು ಮಿಕ್ಸ್ ಮಾಡಿದಾಗ ಅದು ವಾಸನೆಕಾರಕವಾಗಿ ಕೆಲಸ ಮಾಡುತ್ತೆ. ಅಂದರೆ ಲೀಕ್ ಏನಾದರೂ ಆಯಿತು ಅಂದರೆ ನಮಗೆ ಗೊತ್ತಾಗಬೇಕಲ್ವಾ? ಹಾಗಾಗಿ ಹಾಂ, ಸರಿಯಾಗಿದೆ ಸರ್, ನೀವು ಉತ್ತರ ಹೇಳಿದ್ದು ಕರೆಕ್ಟ್ ಆಗಿದೆ, ದ್ರವ ರೂಪದಲ್ಲಿ ಇರುತ್ತದೆ. ಧನ್ಯವಾದಗಳು ಸರ್.
1: ಧನ್ಯವಾದ ಸುಬ್ರಹ್ಮಣ್ಯ ಅವರೇ, ಸರಿಯಾದ ಉತ್ತರವನ್ನು ಕಂಡುಹಿಡಿದಿರ.
0: ಧನ್ಯವಾದ
1: ಸುಬ್ರಹ್ಮಣ್ಯ ಅವರು, ಬಹುಬೇಗನೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಈಗ ಒಂದು ವಾಣಿಜ್ಯ ಪ್ರಕಟಣೆ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಬರೋಣಂತೆ.
0: ಸರಿ ಸರಿ.

0: ರೂಪ, ಇದು ಹಬ್ಬ ಚಿತ್ರದ ಒಂದು ಹಾಡು ಅಲ್ವಾ? ಜೇನಿನ ಗೂಡು ನಾವೆಲ್ಲ
1: ಬೇರೆಯಾದರೆ
0: ಜೇನಿಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಜೇನುಗೂಡು ನೋಡು, ಯಾವ ರೀತಿಯಾಗಿ ಆ ಜೇನುಗೂಡಲ್ಲಿ ಜೇನು ನೊಣಗಳು
1: ಒಂದೇ ಸಮನೆ ಒಟ್ಟಾಗಿ
0: ಒಟ್ಟುಗೂಡಿ ನಿರಂತರವಾಗಿ.
1: ಹೌದು,
0: ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಕುಟುಂಬ ದಿನ.
1: ಹೌದು,

0: ಪರಿವಾರ ದಿವಸ ಅಂತಾರೆ. ಈಗ ನಮ್ಮ ಪ್ರಶ್ನೆ ಏನಿದೆ ಅಂದ್ರೆ,
1: ಪ್ರಶ್ನೆ ಕೇಳ್ಬಿಡೋಣ
0: ಕೇಳ್ಬಿಡೋಣ. ಫೋನ್ ಕಾಲ್ ಕಾಲ್ ಬರ್ತಾ ಇದೆ, ರಿಸೀವ್ ಮಾಡಿ ತಗೊಳ್ಳೋಣ. ಹಲೋ ನಮಸ್ತೆ. ನಮಸ್ಕಾರ, ಯಾರು ಮಾತಾಡೋದು? ಹಾಂ, ಶಿಕಾರಿಪುರದಿಂದ ಮಹೇಶ್ ಹೊಸೂರ್ ಅವರಾ? ಹಾಂ ಮಹೇಶ್ ಅವರೇ, ನಾವು ಹಬ್ಬ ಚಿತ್ರದ ಜೇನಿನ ಗೂಡು ನಾವೆಲ್ಲ ಗೀತೆಯನ್ನು ಪ್ರಸಾರ ಮಾಡಿದ್ವಿ. ಕಾರಣ ಅಂತಾರಾಷ್ಟ್ರೀಯ ಕುಟುಂಬ ದಿನ ಇವತ್ತು ಮೇ 15. ಹೌದು, ಅಂದರೆ

0: ಯಾವ ವರ್ಷ ವಿಶ್ವಸಂಸ್ಥೆ ಈ ಅಂತಾರಾಷ್ಟ್ರೀಯ ಕುಟುಂಬ ದಿನವನ್ನು ಘೋಷಣೆ ಮಾಡ್ತು? ಮೇ 15ನ್ನು ಯಾವ ವರ್ಷದಿಂದ? ಹಾಂ, ಕುಟುಂಬ ದಿನ ಏನಿದೆ, ಅಂತಾರಾಷ್ಟ್ರೀಯ ಕುಟುಂಬ ದಿನ ಮೇ 15 ಅಂತ ಆಚರಿಸ್ತಾ ಇದೆ, ಯಾವ ಇಸ್ವಿಯಿಂದ ಪ್ರಾರಂಭವಾಯ್ತು ಇದು
1: ಹೇಳಿ ಸರ್?
2: ಹಾಂ,
0: 1900. ಹಾಂ, ಕರೆಕ್ಟ್ ಇದೆ, ಕರೆಕ್ಟ್ ಇದೆ. ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ ಮಹೇಶ್ ಅವರೇ, ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದೀರಿ. ಯಾಕಂದ್ರೆ ಹೌದು ಹೌದು. ಹೌದು, ಯಾಕಂದ್ರೆ ಹೌದು ಅಂದರೆ ಜೀವನದಲ್ಲಿ ಈ ಕುಟುಂಬ ವ್ಯವಸ್ಥೆ ಏನಿದೆ. ಹಲೋ, ಕೇಳಿಸ್ತಾ ಇದೆಯಾ ಮಹೇಶ್? ಹಲೋ ಹಲೋ,
1: ಬಹುಶಃ ಸರ್, ಹಲೋ,
0: ಬಹುಶಃ ಸಂಪರ್ಕ ಆಗಿಲ್ಲ ಅಂತ ಕಾಣ್ತದೆ, ಸಂಪರ್ಕ ನಿಂತಿರಬೇಕು. ನೋಡೋಣ. ಹಾಂ, ಸರಿಯಾಗಿ
1: ಉತ್ತರವನ್ನು
0: ಕೊಟ್ಟಿದ್ದಾರೆ ಮಹೇಶ್ ಅವರು. ನಮ್ಮ ಮಾತುಗಳನ್ನು ಕೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ರೂಪಾ, ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. 1993 ಈ ಮೇ 15 ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಕುಟುಂಬ ದಿನ ಅಂಥೇಳಿ ಘೋಷಣೆಯನ್ನು ಮಾಡ್ತು ಮತ್ತು ಆಚರಿಸ್ತಾ ಬಂದಿದೆ. ಮುಖ್ಯ ಕಾರಣ ಏನು ಗೊತ್ತಾ, ಕುಟುಂಬ ಜೀವನದ ಒಂದು ಮಹತ್ವ.
1: ಹೌದು,
0: ಮತ್ತು ಕುಟುಂಬ ವ್ಯವಸ್ಥೆಯನ್ನು ಬಲಗೊಳಿಸುವ ಮೂಲ ಉದ್ದೇಶದಿಂದ ಇದು ಬಂದಿದೆ. ಯಾಕಂದರೆ ಈ ಕುಟುಂಬ ವ್ಯವಸ್ಥೆಗೆ ಏನು ಜೀವನದಲ್ಲಿ ಅತ್ಯಂತ ಮಹತ್ವ ಇದೆ. ನಾವು ಯಾವ ಕಾಲಕ್ಕೂ ಅದನ್ನು ಸೂಕ್ಷ್ಮವಾಗಿ ಗಮನಿಸೋದಿಲ್ಲ. ಯಾಕಂದರೆ ಕೇವಲ ನಾವಷ್ಟೇ ಅಲ್ಲ, ಬಹುಶಃ ಪ್ರಾಣಿಗಳು, ಪಕ್ಷಿಗಳು, ಜಲಚರಗಳು ಕೆಲವೊಂದು ಈ ಕೌಟುಂಬಿಕ ಜೀವನದಲ್ಲಿ ಇದು ಮಾಡಿದ್ವಿ. ಅಂದ್ರೆ
1: ಇಡೀ ಪ್ರಪಂಚನೇ ಒಂದು ಕುಟುಂಬ,
0: ವಸುದೈವ ಕುಟುಂಬ
1: ಅಂತ ಹೇಳ್ತೀವಲ್ಲ.
0: ಇದು ನಮ್ಮ ಸಂಸ್ಕೃತ ಉಪನಿಷತ್ತಿನ ಈ ವಿಶ್ವ, ವಸು ಅಂದ್ರೆ ಭೂಮಿ, ಈ ಭೂಮಿಯ ಒಂದು ಕುಟುಂಬ. ಅದಕ್ಕೆ ಕಾರಣ ಏನಂತಂದ್ರೆ ಈ ಬಾಂಧವ್ಯ, ಕುಟುಂಬದಲ್ಲಿರುವ ಬಾಂಧವ್ಯ.
1: ಹೌದು,
0: ಒಬ್ರಿಗು ಅಂದ್ರೆ ಒಂದು ಒಬ್ಬ ವ್ಯಕ್ತಿ ಒಂದು ರೂಪುಗೊಳ್ಳಲಿಕ್ಕೆ ಅವನ ಪೂರ್ವಜರು ಅಥವಾ ಹಿಂದಿನವರು ಅಥವಾ ಕುಟುಂಬದ ಹಿರಿಯರು ಪ್ರಭಾವ ಬಹಳ ಇರ್ತದೆ. ಈಗ ಉದಾಹರಣಾರ್ಥವಾಗಿ ನಾನು ರೂಪ ನಿಮ್ಗೆ ಹೇಳ್ಬೇಕಂದ್ರೆ, ಈ ಚಾರ್ಲಸ್ ಸೋಬ್ರಾಜ್ ಬಗ್ಗೆ ಕೇಳಿದ್ರಲ್ಲ, ಈ ಚಾರ್ಲಸ್ ಸೋಬ್ರಾಜ್ ಅಂತಾರಾಷ್ಟ್ರೀಯ ಕುಖ್ಯಾತ ಒಬ್ಬ ಕಳ್ಳ ಆಗುಂತಕ ಅವ. ಬಟ್ ಆತ ಪ್ರಖ್ಯಾತ ನಿಷ್ಣಾತ ವ್ಯಕ್ತಿ, ಅತಿ ಬುದ್ಧಿವಂತ. ಬಟ್ ಅವನು ದಾರಿ ತಪ್ಪಿದ್ದು ಎಲ್ಲಿ ಗೊತ್ತಾ, ಕುಟುಂಬ ಜೀವನದ ವ್ಯವಸ್ಥೆ ಇರಲಿಲ್ಲ. ತಂದೆ ಭಾರತೀಯ ಸಂಜಾತ ಆಗಿದ್ದ, ತಾಯಿ ವಿಯೆಟ್ನಾಂನವಳಾಗಿದ್ಲು. ಇವನು ಹುಟ್ಟಿದ ನಂತರ ಅವರು ಬೇರೆ ಬೇರೆ ಆದರು ದಂಪತಿಗಳು. ಆಕೆ ಬೇರೆ ಮದುವೆ ಆದ್ಲು, ಅವನ ತಾಯಿ ಫ್ರೆಂಚ್ ಸೇನಾಧಿಕಾರಿಯನ್ನು. ಇವನ ಬಗ್ಗೆ ಕಾಳಜಿ ಕಡಿಮೆ ಆಯಿತು. ಸಹಜವಾಗಿ ಅತ್ಯಂತ ಬುದ್ಧಿವಂತ ಚಾಣಾಕ್ಷನಾಗಿದ್ದ ಚಾರ್ಲಸ್ ದಾರಿ ತಪ್ಪಿ ಹೋದ. ಅದೇ ಉತ್ತಮವಾದ ಕುಟುಂಬ ವ್ಯವಸ್ಥೆ ಇದ್ದಿದ್ರೆ ಚಾರ್ಲಸ್ ಇವತ್ತು ಯಾವುದೋ ವಿದ್ಯಾನೀನು ವ್ಯಕ್ತಿಯಾಗಿ ಅವನು
1: ಸಾಧನೆ ಮಾಡಿರ್ತಾನೆ.
0: ಅದಕ್ಕೆ ಈ ವಿಶ್ವಸಂಸ್ಥೆ ಕುಟುಂಬ ವ್ಯವಸ್ಥೆಗೆ ಅತ್ಯಂತ ಮಹತ್ವವನ್ನು ನೀಡಿ ಈ ಅಂತಾರಾಷ್ಟ್ರೀಯ ಕುಟುಂಬ ದಿನವನ್ನು 1913 ಮೇ 15
1: 1993 ಆರಂಭ
0: ಮಾಡಿದೆ. ಇದು ಕುಟುಂಬ ದಿನದ ಬಗ್ಗೆ ವಿಶೇಷ. ಮಹೇಶ್ ಅವರು ಸರಿಯಾಗಿ ಉತ್ತರವನ್ನು ನೀಡಿದ್ದಾರೆ. ಇನ್ನೊಂದು ವಾಣಿಜ್ಯ ಪ್ರಕಟಣೆ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಬರೋಣಂತ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಪ್ರಶ್ನೆಯನ್ನ ಕೇಳ್ಬಿಡೋಣ.
1: ನಾಗರಹ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿದ್ವಿ ಇದು.
0: ಹೌದು, ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಚಿತ್ರದುರ್ಗದ ಇತಿಹಾಸವನ್ನ ಆಧರಿಸಿದ ದುರ್ಗಾಸ್ತಮಾನ ಕಾದಂಬರಿಯನ್ನ ಬರೆದವರು ಯಾರು ಅಂತ.
1: ದುರ್ಗಾಸ್ತಮಾನ,
0: ಈ ಕಾದಂಬರಿಯನ್ನ ಬರೆದವರು ಯಾರು ಅಂತ
1: ಯಾರಂತ ಹೇಳ್ಬೇಕು? ಈ ಒಂದು ಗೀತೆಯಲ್ಲಿ ಕೂಡ ಚಿತ್ರದುರ್ಗದ ಇತಿಹಾಸದ ಬಗ್ಗೆ ಇದೆ, ಮದಕರಿ ನಾಯಕರ ಕೋಟೆ.
0: ಈ ಕಾದಂಬರಿಯಲ್ಲೂ ಕೂಡ ಈಗ ಹೇಳಿದ್ರಲ್ಲ, ಅವರು ವೀರ ಹಾಡಿದ್ರಲ್ಲ, ವೀರ ಮದಕರಿ ನಾಯಕ ಮತ್ತು ಹೈದರಾಲಿ ಬಗ್ಗೆ, ಅದು ಎಲ್ಲ ಇಡೀ ಚಿತ್ರದುರ್ಗದ ಇತಿಹಾಸ ಕೂಡ ಈ ಕಾದಂಬರಿಯಲ್ಲಿ ಇದೆ. ಈ ಕಾದಂಬರಿ ಓದಿದ್ರೆ ಸಾಕು ನಮ್ಗೆ ಚಿತ್ರದುರ್ಗದ ಇತಿಹಾಸ
1: ಚಿತ್ರಣ. ಚಿತ್ರದುರ್ಗ ಇದು ಐತಿಹಾಸಿಕವಾದ ಒಂದು
0: ಹೌದು
1: ಪ್ರದೇಶ.

0: ಮತ್ತೊಮ್ಮೆ ಪ್ರಶ್ನೆಯನ್ನು ರಿಪೀಟ್ ಆಗಿ ಕೇಳೋಣ.
1: ಸರಿ, ಪ್ರಶ್ನೆ: ಚಿತ್ರದುರ್ಗದ ಇತಿಹಾಸವನ್ನು ಆಧರಿಸಿದ ದುರ್ಗಾಸ್ತಮಾನ ಕಾದಂಬರಿಯನ್ನ ಬರೆದವರು ಯಾರು?
0: ಬರೆದ ಸಾಹಿತಿ ಯಾರು?
1: ಬಹಳ ಪ್ರಸಿದ್ಧ ಸಾಹಿತಿ, ಮತ್ತೆ ಈ ಒಂದು ಕಾದಂಬರಿಯು ಸಹ ಜನಪ್ರಿಯವಾದಂತಹ ಐತಿಹಾಸಿಕ ಕಾದಂಬರಿ.
0: ಕಾದಂಬರಿ
1: ಕರೆ ಬರ್ತಾ ಇದೆ. ಹಲೋ,
0: ಹಲೋ, ನಮಸ್ತೆ. ಹಾ ಹೇಳಿ. ಬೀರೂರಿನಿಂದ ನಿರಂಜನ್ ಮೂರ್ತಿ ಏನ ಹೇಳ್ತಿದ್ದಾರೆ? ಸರಿ ಕೇಳಿಸ್ತಾ ಇಲ್ಲ. ಹಾ ಹೇಳಿ ಹೇಳಿ. ನಿರಂಜನ್,
1: ನಿರಂಜನ್ ಕೇಳಿಸ್ಕೊಂಡ್ರ ಸರ್? ಗೀತೆಯನ್ನ ಪ್ರಸಾರ ಮಾಡಿದ್ವಿ ನಾವು. ಹಾ, ಆದ್ರೆ ಪ್ರಶ್ನೆ ಬೇರೆ ಇದೆ. ಹಾ, ಚಿತ್ರದುರ್ಗದ ಇತಿಹಾಸವನ್ನು ಆಧರಿಸಿದ ದುರ್ಗಾಸ್ತಮಾನ ಕಾದಂಬರಿಯನ್ನ ಬರೆದಿರುವ ಸಾಹಿತಿ ಯಾರು? ಹೌದು, ಇವರ ಬಹಳಷ್ಟು ಕಾದಂಬರಿಗಳು ಚಲನಚಿತ್ರಗಳಾಗಿವೆ ಅಲ್ವಾ? ಹೌದು. ಮತ್ತೆ ಈ ಅವರ ಈ ಒಂದು ಕಾದಂಬರಿಯನ್ನ ಓದಿದ್ದೀರಾ? ಹೌದೌದು. ಅಂದ್ರೆ ಈ ಒಂದು ಕಾದಂಬರಿ ಓದ್ಬಿಟ್ರೆ ಚಿತ್ರದುರ್ಗದ ಇತಿಹಾಸ ಏನು ಅಂತ ಪೂರ್ತಿಯಾಗಿ ಬಂದ್ಬಿಡುತ್ತೆ. ಅಂದ್ರೆ ಆ ಪಾಳೆಗಾರರಾಗಿದ್ದಂತಹ ಮದಕರಿ ನಾಯಕರ ಪಟ್ಟಾಭಿಷೇಕದಿಂದ ಹಿಡಿದು ನಂತರ ಅವರ ಒಂದು ಬೆಳವಣಿಗೆ, ಮತ್ತೆ ಅವರು ಏನು ಹೈದರಿಯಲ್ಲಿ ಒಂದು

0: ಗೆ ಯುದ್ಧವನ್ನ ಮಾಡಿದ್ದಾಗಿರಬಹುದು, ಆಮೇಲೆ ಅವರ ವೀರಮರಣ ಇವೆಲ್ಲವೂ ಕೂಡ ಬರುತ್ತೆ ಈ ಒಂದು ಕಾದಂಬರಿಯಲ್ಲಿ. ಹೌದು ಹೌದು. ಆಮೇಲೆ ಅವರ ಚಿತ್ರಗಳು ಚಲನಚಿತ್ರಗಳಾಗಿದ್ದು ಅಂದ್ರೆ ತುಂಬಾ ಇದೆ, ಗಾಳಿ ಮಾತು, ಚಂದನದ ಗೊಂಬೆ, ಬೆಂಕಿಯ ಬಲೆ, ಇವೆಲ್ಲವೂ ಕೂಡ ಈ ನಾಗರಹಾವು ಚಿತ್ರ ಇದೆಯಲ್ಲ ಸರ್, ಅದು ತರಾಸು ಅವರ ಮೂರು ಕಾದಂಬರಿಯನ್ನ ಒಟ್ಟಿಗೆ ಸೇರಿಸಿ ಮಾಡಿದ್ದಾರೆ. ಹೌದು. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ, ಸರಿಯಾದ ಉತ್ತರವನ್ನ ಹೇಳಿದಿರಿ.
1: ಧನ್ಯವಾದ. ಈಗ ರೂಪ ಸರಿಯಾದ ಉತ್ತರವನ್ನ ಇದು ಕೊಟ್ಟಿದ್ರು ಅವರು. ಎಸ್, ಇದು ತರಾ ಸುಬ್ಬರಾವ್ ಅಂತ ಹೇಳ್ಬಿಟ್ಟು.
0: ಹೌದು.
1: ಅಂದ್ರೆ ಸುಬ್ಬರಾವ್ ಅವರ ಮೂರು ಕಾದಂಬರಿ ನಡೆಸಿ ಈ ನಾಗರಹಾವು ಚಿತ್ರ ಕೂಡ
0: ಚಿತ್ರವನ್ನ ಮಾಡಿದ್ರು. ಜೊತೆ ಜೊತೆ ಹೇಳಿದ್ನಲ್ಲ, ಗಾಳಿ ಮಾತು ಆಗಿರಬಹುದು,
1: ಇನ್ನು ಹಲವಾರು
0: ಚಿತ್ರಗಳು,
1: ಬಹು ಮುಖ್ಯವಾದಂತ ಚಲನಚಿತ್ರಗಳು ಇವರ ಕಾದಂಬರಿ ಆಧರಿಸಿ ಜನಪ್ರಿಯವಾಗಿವೆ.
0: ಹೌದು ಹೌದು.
1: ಈಗ ಮತ್ತೆ ಒಂದು ವಾಣಿಜ್ಯ ಪ್ರಕಟಣೆ ನಂತರ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ.
0: ಸರಿ.
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ರೂಪಾ.
1: ಹ್ಞೂ,
0: ಈಗ ಒಂದು ಕರೆ ಬರ್ತಾ ಇದೆ, ನೋಡೋಣ, ಮಾತಾಡಿ ನಂತರ ಗೀತೆಯನ್ನು ಪ್ರಸಾರ ಮಾಡೋಣ ಅಂತ. ಹಲೋ, ನಮಸ್ತೆ. ಹಲೋ
1: ಹಲೋ,
2: ನಮಸ್ತೆ.
1: ನಮಸ್ತೆ ನಮಸ್ತೆ, ತಮ್ಮ ಹೆಸರು?
2: ನಾನು ಶಿವಲಿಂಗಯ್ಯ ಹಿರೇಮಠ್ರಿ, ರಾಯಬಾಗ್ ತಾಲೂಕು ಬಗಲ್ಕೋಟದಿಂದ ಮಾತಾಡ್ತಿದ್ದೆ.
0: ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿಂದ ಮಾತಾಡ್ತಾ ಇದ್ದಾರೆ ಅವರು, ಹೌದಾ? ಹೆಸರು ಏನಂದ್ರಿ? ಹೆಸರು ಸರ್?
2: ಹಾಂ,
0: ಶಿವಲಿಂಗಯ್ಯ ಹಿರೇಮಠ್ ಅವರು. ನಿಮಗಾಗಿ ಈಗ ಗೀತೆಯನ್ನು ಪ್ರಸಾರ ಮಾಡ್ತೀವಿ ಶಿವಲಿಂಗಯ್ಯ ಅವರೇ, ಕೇಳ್ರಿ, ಆ ನಂತರ ಪ್ರಶ್ನೆಯನ್ನು ಕೇಳ್ತೀವಿ.
1: ಸರಿನಾ
0: ಶಿವಲಿಂಗಯ್ಯ? ಗೀತೆಯನ್ನು ಪ್ರಸಾರ ಮಾಡ್ತೀವಿ, ಕೇಳಿ.

0: हेलो शिवलिंग गया हो रहा है। हेलो हेलो ಶಿವಲಿಂಗ ಅವರ ಸಂಪರ್ಕ ಕಡಿತವಾಗಿದೆ ಅಂತ ಕಾಣಿಸ್ತೆ. ಮತ್ತೆ ಯಾರು ಕಾಲ್ ಬರ್ತಾ ಇದೆ ನೋಡೋಣ, ರಿಸೀವ್ ಮಾಡೋಣ. ಹಲೋ ನಮಸ್ತೆ.
1: ನಮಸ್ತೆ,
0: ನಮಸ್ಕಾರ. ತಮ್ಮ ಹೆಸರು?
1: ಸುರೇಶ್ ಅಂತ.
0: ಸುರೇಶ್?
2: ಸುರೇಶ್ ಅವರು?
0: ಹಾ ಸುರೇಶ್ ಅವರೇ.
2: ನೀವು ಜೋರಾಗಿ ಮಾತಾಡ್ತೀರಾ
0: ಸುರೇಶ್ ಅವರೇ?
1: ಮಾತಾಡ್ತಾ ಇದ್ದೀನಿ ಮೇಡಮ್.
0: ಹಾ ಹಾ ಹಾ ಸುರೇಶ್ ಅವರೇ, ಮುತ್ತಿನ ಹಾರ ಚಿತ್ರ ಗೀತೆಯನ್ನು ಪ್ರಸಾರ ಮಾಡಿದ್ವಿ ಮಡಿಕೇರಿ ಸಿಪಾಯಿ. ಹಾ, ಇವತ್ತು ಕೆ ಎಂ ಕಾರ್ಯಪ್ಪ ಅವ್ರನ್ನ ಸ್ಮರಣೆ ಮಾಡುವ ದಿನ. ಅವರು ನಮ್ಮ ಮೇ 15, 93 ಅವರು ಆಗಲಿದ್ದರು. ಹಲೋ ಸುರೇಶ್ ಅವರೇ, ಹಲೋ ಹಲೋ
2: ಸುರೇಶ್ ಅವರೇ, ಕೇಳಿಸ್ಕೊಳ್ತಾ ಇದ್ದೀರಾ?
0: ಕೇಳಿಸ್ತಾ ಇದೆಯಾ? ಬಹುಶಃ ಸಂಪರ್ಕ ಕಡಿತ ಆಗಿದೆ ಅಂತ ಕಾಣಿಸುತ್ತೆ. ಪ್ರಶ್ನೆ ಹೀಗಿದೆ ರೂಪ.

0: ಹೇಳ್ಬಿಡೋಣ. ಹಾಗಾಗಿ ಈ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಅವರು May 15, 1993 ಅಗಲಿದ್ರು. ಕರೆ ಸ್ವೀಕರಿಸೋಣ. ಹಲೋ ನಮಸ್ತೆ. ಹಲೋ, ಸಂಪರ್ಕ ಆಗಿಲ್ಲ. ನಮ್ಮ ಪ್ರಶ್ನೆ ಹೀಗಿದೆ,
1: ಹಲೋ
0: ಹಲೋ
2: ಹಲೋ ನಮಸ್ಕಾರ ಸರ್.
0: ಹಾಂ ನಮಸ್ಕಾರ, ರೇಖಾ ಬೋರ್ಕರ್ ಅವರಲ್ಲ?
2: ಹೌದು ಸರ್.
0: ಹಾಂ ರೇಖಾ ಅವರೇ, ನೀವು ಗೀತೆಯನ್ನು ಕೇಳಿಸ್ಕೊಂಡ್ರಾ? ಮುತ್ತಿನ ಹಾರದ್ದು. ಹಾಂ, ಈ ಮುತ್ತಿನ ಹಾರದ್ದು ಯಾಕೆ ಪ್ರಸಾರ ಮಾಡಿದೀವಿ ಅಂದರೆ
2: ಇವತ್ತು ಕಾರ್ಯಪ್ಪನವರದ್ದು
0: ಸ್ಮರಣೆಯ ದಿನ.
2: ಹೌದು,
0: ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಮೊದಲ ಸೇನಾ ದಂಡನಾಯಕರಲ್ವಾ? ಈ ಕೆ ಎಂ ಕಾರ್ಯಪ್ಪನವರ ಪೂರ್ತಿ ಹೆಸರು ಹೇಳಬೇಕು, ನಮ್ಮ ಪ್ರಶ್ನೆನೇ ಅದು. ಕೆ ಎಂ ಅಂದರೆ ಏನಂತ ಪೂರ್ತಿ ಹೆಸರನ್ನೇ ಹೇಳಬೇಕು. ಗೊತ್ತಿದೆಯಾ?
2: ಇಲ್ಲ ಸರ್, ಗೊತ್ತಿಲ್ಲ.
0: ಹಾಂ ವಿಚಾರ ಮಾಡಿ. ಫೀಲ್ಡ್ ಮಾರ್ಷಲ್ ಅಂತೇಳಿ ಇದುವರೆಗೆ ಇಬ್ಬರಿಗೆ ಮಾತ್ರ ಈ ಒಂದು ಇದು ಸಿಕ್ಕಿದೆ ಬಿರುದು. ಮತ್ತೊಬ್ಬರು ಶ್ಯಾಮ್ ಮಾಣಿಕ್ ಶಾ ಅವರು ಕೂಡ ಕಾರ್ಯಪ್ಪ ನಂತರ ಅವರಿಗೂ ಕೂಡ ಈ ಫೀಲ್ಡ್ ಮಾರ್ಷಲನ್ನು ಬಿರುದು ಕೊಟ್ಟಿದ್ದಾರೆ. ಕಾರ್ಯಪ್ಪನವರ ಪೂರ್ತಿ ಹೆಸರು ಹೇಳಬೇಕು. ಇರ್ಬೋದು, ಬಟ್ ಏನಂತ ಹೇಳಬೇಕು. ಕೆ ಎಂ ಅಂದರೆ ಏನು? ಕೆ ಎಂ ಕಾರ್ಯಪ್ಪ. ಅವ್ರು ಜನಿಸಿದ್ದು 1899. ಗೊತ್ತಿಲ್ಲ, ವಿಚಾರ ಮಾಡಿ ಮತ್ತೆ ಯಾರು ಹಿಡಿತಾರೆ ನೋಡೋಣ, ಕಂಡಿಡ್ತಾರಂತ. ರೇಖಾ ಅವರೇ ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ. ಇವತ್ತು ನಾವು ವಾಗ್ದಾನ ಮಾಡಿದ್ವಲ್ಲ ಬೆಳಿಗ್ಗೆ, 90th anniversary ಸಂಭ್ರಮ. ಹೌದಾ, ನಿಮ್ಮ ಸಹಯೋಗ ನೀವು ಸಹಕಾರ ನೀಡಿದ್ದಕ್ಕೂ ಕೂಡ ನಿಮಗೂ ಕೂಡ ಧನ್ಯವಾದ. ಧನ್ಯವಾದ, ಧನ್ಯವಾದ ರೇಖಾ ಅವರೇ. ಈಗ ರೂಪ, ಈ ಕೆ ಎಂ ಕಾರ್ಯಪ್ಪನವರು ಮೊದಲ ಸೇನಾ ದಂಡನಾಯಕರು ಭಾರತದ, ಈ ಬ್ರಿಟಿಷ್ ಇವರಿಂದ ಅಧಿಕಾರವನ್ನು ತಗೊಂಡ್ರು. ಹಲೋ ನಮಸ್ತೆ.
3: ನಮಸ್ತೆ ಸರ್.
0: ನಮಸ್ಕಾರ, ತಮ್ಮ ಹೆಸರು?
3: ಇದೀಗ ಕಾಲ್ಕಟ್ಟ ಸರ್, ಶಿವಲಿಂಗಯ್ಯ ಹಿರೇಮಠರಿ, ಬೆಳಗಾವಿ ಜಿಲ್ಲೆ
0: ರಾಯ. ಗೊತ್ತಾಯ್ತು ಶಿವಲಿಂಗಯ್ಯ ಅವರೇ. ಪ್ರಶ್ನೆ ಹೀಗಿದೆ, ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪನವರ ಪೂರ್ತಿ ಹೆಸರನ್ನು ಹೇಳ್ಬೇಕು.
3: ಕೆ ಎಂ ಕಾರ್ಯಪ್ಪ ರೀ?
0: ಹಾಂ,
3: ಕೊಡಗು ಜಿಲ್ಲೆದವರು.
0: ಹೌದು, ಕೊಡಗು ಜಿಲ್ಲೆ ಶನಿವಾರ ಸಂತೆ ಅವರು.
3: ಹೌದು,
0: ಇವತ್ತು ಅವರ ಸ್ಮರಣೆಯ ದಿನ. May 15, 1993 ಅವರು ಆಗಲಿದ್ರು. ಅವರು ಭಾರತದ ಪ್ರಥಮ ದಂಡನಾಧಿಕಾರಿ. ಫೀಲ್ಡ್ ಮಾರ್ಷಲ್
1: ಕೆ ಎಂ ಕಾರ್ಯಪ್ಪ.
0: ಕೆ ಎಂ ಕಾರ್ಯಪ್ಪ ಅಂತ ಇದೆ, ಪೂರ್ತಿ ಹೆಸರು ಹೇಳಬೇಕು. ಕೆ ಎಂ ಇದನ್ನ ಪೂರ್ತಿಯಾಗಿ ಹೇಳಿದ್ರೆ ಅವ್ರದ್ದು ಪೂರ್ತಿ ಹೆಸರು ಬರ್ತದೆ.
1: ಊರು ಏನಾದ್ರೂ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಅವರು. ಊರು ಇರುತ್ತಲ್ಲ,
3: ಊರು
0: ಊರು ಶನಿವಾರ ಸಂತೆ ಅವ್ರು ಹುಟ್ಟಿದ್ದು. ಕೊಡಗು, ಕೊಡಗಿನ ಶನಿವಾರ ಸಂತೆಯಲ್ಲಿ ಹುಟ್ಟಿದ್ರು. ಕೆ ಎಂ ಇದರ ಪೂರ್ತಿ ಹೆಸರು ಇದನ್ನ ಹೇಳಬೇಕು, ಫುಲ್ ಫಾರ್ಮ್ ಅನ್ನ. ಗೊತ್ತಿದೆಯಾ? ಬಹುಶಃ ಭಾರತ ಸೇನಾ ಇತಿಹಾಸದಲ್ಲಿ ಈ ಕಾರ್ಯಪ್ಪ ಮತ್ತು ಶ್ಯಾಮ್ ಮಾಣಿಕ್ ಶಾ ಇವರಿಬ್ಬರಿಗೆ ಫೀಲ್ಡ್ ಮಾರ್ಷಲ್ ಏನೋ ಬಿರುದು ಸಿಕ್ಕಿದೆ ಇದುವರೆಗೆ. ಬಹುಶಃ ನೋಡೋಣ ಮತ್ತೆ ಯಾರು ಕಂಡಿಡ್ತಾರೆ ಅಂತೇಳಿ. ಶಿವಲಿಂಗಯ್ಯ, ಪ್ರಯತ್ನ ಮಾಡಿದ್ದಕ್ಕೆ ತುಂಬ ಸಂತೋಷ. ಹಲೋ,
1: ಧನ್ಯವಾದಗಳು.
0: ಧನ್ಯವಾದ.

0: हेलो हेलो,
1: हलो सर, नमस्ते
0: नमस्कार ಕಿರಣ್ ಅವರ.
1: ಸರ್. ಹಾಂ ಸರ್, ಗಂಗಾ ಕಿರಣ್ ಕಡೆಯಿಂದ ಶುಭ ಸಂಜೆ, ಶುಭ ನಮಸ್ಕಾರಗಳು. ಮೇಡಮ್, ನಿಮಗೂ ನಮಸ್ತೆ.
2: ತಮಗೂ
0: ನಮಸ್ತೆ.
2: ನಮಸ್ಕಾರಗಳು.
0: ನಮಸ್ತೆ.
1: ಆರಾಮಿದ್ದೀರಿ ರೂಪ ಮೇಡಮ್?
2: ಹಾಂ,
0: ಆರಾಮಿದ್ದೀವಿ. ನಾವು ಇದುವರೆಗೂ ಹಿರಣ್ಣ ಅವರು ಮೊದಲೇ ಕಾಲ್ ಮಾಡ್ತಿದ್ರು, ಇದುವರೆಗೆ ಯಾಕೆ ಕಾಲ್ ತಾಗಿಲ್ಲ ಅಂತಲೇ ವಿಚಾರ ಮಾಡ್ತಾ ಇದ್ವಿ. ಹಿರಣ್ಣ ಅವರೇ,
1: ಹೇಳ್ತೇನೆ.

0: ಓಕೆ ಓಕೆ, ಕೇಳ್ತಾ ಇದ್ದೀರಾ?
1: ಪ್ರಶ್ನೆ ಕೇಳಿಸ್ಕೊಂಡಿದ್ದೀರಾ ಸರ್?
2: ನಾನು ಇವಾಗ ಜಸ್ಟ್ ಟ್ರೈ
1: ಮಾಡಿದೆ. ಪ್ರಶ್ನೆ ಇನ್ನೊಮ್ಮೆ ಹೇಳಬೇಕು.
0: ಪ್ರಶ್ನೆ ಕೇಳ್ತೀವಿ, ಕೆ ಎಂ ಕಾರ್ಯಪ್ಪನವರ ಪೂರ್ತಿ ಹೆಸರೇನು? ಕೆ ಎಂ ಕಾರ್ಯಪ್ಪ, ಫೀಲ್ಡ್ ಮಾರ್ಷಲ್. ಹಾ, ಕೊಡಗಿನವರು, ಕೊಡಗಿನ ಶ್ರೀನಿವಾರ ಸಂತಿ ಅವರು. ಭಾರತದ ಹಾ ಮೊದಲ ಸೇನಾ ದಂಡ ನಾಯಕರು. ಇವತ್ತು ಅವರ ಸ್ಮರಣೀಯ ದಿನ. ಸರಿಯಾಗಿ ಇದೆ, ಸ್ವಲ್ಪ ಇದು ಮಾಡಿದ್ರಿ. ಕೋದಂಡೇರ ಮಾದಪ್ಪ ಕಾರ್ಯಪ್ಪ
2: ಅವರು ನಿಜವಲ್ಲ, ಅವರ ಸೇನೆ ಒಂದು ಸೇವೆ ಇದೆ ಸರ್.
0: ಹೌದು, ಸೇನಾ ಮಹಾದಂಡ ನಾಯಕರು, ಫೀಲ್ಡ್ ಮಾರ್ಷಲ್ ಏನು ಇದು. ಇದುವರೆಗೆ ಶ್ಯಾಮ್ ಮಾಣಿಕ್ ಶಾ ಅವರಿಗೂ ಕೂಡ ಫೀಲ್ಡ್ ಮಾರ್ಷಲ್ ಅಂತ ಬಿರುದು ಸಿಕ್ಕಿದೆ. ಬಟ್ ಮೊದಲು ಸಿಕ್ಕಿದ್ದು
2: ನಮ್ಮ ಕೆ ಎಂ ಕಾರ್ಯಪ್ಪ ಬಗ್ಗೆ ಹೇಳ್ಬೇಕಾದ್ರೆ, ನಮ್ಮ ಕರ್ನಾಟಕದ ಬಗ್ಗೆ ಹೇಳ್ಬೇಕಾದ್ರೆ ಅದು ಕಡೆಗಿನ ಒಂದು ಸಂಸ್ಕೃತಿ, ವಿಶೇಷವಾಗಿ ಅದು ಕೊಡಗಿನ ಒಂದು ಕರ್ನಾಟಕದ ಒಂದು ಕಡೆಯಿಂದ ಬಂದವರಲ್ಲ.
0: ಹಾ, ಕೊಡವ ಸಮುದಾಯ ಭಾರತೀಯ ಸೈನ್ಯಕ್ಕೆ, ಭಾರತೀಯ ಒಂದು ಕ್ರೀಡೆಗೆ ಮಹತ್ವವಾದ ಒಂದು ಕೊಡುಗೆಯನ್ನು ನೀಡಿದೆ. ಸಾಂಸ್ಕೃತಿಕವಾಗಿ ಕೂಡ ಕೊಡವ ಸಂಸ್ಕೃತಿ ಕೂಡ ತುಂಬ ಶ್ರೀಮಂತವಾದ ಭಾರತ ಪರಂಪರೆಗೆ ಅವರ ಸಂಸ್ಕೃತಿ ಇದು.
1: ಬಹಳಷ್ಟು ಜನರು ಸೈನ್ಯದಲ್ಲಿ
0: ಕ್ರೀಡೆಯಲ್ಲಿ ತುಂಬಾ ಹೆಸರುವಾಸಿಯಾದಂತಹ ಸಮುದಾಯ. ತುಂಬಾ ಸಂತೋಷ ಹಿರಣ್ಣ, ಸರಿಯಾದ ಉತ್ತರವನ್ನು ನೀಡಿದ್ದೀರಾ. ಧನ್ಯವಾದ.
2: ನಮಸ್ತೆ ಸರ್, ಧನ್ಯವಾದಗಳು. ಶುಭ ಸಂಜೆ.

ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ನಿಮ್ಮ ಮೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಇದೇ ಭಾನುವಾರ ದಿನಾಂಕ 17 ಮೇ 2026 ರಾತ್ರಿ 8:15 8:45 ತಪ್ಪದೆ ಕೇಳಿ. ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ.

0: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ರೂಪ. ನಮ್ಮ ಟೆಲಿಫೋನ್ ಸಂಖ್ಯೆಗಳನ್ನ ಮತ್ತೊಮ್ಮೆ ಹೇಳ್ಬಿಡು.
1: ಸರಿ, ಈ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆ 225345, HD code 08382. ಹಾಗೆಯೇ ಮೊಬೈಲ್ ಸಂಖ್ಯೆ 9480249740.
0: ಒಂದು ಕರೆ ಬರ್ತಾ ಇದೆ, ಸ್ವೀಕರಿಸೋಣ.
1: ಸರಿ,
0: ಕರೆ. ಹಲೋ
1: ಹಲೋ,
2: ನಮಸ್ತೆ.
1: ನಮಸ್ತೆ, ತಮ್ಮ ಹೆಸರು?
2: ತಮ್ಮ
1: ಹೆಸರು ಹೇಳಿ ಇನ್ನೊಮ್ಮೆ. ನಾಗಶ್ರೀ ಹಿರೇಮಠ ಅವರು.
0: ಭಾಗ್ಯಶ್ರೀ ಅವರು.
1: ಸರಿ, ಪ್ರಶ್ನೆಯನ್ನ ಗೀತೆಯನ್ನ ಪ್ರಸಾರ ಮಾಡ್ತೇವೆ, ಸ್ವಲ್ಪ ಕೇಳಿಸ್ಕೊಳ್ಳಿ ಆಯ್ತಾ?
0: ಹಾಗೆ ಲೈನ್ ನಲ್ಲಿ ಗೀತೆಯನ್ನ ಪ್ರಸಾರ ಮಾಡಿ ಪ್ರಶ್ನೆಯನ್ನು ಕೇಳ್ತೇವೆ.

0: ಭಾಗ್ಯಶ್ರೀ ಅವರೇ, ಹಾ ಪ್ರಶ್ನೆ ಕೇಳಿಸ್ಕೊಳ್ಳಿ. ಸಾಮಾನ್ಯವಾಗಿ ಸಮುದ್ರದಲ್ಲಿ ಉಂಟಾಗುವ ಅಲೆಗಳಿಗೆ ಕಾರಣ ಏನು?
1: ಮಾನ್ಸೂನ್ ಮಾರುತ ಅಂತಿದ್ದಾರೆ.
0: ಅಲ್ಲ,
1: ಸಮುದ್ರ ನೋಡಿದ್ದೀರಾ? ಎಲ್ಲಿ ನೋಡಿದ್ದೀರಾ?
0: ಸಮುದ್ರದಲ್ಲಿ ಅಲೆಗಳು ಬರ್ತಾ ಇರತ್ತಲ್ಲ, ಅದಕ್ಕೆ ಕಾರಣ ಏನು ಅಂತ? ಉಬ್ಬರ ಇಳಿತ ಅದು ಅಮಾವಾಸ್ಯ ಹುಣ್ಣಿಮೆಗೆ ಬರುತ್ತಲ್ವಾ? ಸಾಮಾನ್ಯವಾಗಿ ಸಮುದ್ರ ತೀರ ನೀವು ನೋಡಿದಾಗ ಅಲೆಗಳು ಬರ್ತಾ ಇರತ್ತಲ್ಲ ತೀರಕ್ಕೆ, ಅದಕ್ಕೆ ಕಾರಣ ಏನು?
1: ಉಬ್ಬರ ಇಳಿತಗಳು, ಹಾ ಉಬ್ಬರ ಇಳಿತಗಳು ಸಾಮಾನ್ಯವಾಗಿ ಗಾಳಿಯಿಂದ ಉಂಟಾಗ್ತವೆ.
0: ಹೌದು. ಹಾ ಮತ್ತೆ ಹೇಳಿ ಭಾಗ್ಯಶ್ರೀ ಅವರೇ.
1: ಸಮುದ್ರದ ಅಲೆಗಳಿಗೆ ಕಾರಣ ಏನು ಅಲೆಗಳು ಉಂಟಾಗ್ಲಿಕ್ಕೆ? ನೀರ್ ಹೆಚ್ಚು ಫೋರ್ಸ್ ಆಗಿದೆ
0: ಬಂದ್ರೆ ಆ ರೀತಿ ಅಂತ ಹೇಳ್ತಾ
1: ಇದ್ದಾರೆ.
0: ಅಲ್ಲ, ಇದು ಅಂದ್ರೆ ಸೂರ್ಯ ಚಂದ್ರರಿಗೆ ಸಂಬಂಧಪಟ್ಟಿದೆ ಭೂಮಿ, ಇದಕ್ಕೆ ಸಂಬಂಧಪಟ್ಟಿರುವಂತದ್ದು. ಈಗ ನಮ್ಮ ಭೂಮಿಯ ಸುತ್ತ ಏನಿದೆ, ಏನೋ ಒಂದು ಶಕ್ತಿ ಇದೆಯಲ್ಲ,
1: ಗುರುತ್ವಾಕರ್ಷಣೆಯ ಒಂದು ಬಲದಿಂದ ಈ ಅಲೆಗಳು ಉಂಟಾಗ್ತವೆ
0: ಅಲ್ವಾ? ಹಾ, ನೀವು ಹೇಳಿದ್ರಲ್ಲ ಈಗ ಉಬ್ಬರ ಇಳಿತ ಅಂತ, ಈ ಹುಣ್ಣಿಮೆ ಸಮಯದಲ್ಲಿ ಜಾಸ್ತಿ ಇರತ್ತೆ ಅದು. ಯಾಕೆ ಗೊತ್ತಾ? ಯಾಕಂತಂದ್ರೆ ಒಂದ್ ಕಡೆ ಸೂರ್ಯನಿಂದ ಭೂಮಿ ಎಳಿತಾ ಇರತ್ತೆ, ಮತ್ತೆ ಮಧ್ಯದಲ್ಲಿ ಚಂದ್ರ ಬರುತ್ತಲ್ಲ, ಚಂದ್ರನು ಎಳಿತಾ ಶುರುವಾಗತ್ತೆ. ಹಾಗಾಗಿ ಆ ಟೈಮಲ್ಲಿ ಹುಣ್ಣಿಮೆ ಟೈಮಲ್ಲಿ ಜಾಸ್ತಿ ಅಲೆಗಳು, ದೊಡ್ಡ ದೊಡ್ಡ ಬೃಹತ್ ಅಲೆಗಳು ಬರ್ತದೆ. ಸೇಮ್ ಇದೆ ಅಮಾವಾಸ್ಯೆಗೂ ಸಹ ಹಾಗೆ ಆಗ್ತದೆ. ಮತ್ತೆ ಸಾಮಾನ್ಯ ದಿನಗಳಲ್ಲಿ ಸಾಮಾನ್ಯ ಅಲೆಗಳು ಇರ್ತದೆ ಅಲ್ವಾ?
1: ವೈಜ್ಞಾನಿಕವಾಗಿ ಈ ಅಲೆಗಳಿಗೆ ಗುರುತ್ವಾಕರ್ಷಣೆಯ ಒಂದು ಬಲ ಶಕ್ತಿ
0: ಕಾರಣ,
1: ಮುಖ್ಯ ಕಾರಣ.
0: ಭಾಗ್ಯಶ್ರೀ ಅವರೇ,
1: ಕರೆ ಮಾಡಿದ್ದಕ್ಕೆ ಧನ್ಯವಾದ.
0: ಧನ್ಯವಾದ, ಹೀಗೆ ಕರೆ ಮಾಡ್ತಾ ಇರಿ ಆಯ್ತಾ?
1: ಈಗ ರೂಪ, ಮುಂದಿನ ಪ್ರಶ್ನೆ, ಮುಂದಿನ ಗೀತೆ ಯಾವುದಂತ ನೋಡೋಣ. ಮೊದಲೇ ಗೀತೆಯನ್ನು ಪ್ರಸಾರ ಮಾಡೋಣ.
0: ಸರಿ.

0: హలో
1: హలో
0: నమస్తే.
1: దావణగిరి జిల్లా చలిగిరి తాలూకు మరమాన.
0: ಹೆಸರು ಏನಂದ್ರಿ?
1: ಬಸವರಾಜ.
0: ಬಸವರಾಜ್ ಅವರೇ, ಗೆಜ್ಜೆ ಪೂಜೆ ಚಿತ್ರದ ಮಗುವೆ ನಿನ್ನ ಹೂನಿಗೆ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ, ಕೇಳಿಸ್ತಾ ಇದೆಯಾ?
1: ಬೈಕ್ನಲ್ಲಿ ಕರೆ ಮಾಡ್ತಾ ಇದ್ವಿ.
0: ಹೌದಾ? ಓ, ಬೈಕ್ ಹೊಡಿತಾನೆ ನಮ್ಮ ಕರೆ ಕಾರ್ಯಕ್ರಮ ಕೇಳ್ಬೇಡಿ, ಇದು ಭಾಳ
1: ನಿಲ್ಸಿದೀವಿ,
0: ಅದೇ ಅಪಾಯಕ್ಕೆ ದಾರಿ ಆಗ್ಬೋದು. ದಯವಿಟ್ಟು ಎಲ್ಲಾದ್ರೂ ನಿಂತ್ಕೊಂಡು ಕೇಳಿ ಅಥವಾ ಮನೆಗೆ ಹೋಗಿ ಕೇಳಿ. ನಮ್ಮ ಪ್ರಶ್ನೆ ಹೀಗಿದೆ, ಮಗು ಇವತ್ತು ಮೇ 15 ಅಲ್ವಾ? ಇವತ್ತು ಇಂಟರ್ನ್ಯಾಷನಲ್ ಕಾಂಗರೂ ಕೇರ್ ಅವೇರ್ನೆಸ್ ಡೇ ಅಂತೇಳಿ. ಕಾಂಗರೂ ಮದರ್ ಕೇರ್ ಅನ್ನೋ ಶಬ್ದ ಕೇಳಿದಿರಾ? ಏನಿದು ಅರ್ಥ?
1: ಮಗುವಿಗೆ ಒಂಥರ ಒಂದು ತೊಟ್ಟಿಲು ಕೊಡ್ತಾರಲ್ಲ, ಅದು ಕಾಂಗರೂ ಮದರ್ ಕೇರ್ ಅಂತ ಒಂದು ಇದು ಇದು ತೊಟ್ಟಿ ಅಂತ ಮಗುವಿನ ರಕ್ಷಣೆಗೋಸ್ಕರ ಕೊಡ್ತಾರೆ.
2: ಹೌದು ಹೌದು. ಕಾಂಗರೂ ಹೇಗೆ ಅದು ತನ್ನ ಚೀಲದಲ್ಲಿ ತನ್ನ ಮಗುವನ್ನ,
0: ಮುಖ್ಯವಾಗಿ ಕಾಂಗರೂ ಮದರ್ ಕೇರ್ ಇದು ಏನು ಸೂಚಿಸ್ತದೆ? ಯಾತಕ್ಕಾಗಿ ಇದಾಗಿರೋದು, ಇದು ಆಚರಿಸ್ತಾ ಇದ್ದೇವೆ, ಏನು ಒಂದು ಮೂಲ ಉದ್ದೇಶ ಏನು ಗೊತ್ತಿದೆಯಾ?
1: ತಾಯಿ ಮಗುವಿನ ರಕ್ಷಣೆ ಮಾಡೋದಕ್ಕೋಸ್ಕರ ಅಂತ.
0: ಅಲ್ಲ, ಸಹಜವಾಗಿ ಎಲ್ಲ ಮಕ್ಕಳು ಹುಟ್ಟಿದಾವಾಗ ತಾಯಿ ರಕ್ಷಣೆ ಮಾಡೋದು, ಆರೈಕೆ ಮಾಡೋದು ಸಹಜವಾಗಿರ್ತದೆ. ಆದರೂ ಈ ಕಾಂಗರೂ ಮದರ್ಕೆ ಎನ್ನುವಂಥ ಒಂದು ದಿನವನ್ನು ಅಥವಾ ಇದರ ಒಂದು

0: ಮಹತ್ವ ಏನಿದೆ ಇದ್ರ ಕಾಂಗ್ರು ಮದರ್ ಕೇರ್ ಅಂದ್ರೆ? ಅಲ್ಲ ಇರ್ಬೋದು, ಆದ್ರೆ ಒಂದು ವಿಷಯ ಈ ಮುಖ್ಯವಾಗಿ ಈ ಕಾಂಗೂರು ಮದರಿಕೆ ಅಂದ್ರೆ ಅಸಹಜವಾಗಿ ಈ ಅವಧಿಗೂ ಮುಂಚೆ ಅಥವಾ ಒಂದು ಒಂದು ಸಾಮಾನ್ಯವಾಗಿ ಒಂದು ತೂಕ ಇರಬೇಕು, ಸಾಮಾನ್ಯವಾದ ತೂಕ ಇರಲ್ಲ, ತೂಕ ಕಡಿಮೆ ಇರ್ತಾವೆ, ಮತ್ತು ಅವಧಿಗೂ ಮುಂಚೆನೇ ಹುಟ್ಟುಬಿಡ್ತಾವೆ ಅಸಹಜವಾಗಿ. ಹಾಂ, ಅಂಥ ಮಗುಗಳನ್ನು ಈ ಕಾಂಗೂರು ಮದರ್ ಕೇರ್ ಅಂದರೆ ಅವುಗಳನ್ನು ಎದೆಗೆ ಅಪ್ಪಿಕೊಂಡು ತಾಯಿ ಬೆಚ್ಚಿಗೆ ಅಥವಾ ಕುಟುಂಬದ ಯಾವುದೇ ಸದಸ್ಯರು ಬೆಚ್ಚಿಗೆ ಅಪ್ಪಿಕೊಂಡು ಈ ಕಾಂಗೂರು ಹೆಂಗೆ ಈ ಪ್ರಾಣಿ ಇದೆಯಲ್ಲ ಅದು ಒಂದು ಪೌಚಲ್ಲಿ ಅದು ಮರಿಯ ಒಂದು ಪೌಚಲ್ಲಿ ಅದನ್ನು ಹೇಗೆ ಪೋಷಿಸ್ತದೆ ಆ ರೀತಿ ಬೆಚ್ಚಗಿನ ಒಂದು ವಾತಾವರಣವನ್ನು ಕೊಟ್ಟು ಬೆಳೆಸುವಂಥ ಒಂದು ಇದು ವಿಧಾನ ಇದು. ಹೌದು, ಇದನ್ನು 1978 ಅಲ್ಲಿ ಒಬ್ಬ ಡಾಕ್ಟರ್ ಕಂಡುಹಿಡಿದ್ರು. ಈ ಏನು ಅಸಹಜವಾಗಿ ಮೊದಲೇ ಅವಧಿಗೂ ಮೊದಲೇ ಹುಟ್ಟುತ್ತಾವೆ ಮಕ್ಕಳು, ಮತ್ತು ಕೆಲವೊಂದು ಸಾಮಾನ್ಯವಾಗಿರೋದಿಲ್ಲ, ತೂಕ ಕಡಿಮೆ ಇರ್ತಾವೆ, ಅಂಥ ಮಕ್ಕಳನ್ನು ಹೇಗೆ ಆರೈಕೆ ಮಾಡಬೇಕು ಅನ್ನುವಂಥ ಒಂದು ವಿಧಾನ ಇದೇ ಕಾಂಗೂರು ಮದರ್ ಕೇರ್. ನಂತರ ಇದನ್ನು ಅಂತಾರಾಷ್ಟ್ರೀಯವಾಗಿ 1980 ಹಾಗೂ 90 ದಶಕದಲ್ಲಿ ಅಂತಾರಾಷ್ಟ್ರೀಯ ಮನ್ನಣೆ ನಡೀತು, ಮತ್ತು ಈಗ ಪ್ರತಿ ವರ್ಷ ಮೇ 15 ಈ ಕಾಂಗೂರು ಮದರ್ ಕೇರ್ ಅವೇರ್ನೆಸ್ ಡೇಯನ್ನು ಆಚರಿಸ್ತಾ ಇದ್ದೀವಿ. ಈ ಏನು ಅಸಹಜವಾಗಿ ಅಥವಾ ಅವಧಿಗೂ ಮುಂಚೆ ಹುಟ್ಟಿರ್ತಾವೆ, ತೂಕ ಕಡಿಮೆ ಇರೋ ಮಕ್ಕಳಾಗಿರ್ಬೋದು ಅಥವಾ ಮೊದಲೇ ಹೆರಿಗೆ ಏನು 9 ಹುಟ್ಟಬೇಕು ಅದು ಅವಧಿಗೂ ಮುಂಚೆ ಹುಟ್ಟಿರ್ತಾವೆ ಅಂಥ ಮಕ್ಕಳನ್ನು ಈ ಕಾಂಗೂರು ಮದರ್ ಕೇರ್ ಅಂದರೆ ಅವುಗಳನ್ನು ಎದೆಗೆ ಅಪ್ಪಿಕೊಂಡು ತಾಯಿಯ ಮೈ ಬಿಸಿ ಇರ್ಬೋದು ಅಥವಾ ಕುಟುಂಬದ ಯಾವುದೇ ಸದಸ್ಯರ ಮೈ ಬಿಸಿ ಇರ್ಬೋದು ಆ ರೀತಿ ಆರೈಕೆ ಮಾಡೋದಕ್ಕೆ ಕಾಂಗೂರು ಮದರ್ ಕೇರ್ ಅಂತಾರೆ. ಈ ದಿನವನ್ನು ಈ ಮೇ 15 ಆಚರಿಸ್ತಾ ಇದ್ದೀವಿ. ತುಂಬ ಸಂತೋಷ ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಧನ್ಯವಾದ
0: ಸರ್. ರೂಪ, ಮುಂದಿನ ಗೀತೆ ಯಾವುದು ಅಂತ ಪ್ರಸಾರ ಮಾಡಿ ನಾವು ಮತ್ತೆ ಪ್ರಶ್ನೆ ಕೇಳೋಣಂತೆ. ಪ್ರಸಾರ ಮಾಡಿ.

0: ಹಲೋ ನಮಸ್ತೆ.
1: ನಮಸ್ತೆ ರೀ, ಶಿವಲಿಂಗಯ್ಯ ಹಿರೇಮಠರು.
0: ಹಾಂ, ಶಿವಲಿಂಗಯ್ಯವರು ಮತ್ತೆ ಕರೆ ಮಾಡಿದ್ರು. ಶಿವಲಿಂಗ ಅವರೇ, ಪ್ರಶ್ನೆ ಕೇಳ್ತಾರೆ ರೂಪ ಅವರು, ಕೇಳಿ.
2: ಶಿವಲಿಂಗಯ್ಯ ಅವರೇ, ಪ್ರಶ್ನೆ ಹೀಗಿದೆ. ಅತಿ ಹೆಚ್ಚು ನೈಸರ್ಗಿಕ ಉಪಗ್ರಹಗಳನ್ನು ಹೊಂದಿರುವ ಗ್ರಹ ಯಾವುದು?
1: ಅತಿ ಹೆಚ್ಚು ನೈಸರ್ಗಿಕ ಉಪಗ್ರಹ ಗುರುಗ್ರಹ
2: ಅಲ್ಲ, ಅದು ಎರಡನೇ ಸ್ಥಾನದಲ್ಲಿ ಬರುತ್ತೆ. ಗುರುಗ್ರಹ ಶನಿ ಗ್ರಹ. ಕರೆಕ್ಟ್ ಆಗಿದೆ ಉತ್ತರ. ಎಷ್ಟು ನೈಸರ್ಗಿಕ ಗುರು ಎರಡನೇ ಸ್ಥಾನದಲ್ಲಿ ಬರುತ್ತೆ. ಶನಿ ಗ್ರಹ ಜಾಸ್ತಿ ನೈಸರ್ಗಿಕ ಉಪಗ್ರಹಗಳನ್ನ ಹೊಂದಿದೆ. ಎಷ್ಟು ಉಪಗ್ರಹಗಳನ್ನ ಹೊಂದಿದೆ ಅಂತ ಹೇಳ್ಬೋದಾ? ಗುರುಗ್ರಹ 97 ಉಪಗ್ರಹವನ್ನ ಹೊಂದಿದೆ. ಇದು ಎರಡನೇ ಸ್ಥಾನದಲ್ಲಿದೆ. ಅಂದ್ರೆ ಶನಿ ಗ್ರಹ
1: ಇನ್ನಷ್ಟು
2: ಅಲ್ಲ, ಹೇಳ 274 ಉಪಗ್ರಹವನ್ನು ಹೊಂದಿದೆ. ಶನಿ ಗ್ರಹದ್ದು ತುಂಬಾ ವಿಶೇಷ ಇದೆ. ಇದು ಸೌರವ್ಯೂಹದ 6ನೇ ಗ್ರಹ ಆಯ್ತಾ. ಮತ್ತೆ ಅದು ತನ್ನ ಕಕ್ಷೆ ತಾನೇ ತನ್ನ ಭ್ರಮಣೆ ಮಾಡ್ಕೊಳ್ಳಿಕ್ಕೆ ಬಹಳ ಬೇಗ ತಿರುಗತ್ತದು. 10 ಗಂಟೆಯಲ್ಲಿ ತಾನು ಭ್ರಮಣೆ ಮಾಡ್ಕೊಳ್ಳುತ್ತೆ. ಆದರೆ ಭೂಮಿ ಸುತ್ತಲಿಕ್ಕೆ ಅದಕ್ಕೆ ಭೂಮಿಯ ವರ್ಷದಲ್ಲಿ 29.5 ವರ್ಷ ಬೇಕಾಗತ್ತೆ, ಅಂದರೆ ಸೂರ್ಯ ಸುತ್ತಲಿಕ್ಕೆ ಅಷ್ಟು. ಹಾ, ಮತ್ತೆ ಇದಕ್ಕೆ ಶನಿ ಗ್ರಹ ಅಂತ ಯಾಕೆ ಕರೀತಾರೆ ಗೊತ್ತಾ? ಹಾ, ಶನಿ ಗ್ರಹ ಅಂತಂದ್ರೆ ಸಂಸ್ಕೃತದಲ್ಲಿ ಶನೈಶ್ಚರ ಅಂದ್ರೆ ನಿಧಾನವಾಗಿ ಚಲಿಸೋದು ಅಂತ. ಅಂದ್ರೆ ಅದು ಭೂಮಿ ಸುತ್ತಲಿಕ್ಕೆ ತುಂಬಾ ಟೈಮ್ ತಗೊಳ್ತಲ್ಲ, ಹಾಗಾಗಿ ಅದಕ್ಕೆ ನಿಧಾನವಾಗಿ ಚಲಿಸುತ್ತೆ ಅಂತ ಶನೈಶ್ಚರ.

0: ಅದರಿಂದ ಶನಿ ಗ್ರಹ ಅಂತ ಬಂತು.
1: ಇನ್ನು
2: ಯಾರು ಉಪದ್ರವ ಕೊಡಲ್ಲ, ಏನು ಶನಿ ಗಂಟು ಬಿದ್ದಪ್ಪ ಅಂತ ಹೇಳ್ತೀವಲ್ರಿ.
1: ಇನ್ನೊಂದು ವಿಶೇಷತೆ ಅಂತಂದ್ರೆ ಎಲ್ಲ ಗ್ರಹಗಳನ್ನು ನೋಡಿದಾಗ ಶನಿ ಗ್ರಹ ಸೌರಯುಗದಲ್ಲಿ ಭಿನ್ನವಾಗಿ ಕಾಣ್ತದೆ. ಯಾಕಂದ್ರೆ ಅದ್ರ ಸುತ್ತಲೂ ಒಂದು ವಿಶೇಷವಾದ ಒಂದು ಕವಚ,
0: ಉಂಗುರ
1: ಆಕೃತಿಯ ಒಂದು ಕವಚ ಇದೆ,
0: ಸುಂದರವಾದ ಉಂಗುರ ಇದೆ, ಅದಕ್ಕೆ ಟೈಟಾನ್ ಅಂತ ಹೇಳ್ತಾರೆ.
1: ಟೈಟಾನ್ ಅಂತಾರೆ. ಯಾವುದೇ ಗ್ರಹಕ್ಕೆ ಈ ಒಂದು ಇದಿಲ್ಲ, ಶನಿ ಗ್ರಹಕ್ಕೆ ಇದೆ.
0: ಮತ್ತೆ ಶಿವಲಿಂಗಯ್ಯ ಅವರೇ, ಈ ಬುಧ ಗ್ರಹಕ್ಕೆ
2: ನೋಡಲು ಚಂದ ಬಹಳ.
1: ಹೌದು
0: ಶಿವಲಿಂಗಯ್ಯ ಅವರೇ, ಈ ಬುಧ ಗ್ರಹಕ್ಕೆ ಉಪಗ್ರಹಗಳೇ ಇಲ್ಲ, ಬುಧ ಮತ್ತೆ ಶುಕ್ರ ಗ್ರಹಕ್ಕೆ. ಭೂಮಿಗೆ ಒಂದೇ ಒಂದು ಉಪಗ್ರಹ ಚಂದ್ರ. ಇನ್ನು ಮಂಗಳ ಗ್ರಹಕ್ಕೆ ಎರಡು ಉಪಗ್ರಹ ಇದೆ, ಗುರುವಿಗೆ 97, ನಂತರ ಶನಿಗೆ 274 ಉಪಗ್ರಹಗಳಿವೆ. ಕರೆಕ್ಟಾಗಿದೆ ಅವರದು.
1: ಶಿವಲಿಂಗಯ್ಯ ಅವರು ಸರಿಯಾದ ಉತ್ತರವನ್ನು
0: ನೀಡಿದ್ದಾರೆ. ಹೌದು.
1: ಈಗ ಮುಂದಿನ ಗೀತೆಯನ್ನು ಪ್ರಸಾರ ಮಾಡಿ ಮುಂದಿನ ಒಂದು ಪ್ರಶ್ನೆಯನ್ನು ಕೇಳೋಣ.
0: ಸರಿ ಸರಿ.

0: ಹಲೋ,
1: ನಮಸ್ತೆ ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅಂಬಾಗ್ಯಶ್ರೀ ಮತ್ತೆ ಕರೆ ಮಾಡಿದ್ದಾರೆ. ಪ್ರಶ್ನೆ ಕೇಳ್ತಿದ್ದಾರೆ ರೂಪಾ ಅವರು,
2: ಕೇಳಿಸ್ಕೊಳ್ಳಿ. ಭಾಗ್ಯಶ್ರೀ ಅವರೇ, ಬಿದ್ರಿ ಕಲೆಗೆ ಪ್ರಸಿದ್ಧವಾದ ಜಿಲ್ಲೆ ಯಾವುದು?
1: ಬಿದ್ರಿ ಕಲೆ,
2: ಬಿದ್ರಿ ಕಲೆ.
1: ಹಾ, ಬಿದ್ರಿ ಕಲೆ ಗೊತ್ತಾ?
2: ಬೀದರ್. ಬೀದರ್ನ?
1: ಸರಿಯಾಗಿದೆ, ಸರಿಯಾಗಿದೆ. ಹೆಸರೇ ಸೂಚಿಸ್ತದೆ, ಬಿದ್ರಿ ಕಲೆ.
2: ಈ ಕಲೆಯಿಂದಲೇ ಅದಕ್ಕೆ ಈ ಜಿಲ್ಲೆಗೆ ಬೀದರ್ ಅಂತ ಹೆಸರು
1: ಬಂದಿದೆ, ಬೀದರ್ ಅಂತ ಹೆಸರು ಬಂದಿರೋದು.
2: ಸುಮಾರು ಈ ಬಿದ್ರಿ ಕಲೆ ಸುಮಾರು 500 ವರ್ಷಗಳ ಹಳೆಯದಾದ ಒಂದು ಪರ್ಷಿಯನ್ ಮೂಲದ ಕಲೆ ಇದು. ಹಲೋ ಭಾಗ್ಯಶ್ರೀ ಅವರೇ, ಲೈನಲ್ಲಿ ಇದ್ದೀರಲ್ಲ? ಹಾಂ. ಬಹುಮನಿ ಸುಲ್ತಾನರ ಕಾಲದಲ್ಲಿ ಭಾರತದಲ್ಲಿ ವಿಶೇಷವಾಗಿ ಈ ಜಿಲ್ಲೆಯಲ್ಲಿ ಇದು ಅಭಿವೃದ್ಧಿಯನ್ನು ಹೊಂದಿತ್ತು. ಹಾಂ, ಈ ಕಲೆಯನ್ನು ಹೇಗೆ ಮಾಡ್ತಾರಂತ ಗೊತ್ತಾ? ಅಲಂಕಾರಿಕ ವಸ್ತುಗಳನ್ನು ಮಾಡ್ತಾರೆ. ಈ ಸತು, ತಾಮ್ರ ಮತ್ತು ಲೋಹದ ಮಿಶ್ರಣದ ಕಪ್ಪು ಮೇಲ್ಮೈ ಮೇಲೆ ಅದಕ್ಕೆ ಈ ಕೋಟೆ ಮಣ್ಣನ್ನು ಸವರಿ ಅದರ ನಂತರ ಚಿನ್ನದ ತಂತಿಯಲ್ಲಿ ಅದನ್ನು ಕೆತ್ತನೆಯನ್ನು ಮಾಡ್ತಾರೆ. ಇದಕ್ಕೆ ಮುಂಚೆ ಕೋಟೆ ಕಲೆ ಅಂತ ಕೂಡ ಕರಿತಾ ಇದ್ರು, ಅಂದ್ರೆ ಕೋಟೆ ಮಣ್ಣನ್ನ ಇದಕ್ಕೆ ಬಳಸ್ತಾ ಇದ್ರು, ಹಾಗಾಗಿ ಕೋಟೆ ಕಲೆ ಅಂತಾನು ಕೂಡ
1: ಪ್ರಾಚೀನವಾಗಿ ಕೋಟೆ ಕಲೆ ಅಂತ ಬಳಸ್ತಾ.
2: ಇದರಲ್ಲಿ ಅಲಂಕಾರಿಕ ವಸ್ತು ಅಂದ್ರೆ ಈಗ ಬುದ್ಧನ ವಿಗ್ರಹ ಆಗಿರ್ಬಹುದು, ಮತ್ತೆ ಅಲಂಕಾರಿಕ ಈ ಹೂಜಿ ಇದೆಲ್ಲ ಬರುತ್ತಲ್ಲ, ಆ ತರದ ವಸ್ತುಗಳನ್ನ ಮಾಡ್ತಾರೆ. ಮತ್ತೆ ಇದು ನಮ್ಮ ಭಾರತದಷ್ಟೇ ಅಲ್ಲ, ವಿದೇಶಗಳಲ್ಲೂ ಬಹಳ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಒಂದು ಕಲೆ ಇದು.
1: ಕಲೆ ಆಗಿದೆ. ಧನ್ಯವಾದ ದಿವ್ಯಶ್ರೀ ಅವರೇ, ಕರೆ ಮಾಡಿದ
2: ಭಾಗ್ಯಶ್ರೀ ಅವರೇ, ಧನ್ಯವಾದ. ಹಾಂ.

0: ಈ ಏನು ಬಿದ್ರಿ ಕಲೆ ಅಂತ ಹೇಳಿದ್ವಿ, ಈಗ ನೀವು ಬೀದರ್ ಇರ್ಬೋದು, ಬಿಜಾಪುರ ಇರ್ಬೋದು, ಬಾಗಲಕೋಟೆ, ಈಗ ಈ ಉತ್ತರ ಕರ್ನಾಟಕದಲ್ಲಿ ನಾವು ನೋಡಿದರೆ ಅಲ್ಲಿ ಕೆಲವೊಂದು ಈ ಸ್ಮಾರಕಗಳನ್ನು ನೋಡಿದವಾಗ ಅಥವಾ ಅಲ್ಲಿನ ಇದು ನೋಡಿದವಾಗ ಆ ಹಿಂದಿನ ಕಲೆ, ಈಗ ಹೇಳಿದ್ರಲ್ಲ ಬಹುಮಿನಿ ಸಾಮ್ರಾಜ್ಯ ಸುಲ್ತಾನರ ಕಾಲ, ಹಾಗೆ ಈಗ ನಾವು ಬಿಜಾಪುರ ಬಂದರೆ ಅಲ್ಲಿ ಶಾಹಿ ಮನೆತನದ ಕಲೆಯನ್ನು ನೋಡ್ತೀವಿ, ಅಲ್ಲಿ ಗೋಲ್ಗುಂಬಜ್ ಇರ್ಬೋದು, ಕಮಲ್ ಮಹಲ್, ಅಲ್ಲಿನ ಒಂದು ಏನು ಮೊನ್ಯುಮೆಂಟ್ಸ್ಗಳು ಸ್ಮಾರಕಗಳು ಏನಿವೆ, ಆಗಿನ ಸಂಸ್ಕೃತಿ ಆಗಿನ ಕಲೆಯನ್ನು ಇನ್ನೂ ಜೀವಂತಿಕೆಯಾಗಿ ಪ್ರತಿಬಿಂಬಿಸ್ತಾ ಇವೆ,
1: ನಡೆಸ್ಕೊಂಡು
0: ಬರ್ತಾ ಇವೆ.
1: ಮತ್ತೆ ಈ ಒಂದು ಕಲೆಗೆ ಜಿ ಐ ಟ್ಯಾಗ್ ಅನ್ನ ಪಡೆದುಕೊಂಡಿದೆ, ಇದು ಅಂದ್ರೆ ಭೌಗೋಳಿಕವಾದಂತ ಒಂದು ಮಾನ್ಯತೆ ಕೂಡ ಇದಕ್ಕೆ
0: ಇದಕ್ಕೆ ಸಿಕ್ಕಿದೆ
1: ಕಲೆಗೆ.
0: ಈಗ ಮುಂದಿನ ಗೀತೆಯನ್ನು ಪ್ರಸಾರ ಮಾಡಿ ಮತ್ತೆ ಪ್ರಶ್ನೆಯನ್ನು ಕೇಳೋಣಂತೆ.
1: ಸರಿ.
2: Hey, hey, hey.

0: हेलो
1: नमस्ते
0: यार ಮತ್ತೆ ದಿವೇಶ್ ಭಾಗ್ಯಶ್ರೀ ನಾ ಹೌದಾ ಭಾಗ್ಯಶ್ರೀ ಅವರು ಮತ್ತೆ ಕರೆ ಮಾಡಿದ್ರಿ ಹೌದಾ ಭಾಗ್ಯಶ್ರೀ ಅವರ ಪ್ರಶ್ನೆ ಕೇಳಿ ಇದು ಕುಳ್ಳ ಏಜೆಂಟ್ 00 ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿದ್ವಿ ಆಟ ಆಟ ಅಂತೇಳಿ ಈಗ ಐ ಪಿ ಎಲ್ ಕ್ರಿಕೆಟ್ ನಡೀತಾ ಇದೆಯಲ್ಲ ನೋಡ್ತೀರಾ ಕ್ರಿಕೆಟನ್ನು ಹಾಂ ಮಕ್ಕಳೆಲ್ಲ ನೋಡ್ತಾರಲ್ಲ ಮಕ್ಕಳು ಇರೋದು ಎಲ್ಲರೂ ನೋಡ್ತಾರೆ ಐ ಪಿ ಎಲ್ ಸಂಜೆ ಹೊತ್ತಿಗೆ ಹಾಂ ಈಗ ಐ ಪಿ ಎಲ್ ಪ್ರಶಸ್ತಿಯನ್ನು ಅತಿ ಹೆಚ್ಚು ಬಾರಿ ಗೆದ್ದ ತಂಡ ಯಾವುದು ಅಂತ ಹೇಳಬೇಕು ಮುಂಬೈ ಮತ್ತೆ ಯಾವುದು ಎಸ್ ಮುಂಬೈ ಮತ್ತು ಸಿ ಎಸ್ ಕೆ ಚೆನ್ನೈ ಸೂಪರ್ ಕಿಂಗ್ ಐದೈದು ಬಾರಿ ಗೆದ್ದಿವೆ ಅಲ್ವಾ ತಲಾ ಐದೈದು ಬಾರಿ ಗೆದ್ದಿವೆ ಅವು ಕರೆಕ್ಟಾಗಿ ಉತ್ತರವನ್ನು ಹೇಳಿದ್ದೀರಾ ಭಾಗ್ಯಶ್ರೀ ಸರಿಯಾಗಿ ಉತ್ತರವನ್ನು ಹೇಳಿದ್ದೀರಾ ಧನ್ಯವಾದ
2: ಧನ್ಯವಾದ ಭಾಗ್ಯಶ್ರೀ ಅವರೇ
0: ಹಾಂ ಬಹುಶಃ ಭಾಗ್ಯಶ್ರೀ ಅವರು ಕಾರ್ಯಕ್ರಮ ಕೇಳ್ತಾ ಎಲ್ಲ ಪ್ರಶ್ನೆಗಳಿಗೂ ಉತ್ತರ
2: ಉತ್ತರ ಮಾಡ್ತಾನೆ ಇದ್ದಾರೆ ಕ್ರಿಕೆಟ್ ಅನ್ನು ತುಂಬಾ ಚೆನ್ನಾಗಿ ನೋಡ್ತಾರೆ ಅಂತ ಅನ್ಸುತ್ತೆ ಬಟ್ ಅಂತ ಆನ್ಸರ್ ಅನ್ನ
0: ಈಗ ರಜಾ ದಿನ ಕೂಡ ಮಕ್ಕಳಿಗೆ ಸಂಜೆ ಹೊತ್ತಿಗೆ ಒಂದು ಕಾಲ ಕಳಲಿಕ್ಕೆ
2: ಹೌದು
0: ಸಮಯವನ್ನು ಕಳಲಿಕ್ಕೆ ಈ ಐ ಪಿ ಎಲ್ ಇದು ತುಂಬ ಈ ಐ ಪಿ ಎಲ್ ಕ್ರಿಕೆಟ್ ಇತಿಹಾಸ ಕೂಡ ಅಷ್ಟೇ ಇದಿದೆ ಸ್ವಾರಸ್ಯಕರವಾದಂಥ ವಿಚಾರ
2: ಹೌದು
0: ಅಲ್ಲಿಯ ಸಿಕ್ಸರ್ಗಳು ಅಲ್ಲಿಯ ಫೋರ್ ಬೌಂಡ್ರಿಗಳನ್ನು ಕೂಡ ಅವರು ತೋರಿಸ್ತಾರೆ ಈವರೆಗೆ ಎಷ್ಟು ಬೌಂಡ್ರಿ ಆಯಿತು ಅಂತೇಳಿ ಹಾಂ ನೋಡಿದ್ದೇವೆ ನಾವು ಅದರಲ್ಲಿ ಅಲ್ವಾ ಸರಿ ಈ ಮುಂದಿನ ಗೀತೆಯ ಪ್ರಸಾರ ಮಾಡಿ ಪ್ರಶ್ನೆ ಕೇಳೋಣ ಅಂತ
2: ಸರಿ

0: ಸರಿ.
1: ಹಲೋ,
2: ನಮಸ್ಕಾರ.
0: ಶಿವಲಿಂಗಯ್ಯ ಹಿರೇಮಠ ಮಾತಾಡೋದು ಸರ್.
2: ಶಿವಲಿಂಗಯ್ಯ ಹಿರೇಮಠ ಅವರು?
1: ಹ್ಞೂ, ಮತ್ತೆ ಅವರೇ ಫೋನ್ ಮಾಡಿದ್ದಾರೆ. ಶಿವಲಿಂಗಯ್ಯ ಅವರೇ, ಗೀತೆಯನ್ನು ಕೇಳಿದ್ರ? ಗೀತೆ ಕೇಳಿಸ್ಕೊಂಡ್ರ?
2: ಸ್ವಲ್ಪ ಕೇಳಿಸ್ಕೊಳ್ಳಿ.
1: ಹಾಂ, ಸ್ವಲ್ಪ ಕೇಳಿಸ್ಕೊಳ್ಳಿ, ಈಗ ಪ್ರಸಾರ ಮಾಡ್ತಿದ್ದೀನಿ ನೋಡಿ.

0: ಅಪ್ಪನ ಮಗ ಅಮ್ಮನೊಳಗ ಅಪ್ಪನ ಮಗ ಅಪ್ಪನ ಕತ್ತಿಗೆ ಅಮ್ಮನ ನೊಗನ ಅವರ ಕಂದ ಶ್ರೀ ಗುರುದತ್ತ ಅಂದ ತಾನು ನೀನು ತಾನು ನಾನು ನೀನು ಆನು
1: ಕೇಳಿಸ್ಕೊಂಡ್ರ ಗೀತೆನ
2: ಗೀತೆ ಕೇಳಿಸ್ಕೊಂಡು
1: ಹಾ ಯಾವ ಗೀತೆ ಯಾರ್ದು ಗೊತ್ತಾ
2: ಗೀತೆ ಚಿತ್ರ ಯಾವ ಚಿತ್ರದ
3: ಇದೊಂದು ದರಾ ಬೇಂದ್ರೆ ಅವರು
1: ಭಾವಗೀತೆ ಇದು
3: ಭಾವಗೀತೆ
1: ಧ್ವನಿ ಯಶವಂತ ಹಳಿಬಂಡಿ ಅವ್ರದ್ದು ಚಿತ್ರಗೀತೆ ಅಲ್ಲ ಇದು ಭಾವಗೀತೆಯನ್ನು ಪ್ರಸಾರ ಮಾಡಿದ್ವಿ ದರಾ ಬೇಂದ್ರೆ ಅವ್ರದ್ದು
3: ಪ್ರಶ್ನೆ ಕೇಳಿಸ್ಕೊಳ್ಳಿ ಶಿವಲಿಂಗಯ್ಯವರೇ ಕನ್ನಡಕ್ಕೆ ಎರಡನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂತಹ ದರಾ ಬೇಂದ್ರೆ ಅವರ ನಾಲ್ಕು ತಂತಿ ಕವನ ಸಂಕಲನದಲ್ಲಿರುವ ನಾಲ್ಕು ತಂತಿಗಳು ಏನನ್ನು ಪ್ರತಿನಿಧಿಸುತ್ತವೆ
1: ಕೇಳಿದ್ರ ಹೆಸರ ನಾಲ್ಕು ತಂತಿ ನಾಲ್ಕು ನಾಲ್ಕೇ ತಂತಿ
3: ಎರಡನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ದರಾ ಬೇಂದ್ರೆಯವರ ಕವನ ಸಂಕಲನ ಇದು
1: ಇದು ಫಿಲ್ಮ್ ಅಲ್ಲ ಭಾವಗೀತೆ ಇದು ಅಲ್ಲ ಇದರಲ್ಲಿ ಈ ನಾಲ್ಕು ತಂತಿ
3: ದರಾ ಬೇಂದ್ರೆ ಅವರು ಬರೆದಿರುವಂತಹ ಕವನ ಇದು
1: ಕವಿತೆ ಇದು
3: ಇದ್ರಲ್ಲಿ ಬರುತ್ತಲ್ಲ ಈಗ ನಾನು ನೀನು ಆನು ತಾನು ಅಂತ ಹೇಳಿದ್ರು ಅವರು ಇದರ ಒಂದು ಏನನ್ನ ಪ್ರತಿನಿಧಿಸುತ್ತೆ ಇದು ಅಂತ
1: ಈ ನಾಲ್ಕು
3: ನಾಲ್ಕು ತಂತಿಗಳು
1: ಏನನ್ನ ಪ್ರತಿನಿಧಿಸ್ತಾವ
3: ನಾಲ್ಕು ತಂತಿಗಳು ಅಂದ್ರೆ ನಾನು ನೀನು ಆನು ತಾನು ನಾಲ್ಕು ತಂತಿಗಳು ಇದು ಏನನ್ನ ಹೇಳುತ್ತೆ ಅಲ್ವಾ ಸಮಯ ಆಗ್ತಾ ಇದೆ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಗ್ತಾ ಇದೆ ನೀವು ಉತ್ತರ ಗೊತ್ತಿದ್ಯಾ ಶಿವಲಿಂಗಯ್ಯವರೇ
1: ಸರಿ ನಾವೇ ಉತ್ತರವನ್ನ ಹೇಳ್ಬಿಡ್ತೀವಿ ರೂಪ ಅವರು ಹೇಳ್ಬಿಡಿ ಸಮಯ ಆಗ್ತಾ ಇದೆ
3: ಇದು ಒಂದು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಇರುವಂತಹ ಒಂದು ಕವಿತೆ ಇದು ಹಾ ನಾಲ್ಕು ತಂತಿ ಅಂತಂದ್ರೆ ಒಂದು ವಿಶ್ವವನ್ನ ವಿಶ್ವ ಅಂದ್ರೆ ವೀಣೆಗೆ ಹೋಲಿಸಿದ್ದಾರೆ ಹಾ ವಿಶ್ವವನ್ನ ವೀಣೆಗೆ ಹೋಲಿಸಿದ್ದಾರೆ ಅದಕ್ಕೆ ನಾಲ್ಕು ತಂತಿ ಅಂದ್ರೆ ನಾನು ನೀನು ಆನು ತಾನು ನಾನು ಅಂದ್ರೆ ಪುರುಷ ನೀನು ಅಂದ್ರೆ ಹೆಣ್ಣು ಗಂಡು ಮತ್ತೆ ಹೆಣ್ಣು ಅದರ ಇದರಿಂದ ಉಂಟಾಗುವಂತಹದ ಮಿಲನದಿಂದ ಉಂಟಾಗುವಂತಹದ್ದು ಒಂದು ಸೃಷ್ಟಿ ಇದೆಲ್ಲದಕ್ಕೂ ಕಾರಣ ಯಾವುದು ಒಂದು ಇದೆಯಲ್ಲ ದೈವ ಶಕ್ತಿ ಅದು ತಾನು ಅನ್ನುವಂಥದ್ದು ಇದೆಲ್ಲ ಕೂಡಿ ಇರುವಂತದ್ದು ಒಂದು ಈ ಭೂಮಿ
1: ಭೂಮಿ
3: ಅಂತ ಹೇಳೋದಕ್ಕೆ ಹೊರಟಿದ್ದಾರೆ ದರಾ ಬೇಂದ್ರೆ ಅವರು ಇದು ಇದ ಈ ನಾಲ್ಕು ತಂತಿ ಇದನ್ನ ಪ್ರತಿನಿಧಿಸುತ್ತೆ
1: ಈ ಸೃಷ್ಟಿಯನ್ನು ಪ್ರತಿನಿಧಿಸುತ್ತೆ
3: ಹೌದು
1: ಸರಿ ರೂಪ ಸಮಯ ಆಗ್ತಾ ಇದೆ ನಮ್ಮ ಕಾರ್ಯಕ್ರಮ ಮುಗಿಸೋ ಸಮಯ ಬಂತು ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲ ಶ್ರೋತೃಗಳಿಗೆ ಧನ್ಯವಾದವನ್ನು ತಿಳಿಸೋಣ ಹಾಗೆ ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ನೀಡಿದವರು ದಯಾನಂದ್ ಮೇತ್ರಿ ಜಯರಾಮನ್ ಹಾಗೂ ಮಹಾಬಲೇಶ್ವರ ಜೋಶಿ ಅವರು ಅವರಿಗೂ ಕೂಡ ಧನ್ಯವಾದ ತಿಳಿಸ್ತಾ ನಾನು ಶಿವಾನಂದ್ ನಾಯ್ಕ್ ಮತ್ತೆ ರೂಪ ಎಲ್ಲರಿಗೂ ಧನ್ಯವಾದ ಹೇಳೋಣ ನಮಸ್ಕಾರ ಮುಂದಿನ ಶುಕ್ರವಾರ ಪುನಃ ಭೇಟಿಯಾಗೋಣಂತೆ
3: ನಮಸ್ಕಾರ
1: ನಮಸ್ಕಾರ

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಆತ್ಮೀಯ ಶ್ರೋತೃ ಬಾಂಧವರಿಗೆ ಸಂಜೆ ಪ್ರಸಾರ ಕಾರ್ಯದಲ್ಲಿ ಸುವರ್ಣ ಶಿವಾನಂದಳ ನಮಸ್ಕಾರ. ಹಾಗೂ ಈ ಸಂಜೆಯ ಎಲ್ಲ ಕಾರ್ಯಕ್ರಮಗಳನ್ನು ಆಲಿಸಲು ಆತ್ಮೀಯವಾದ ಸ್ವಾಗತ.

ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ನಿಮ್ಮ ಮೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಇದೇ ಭಾನುವಾರ ದಿನಾಂಕ 17 ಮೇ 2026 ರಾತ್ರಿ 8:15 8:45 ತಪ್ಪದೇ ಕೇಳಿ. ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ.

0: ಕೊಡಲಿ.
1: ಬಾಯಿ ತೆರೆದ ಚರಂಡಿಗಳು, ಕಸದ ರಾಶಿಗಳು, ಮರುಬಳಕೆ ಮಾಡ್ಲಿಕ್ಕಂಥೇಳಿ ವಸ್ತು ಹುಡುಕುವ ಆಯುವ ಮಹಿಳೆಯರು ಮತ್ತು ಮಕ್ಕಳು,
0: ಎಲ್ಲೇ ನೋಡು
1: ತಿನ್ನಕ್ಕೇನಾದ್ರೂ ಸಿಗ್ತೈತಿ ಅಂಥೇಳಿ ಕಸಾನ ಜಾಲಾಡುವ ಹಸು, ಹಂದಿ, ಪಕ್ಷಿ, ನಾಯಿಗಳು, ಅನುಪಯುಕ್ತ ವಸ್ತು, ಪ್ರಾಣಿ ಹೊಟ್ಟಿ ಸೇರಿ ಅನಾರೋಗ್ಯಕ್ಕೆ ದಾರಿ. ಕಸದ ರಾಶಿಯೊಳಗ ಹೊಟ್ಟಿ ತುಂಬಿಸಿಕೊಂಡ ಹಸುವಿನ ಹಾಲು ಇನ್ಯಾರಿಗೆ? ಪ್ರಾಣಿ ಪಕ್ಷಿಗಳ ಜೊತೆಗೆ ನಮ್ಮ ಆರೋಗ್ಯದ ಕಾಳಜಿನೂ ಇರಲಿ. ಹಂಗಾದ್ರ ಕಸದ ಗಾಡಿಗೆ ಕಸಾನ ವಿಂಗಡಿಸಿ ಹಾಕೋ ಅಭ್ಯಾಸನ ಇವತ್ತಿನಿಂದ ನೀವ ಶುರು ಮಾಡ್ರಿ. ನಾಡನ್ನ ಸ್ವಚ್ಛವಾಗಿಸಿ ಸ್ವಾಸ್ಥ್ಯ ಕಾಪಾಡಿ.

0: Goods comprising merchandise services estimated at $80.8 billion in April 2026, registering a robust growth of 13.6% over April last year. And that is the end of this news bulletin.
1: Akashavani Karavara Nilayadinda ee sanje hagu nale prasaravagalirva karyakramagalu. ಈ ಸಂಜೆ 6:30 ಅವಲೋಕನ, 6:50 ರೈತ ಬಾಂಧವರಿಗಾಗಿ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಅರಿವಿನಂಗಳ, ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ, ವಿಷಯ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಹಾಗೂ ವರದಕ್ಷಿಣೆ ನಿಷೇಧ ಕಾಯ್ದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ. ನಂತರ ಕೃಷಿ ಮಾಹಿತಿ, ಜನಪದ ಸಂಗೀತದಲ್ಲಿ ಎಸ್ಡಿ ಉಡ್ಕೇರಿ ಹಾಗೂ ಸಂಗಡಿಗರಿಂದ ಲಮಾಣಿ ಪದಗಳನ್ನು ತದನಂತರದಲ್ಲಿ ಕೇಳುತ್ತೀರಿ. 7:45 ಬಯಲಾಟ, ಸಮೃದ್ಧ ಸಂಸ್ಕೃತಿಯ ಪರಂಪರೆ ಮಾತನಾಡುತ್ತಾರೆ ಗುರುನಾಥ್ ಸುತಾರ್. 8:00 ನಾಟಕ ಬಿದ್ದು ಮಾಲೆಯಾದ ಹೂಗಳು, ರಚನೆ ಬಿಆರ್ ನಾಗೇಶ್, ನಿರ್ಮಾಣ ಡಾಕ್ಟರ್ ಪಿಎಂ ಶರಭೇಂದ್ರ ಸ್ವಾಮಿ. 8:30 ಚಿತ್ರಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳು, 9:30 ಕರೆಂಟ್ ಅಫೇರ್ಸ್, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಯಶ್ರೀ ಪ್ರಸಾದ್ ಅವರ ವೀಣಾವಾದನ, 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್ಸ್.

ಇನ್ನು ನಿಲಯದ ನಾಳೆಯ ಪ್ರಸಾರ ಕಾರ್ಯದಲ್ಲಿ ಮುಂಜಾನೆ 6:10 ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿ ಗೀತೆಗಳು. 6:30 ಚಿಂತನ ಪ್ರೊಫೆಸರ್ ಸಂತೋಷ್ ನಾಯಕ್ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ ಗಾನ ಸುದ್ದಿಯಲ್ಲಿ ಭಕ್ತಿ ಗೀತೆಗಳು. 6:40 7:15 ಭಾವಗೀತೆಗಳು. ಚಿತ್ರಗೀತೆಗಳನ್ನು ಕೇಳುತ್ತೀರಿ 7:45

0: ನಾಳೆ ಬೆಳಿಗ್ಗೆ 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಲೋ. 8:35 ಆಕಾಶ ಬುಟ್ಟಿ. ಸಿನಿಮಾ ನಟ ಬಿರಾದಾರ್ ಅವರೊಂದಿಗೆ ಸಂದರ್ಶನ, ನಿರ್ಮಾಣ ಮತ್ತು ಪ್ರಸ್ತುತಿ ಚಂದು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಚನಕಾರರ ವಚನಗಳನ್ನು ಆಧರಿಸಿದ ಕಾರ್ಯಕ್ರಮ ವಚನ ವೈಭವ. 9:30 ಮಂಜುಳಗಾನದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳು. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ನಿಮ್ಮ ಮೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಇದೇ ಭಾನುವಾರ ದಿನಾಂಕ 17 ಮೇ 2026 ರಾತ್ರಿ 8:15 ನಿಮಿಷದಿಂದ 8:00

45 ನಿಮಿಷದವರೆಗೆ ತಪ್ಪದೆ ಕೇಳಿ. ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ.

ನಾಳೆ ಬೆಳಿಗ್ಗೆ 11:30 ಸ್ಟಂಪ್ಡ್ ಕಾರ್ಯಕ್ರಮ, 12:05 ವನಿತಾ ವಿಹಾರ. ಅಧಿಕಸ್ಯ ಅಧಿಕ ಅಧಿಕ ಮಾಸ ಕುರಿತು ಮಾತನಾಡುತ್ತಾರೆ ಸಾಹಿತಿಗಳಾದ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ. ನಂತರ ಭಕ್ತಿಗೀತೆ ನಿರ್ವಹಣೆ ವೆಂಕಟೇಶ ಬೇವಿನ ಬೆಂಚಿ, ಸಹಕಾರ ರಮಾ ಕುಲಕರ್ಣಿ. ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. 1 ಗಂಟೆಗೆ ಪ್ರಗತಿ ಪಥ, ಪ್ರಧಾನಮಂತ್ರಿ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಯೋಜನೆ ಕುರಿತು ಮಾಹಿತಿ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ. ಕಾರ್ಯಕ್ರಮ ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಸಂಗೀತ ಕಾರ್ಯಕ್ರಮ. 3 ಗಂಟೆಗೆ ಮುಂಬಯಿ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಮಂಚಾಹೆ ಗೀತ್. 3:30 ನಾಟ್ಯ ತರಂಗ್. 4 ಗಂಟೆಗೆ ಬಾಂಬೆ ಟಾಕೀಸ್. ನಾಳೆ ಸಂಜೆ 5 ಗಂಟೆಗೆ ಯಕ್ಷಲಹರಿ ಕಾರ್ಯಕ್ರಮದಲ್ಲಿ ಯಕ್ಷಗಾನ ತಾಳಮದ್ದಳೆ ಮಾತಂಗ ಕನ್ಯೆ ನಡೆಸಿಕೊಡುತ್ತಾರೆ. ಯಕ್ಷ ಸಿಂಧೂರ ಮಹಿಳಾ ಯಕ್ಷಗಾನ ಕೂಟ ತಲಪಾಡಿ. ಭಾಗವತಿಕೆ ರಾಜಾರಾಮ ಹೊಳ್ಳ ಕೈರಂಗಳ. 6:30 ವಿಜ್ಞಾನದ ಮುನ್ನಡೆ. 6:50 ರೈತ ಬಾಂಧವರಿಗಾಗಿ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕೃಷಿಕ ಹವ್ಯಾಸಿ ಭಾಗವತ ಮತ್ತು ಅಡುಗೆ ವೃತ್ತಿ ಅನುಭವ ಕುರಿತು ಯಲ್ಲಾಪುರ ಉಮ್ಮಚಗಿಯ ನಾರಾಯಣ ಗಣಪತಿ ಹೆಗಡೆ ಅವರೊಡನೆ ಸಂದರ್ಶನ. ನಂತರ ಕೃಷಿ ಮಾಹಿತಿ. ತದನಂತರ ಜನಪದ ಸಂಗೀತದಲ್ಲಿ ಸದಾಶಿವ ಸಂಗಪ್ಪ ಯತ್ನಾಳ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳು. 7:45 ಸಮಾಚಾರ ದರ್ಶನ. ನಾಳೆ ರಾತ್ರಿ 8 ಗಂಟೆಗೆ ಮಣಿಪಾಲ ಉನ್ನತ ಶಿಕ್ಷಣ ಸಂಸ್ಥೆಯ 33ನೇ ಘಟಿಕೋತ್ಸವದ ಪ್ರಾಯೋಜಿತ ಬಾನುಲಿ ವರದಿ. ಕಾರ್ಯಕ್ರಮದ ಪ್ರಾಯೋಜಕರು ಮಣಿಪಾಲ ಉನ್ನತ ಶಿಕ್ಷಣ ಅಕಾಡೆಮಿ ಮಣಿಪಾಲ. 8:15 ರೇಡಿಯೋ ಸ್ಪಂದನ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ. 8:30 ಕಾವ್ಯಯಾನ, ಕವಿ ಮುದ್ದಣ್ಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. 9:15 ಹಿಂದಿ ಚಿತ್ರಗೀತೆಗಳು. 9:30 ರಾಜ್ಯಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಕಪಿನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 10 ಗಂಟೆಗೆ ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಅವರ ಗಾಯನ. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇವಿಷ್ಟು ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಕಾರವಾರ ಸಮಯ 6:20 ಆಗಲಿದೆ. ಇನ್ನು ದೆಹಲಿ ಕೇಂದ್ರದಿಂದ ಸಂಸ್ಕೃತ ವಾರ್ತೆಗಳು. ಬೆಂಗಳೂರು ಕೇಂದ್ರದಿಂದ 6:30 ಅವಲೋಕನ, 6:40 ಪ್ರದೇಶ ಸಮಾಚಾರ.

ಆಕಾಶವಾಣಿ ಅವಲೋಕನ. ವಿಷಯ: ಜುಲೈ 1 ವಿಕಸಿತ ಭಾರತ, ಜಿ ರಾಮ್ಜಿ ಕಾಯ್ದೆ ಜಾರಿ. ಬರೆದವರು ಸಂತೋಷ್, ಓದುತ್ತಿರುವವರು ಸರ್ವಮಂಗಳ. ಗ್ರಾಮೀಣ ಭಾರತದಾದ್ಯಂತ ಇದೇ ಜುಲೈ 1 ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆ ಜಾರಿಯಾಗಲಿದೆ. ಇದು ಗ್ರಾಮೀಣ ಜೀವನೋಪಾಯದ ಬಲವರ್ಧನೆಗೆ 125 ದಿನಗಳ ಶಾಸನಬದ್ಧ ಉದ್ಯೋಗ ಖಾತರಿ ನೀಡಲಿದೆ. ಉದ್ಯೋಗ, ಜೀವನೋಪಾಯ ಮತ್ತು ಗ್ರಾಮೀಣ ಪರಿವರ್ತನೆಗೆ ವೇಗ ನೀಡಲು ದಾಖಲೆಯ 95,692 ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಯೋಜನೆಯಡಿ ಹಾಲಿ ಇರುವ ಉದ್ಯೋಗ ಕಾರ್ಡ್ಗಳು ಮಾನ್ಯವಾಗಲಿದೆ. ಪ್ರಗತಿಯಲ್ಲಿರುವ ಕಾಮಗಾರಿಗಳು ಅಡೆತಡೆಯಿಲ್ಲದೆ ಮುಂದುವರಿಯಲಿದೆ. ಭಾರತದ ಗ್ರಾಮೀಣಾಭಿವೃದ್ಧಿ ಪಯಣದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲನ್ನು ಗುರುತಿಸಲಾಗಿರುವ ವಿಕಸಿತ ಭಾರತ, ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆ 2025 ಅನುಷ್ಠಾನವನ್ನು ಜುಲೈ 1 ದೇಶಾದ್ಯಂತ ಜಾರಿಗೆ ತರಲಾಗುವುದು ಎಂದು ಕೇಂದ್ರ ಸರ್ಕಾರದ ಅಧಿಸೂಚನೆ ಹೊರಡಿಸಿದೆ. ವಿಬಿ ಚಿರಾಮ್ಜಿ ಕಾಯ್ದೆ ಜಾರಿಗೆ ಬರುವುದರೊಂದಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ಅದೇ ದಿನಾಂಕದಿಂದ ರದ್ದಾಗಲಿದೆ. ಇದು ಭಾರತದ ಗ್ರಾಮೀಣಾಭಿವೃದ್ಧಿ ಚೌಕಟ್ಟಿನಲ್ಲಿ ಒಂದು ಐತಿಹಾಸಿಕ ಪರಿವರ್ತನೆಯನ್ನು ಸೂಚಿಸುತ್ತದೆ ಮತ್ತು ವಿಕಸಿತ ಭಾರತ 2047 ರಾಷ್ಟ್ರೀಯ ದೂರದೃಷ್ಟಿಗೆ ಅನುಗುಣವಾಗಿ ಸಮಗ್ರ, ಭವಿಷ್ಯ ಸಿದ್ಧ ಮತ್ತು ಉತ್ಪಾದಕತೆ ಆಧಾರಿತ ಗ್ರಾಮೀಣ ಪರಿವರ್ತನೆಯ ಹೊಸ ಯುಗಕ್ಕೆ ನಾಂದಿ ಹಾಡಲಿದೆ. ಹೊಸ ಚೌಕಟ್ಟಿನಡಿಯಲ್ಲಿ ಪ್ರತಿ ಹಣಕಾಸು ವರ್ಷದಲ್ಲಿ ಪ್ರತಿಯೊಂದು ಕುಟುಂಬದ ವಯಸ್ಕರು ಸದಸ್ಯರು ಕೌಶಲ್ಯರಹಿತ ದೈಹಿಕ ಕಾಮಗಾರಿಯನ್ನು ಕೈಗೊಳ್ಳಲು 125 ದಿನಗಳ ವೇತನ ಉದ್ಯೋಗದ ಶಾಸನಬದ್ಧ ಖಾತರಿಗೆ ಅರ್ಹರಾಗಿರುತ್ತಾರೆ. ಈ ವರ್ಧಿತ ಖಾತರಿಯು ಜೀವನೋಪಾಯ ಭದ್ರತೆಯನ್ನು ಬಲಪಡಿಸಲು, ಗ್ರಾಮೀಣ ಆದಾಯವನ್ನು ಸುಧಾರಿಸಲು ಮತ್ತು ಸುಸ್ಥಿರ ಗ್ರಾಮಮಟ್ಟದ ಅಭಿವೃದ್ಧಿಯನ್ನು ಬೆಂಬಲಿಸಲು ಉದ್ದೇಶಿಸಲಾಗಿದೆ. ಕಾರ್ಮಿಕರ ಕೆಲಸದ ಬೇಡಿಕೆಯ ಮೇರೆಗೆ ನಿಗದಿತ ಸಮಯದೊಳಗೆ ಅವರಿಗೆ ಉದ್ಯೋಗ ಒದಗಿಸಲಾಗುವುದು. ಅದಕ್ಕೆ ವಿಫಲವಾದರೆ ಕಾಯ್ದೆಯ ನಿಬಂಧನೆಗಳಿಗೆ ಅನುಗುಣವಾಗಿ ಕಾರ್ಮಿಕರು ನಿರುದ್ಯೋಗ ಭತ್ಯೆಗೆ ಅರ್ಹರಾಗಿರುತ್ತಾರೆ. ಕಾಯ್ದೆಯು ಸಕಾಲಿಕ ಮತ್ತು ಪಾರದರ್ಶಕ ವೇತನ ಪಾವತಿಗಳಿಗೆ ಹೆಚ್ಚಿನ ಒತ್ತು ನೀಡುತ್ತದೆ. ನೇರ ನಗದು ವರ್ಗಾವಣೆ, DBT ಮೂಲಕ ವೇತನವನ್ನು ನೇರವಾಗಿ ಕಾರ್ಮಿಕರ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಖಾತೆಗಳಿಗೆ ವರ್ಗಾಯಿಸುವುದನ್ನು ಮುಂದುವರಿಸಲಾಗುತ್ತದೆ. ವೇತನವನ್ನು ವಾರಕ್ಕೊಮ್ಮೆ ಅಥವಾ ಮಾಸ್ಟರ್ ರೋಲ್ ಮುಕ್ತಾಯದ 15 ದಿನಗಳೊಳಗೆ ಪಾವತಿಸಬೇಕು. ಇಲ್ಲದಿದ್ದರೆ ಕಾಯ್ದೆಯ ನಿಬಂಧನೆಗಳಿಗೆ ಅನುಗುಣವಾಗಿ ವಿಳಂಬಕ್ಕೆ ಪರಿಹಾರ ಪಡೆಯಲು ಕಾರ್ಮಿಕರು ಅರ್ಹರಾಗಿರುತ್ತಾರೆ. ರಾಜ್ಯಗಳ ಸಂಭಾವ್ಯ ಕೊಡುಗೆಯನ್ನು ಸೇರಿಸಿದರೆ ಒಟ್ಟು ಯೋಜನೆಯ ವೆಚ್ಚ 1.51 ಲಕ್ಷ ಕೋಟಿ ರೂಪಾಯಿ ಮೀರುತ್ತದೆ ಎಂದು ಅಂದಾಜಿಸಲಾಗಿದೆ. ಈ ಹಂಚಿಕೆಯು ಗ್ರಾಮೀಣ ಮೂಲಸೌಕರ್ಯಾಭಿವೃದ್ಧಿ, ದೊಡ್ಡ ಪ್ರಮಾಣದ ಉದ್ಯೋಗ ಸೃಷ್ಟಿ ಮತ್ತು ಗ್ರಾಮೀಣ ಆದಾಯದ ಹೆಚ್ಚಳಕ್ಕೆ ಹೊಸ ಆವೇಗವನ್ನು ನೀಡುವ ನಿರೀಕ್ಷೆ ಇದೆ. ವಿವಿ ಜಿರಾಮ್ಜಿ ಕಾಯ್ದೆಯ ಜಾರಿಯು ಹಿಂದಿನ ಅವಧಿಯಲ್ಲಿ ಯಾವುದೇ ಅರ್ಹ ಗ್ರಾಮೀಣ ಕುಟುಂಬವು ಅನಾನುಕೂಲತೆಯನ್ನು ಎದುರಿಸದಂತೆ ಬೇಡಿಕೆ ಮಾದರಿಗಳು ಮತ್ತು ತಳಮಟ್ಟದಲ್ಲಿ ಅವಶ್ಯಕತೆಗಳಿಗೆ ಅನುಗುಣವಾಗಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಾಕಷ್ಟು ಕಾರ್ಮಿಕ ಅನುದಾನ ನಿಬಂಧನೆಗಳನ್ನು ಸರ್ಕಾರ ಲಭ್ಯವಾಗುವಂತೆ ಮಾಡಿದೆ. ಹಾಲಿ ಇರುವ ಇಕೆವೈಸಿ ಪರಿಶೀಲಿಸಿದ ಮನ್ರೇಗಾ ಉದ್ಯೋಗ ಕಾರ್ಡುಗಳು, ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡುಗಳನ್ನು ನೀಡುವವರೆಗೆ ವಿಬಿ ಜಿ ರಾಮ್ಜಿ ಅಡಿಯಲ್ಲಿ ಮಾನ್ಯವಾಗಿರುತ್ತವೆ. ಉದ್ಯೋಗ ಕಾರ್ಡುಗಳಿಲ್ಲದ ಕಾರ್ಮಿಕರು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನೋಂದಾಯಿಸಿಕೊಳ್ಳುವುದನ್ನು ಮುಂದುವರಿಸಬಹುದು. ಬಾಕಿ ಇರುವ ಇಕೆವೈಸಿ ಕಾರಣದಿಂದಾಗಿ ಕಾರ್ಮಿಕರಿಗೆ ಉದ್ಯೋಗ ನಿರಾಕರಿಸಬಾರದು ಮತ್ತು ರಾಜ್ಯ ಸರ್ಕಾರಗಳು ಇಕೆವೈಸಿ ಪೂರ್ಣಗೊಳಿಸುವಿಕೆ ಕಾರ್ಯಕ್ಕಾಗಿ ತಳಮಟ್ಟದಲ್ಲಿ ಸೌಲಭ್ಯಗಳನ್ನು ಮುಂದುವರಿಸಬೇಕು. ವಿಬಿ ಜಿರಾಮ್ಜಿ ಕಾಯ್ದೆ 2025 ಅಡಿಯಲ್ಲಿ ವಿವಿಧ ಕರಡು ನಿಯಮಗಳನ್ನು ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಸಮಾಲೋಚಿಸಿ ಸಿದ್ಧಪಡಿಸುತ್ತಿದೆ. ವಿಕಸಿತ ಭಾರತ ಜಿರಾಮ್ಜಿ ಕಾಯ್ದೆ 2025 ಗ್ರಾಮಗಳಲ್ಲಿ ಉದ್ಯೋಗ ಸೃಷ್ಟಿ, ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಾವಲಂಬ

ಮನೆಗೆ ಹೊಸ ಆವೇಗವನ್ನು ನೀಡುವ ನಿರೀಕ್ಷೆ ಇದೆ. ಗ್ರಾಮ ಪಂಚಾಯತ್ಗಳನ್ನು ಗ್ರಾಮೀಣ ಪರಿವರ್ತನೆಯ ಕೇಂದ್ರ ಸ್ತಂಭವಾಗಿ ಇರಿಸುವ ಮೂಲಕ ಈ ಕಾಯ್ದೆಯು ಸಮೃದ್ಧ ಮತ್ತು ಅಭಿವೃದ್ಧಿ ಹೊಂದಿದ ಗ್ರಾಮೀಣ ಭಾರತವನ್ನು ನಿರ್ಮಿಸುವಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

ಆಕಾಶವಾಣಿ ಬೆಂಗಳೂರು, ಸಮಯ 6:35:35. ಬೇಲೂರು, ಹಳೇಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
3: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ,
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಜ್ಯದ ಕೈಗಾರಿಕಾ ನೀತಿಯಿಂದ ಹಲವು ವಲಯಗಳಲ್ಲಿ 20 ಲಕ್ಷ ಉದ್ಯೋಗ ಸೃಜಿಸುವ ಗುರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ಟೋಬರ್ 7ರಂದು ರಾಜ್ಯದ ಅಂತಿಮ ಮತದಾರರ ಪಟ್ಟಿ ಪ್ರಕಟ, ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸ್ಪಷ್ಟನೆ. ಹೊಸಪೇಟೆ ಬಳಿ ಟ್ರ್ಯಾಕ್ಟರ್ ಉರುಳಿಬಿದ್ದು 6 ಮಂದಿ ಸಾವು, ಹಲವರಿಗೆ ಗಾಯ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ರಾಜ್ಯದ ಆರ್ಥಿಕ ಪ್ರಗತಿಯು ಜನರ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಉನ್ನತ ಶಿಕ್ಷಣ ಇಲಾಖೆಯ ಕ್ಯಾಂಪಸ್ ಟು ಕೆರಿಯರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಶಿಕ್ಷಣವು ರಾಜ್ಯ ಸರ್ಕಾರದ ಆದ್ಯತಾ ವಲಯವಾಗಿದೆ. ಪ್ರತಿ ಲಕ್ಷ ಜನಸಂಖ್ಯೆಗೆ 66 ಕಾಲೇಜುಗಳನ್ನು ಹೊಂದುವ ಮೂಲಕ ದೇಶದಲ್ಲಿಯೇ ಮುಂಚೂಣಿಯಲ್ಲಿರುವ ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣದ ಪರಿಸರ ವ್ಯವಸ್ಥೆಯ ಆಳ ಮತ್ತು ಅಗಲಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ತಿಳಿಸಿದ್ದಾರೆ. ಕ್ಯಾಂಪಸ್ನಿಂದ ವೃತ್ತಿ ಜೀವನಕ್ಕೆ ಆಗುವ ಪರಿವರ್ತನೆ ಸುಗಮವಾಗಿರಬೇಕು. ವಿಶ್ವವಿದ್ಯಾಲಯಗಳು ಉದ್ಯೋಗಾವಕಾಶ, ಉದ್ಯಮಶೀಲತೆ, ನಾವೀನ್ಯತೆ ಮತ್ತು ನಾಯಕತ್ವದ ಎಂಜಿನ್ಗಳಾಗಬೇಕು ಎಂದು ಕರೆ ನೀಡಿದ್ದಾರೆ. ರಾಜ್ಯದ ಕೈಗಾರಿಕಾ ನೀತಿಯು ಉತ್ಪಾದನೆ, ಸೇವೆಗಳು, ಶುದ್ಧ ತಂತ್ರಜ್ಞಾನ ಮತ್ತು ಉದಯೋನ್ಮುಖ ವಲಯಗಳಲ್ಲಿ 20 ಲಕ್ಷ ಉದ್ಯೋಗ ಸೃಜಿಸುವ ಗುರಿ ಹೊಂದಿದೆ ಎಂದು ತಿಳಿಸಿದ್ದಾರೆ.
1: The state proudly leads the nation with the 66 colleges per lakh population, reflecting the reach and depth of our higher education ecosystem. Access alone is not enough. The defining question before us is this: are our students ready to lead a world being reshaped by artificial intelligence, biotechnology, semiconductor manufacturing, climate technologies, advanced healthcare and digital transformation? Our industrial policy envisions the creation of 20 lakh jobs across manufacturing, services, clean technology and emerging sectors.
0: ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಜೂನ್ 3ರಿಂದ ಜುಲೈ 29ರವರೆಗೆ ಮನೆ ಮನೆಗೆ ಭೇಟಿ ನೀಡಿ ಪರಿಷ್ಕರಣೆ ಮಾಡಲಾಗುವುದು ಎಂದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿಯಲ್ಲಿ ಸೇರಲು 18 ವರ್ಷ ಪೂರ್ಣವಾಗಿರಬೇಕು. ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸುವುದಾಗಿ ಮಾಹಿತಿ ನೀಡಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಗೆ ರಾಜ್ಯದಲ್ಲಿ 25,284 ಬೂತ್ ಮಟ್ಟದ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ 1 ಲೀಟರ್ಗೆ 106 ರೂಪಾಯಿ ದಾಟಿದೆ. ಡೀಸೆಲ್ ದರ 94 ರೂಪಾಯಿಯಾಗಿದೆ. ಇದರಿಂದ ಜನಸಾಮಾನ್ಯರು ದೈನಂದಿನ ಬದುಕು ನಡೆಸುವುದು ಮತ್ತಷ್ಟು ದುಸ್ತರವಾಗಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ತೈಲ ಬೆಲೆ ಏರಿಕೆ ಭಾರತದ ಸಾಮಾನ್ಯ ಜನರ ದೈನಂದಿನ ಬದುಕಿನ ಮೇಲೆ ನಡೆಸಿದ ನೇರ ದಾಳಿಯಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಹಣದುಬ್ಬರ ನಿಯಂತ್ರಣ ಮಾಡುವಲ್ಲಿ, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ತಡೆಯುವಲ್ಲಿ ಹಾಗೂ ದೇಶ ಆರ್ಥಿಕ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೇಳುಗರು ಮತ್ತು ಆಕಾಶವಾಣಿ ಕೇಂದ್ರಗಳ ನಡುವಿನ ಕೊಂಡಿಯಂತೆ ಉದ್ಘೋಷಕರು ಕಾರ್ಯನಿರ್ವಹಿಸುತ್ತಾರೆ ಎಂದು ಭಾರತ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರೀತುಲ್ ಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಮಡಿಕೇರಿ ಆಕಾಶವಾಣಿ ಎಫ್ಎಂ ಕೇಂದ್ರಕ್ಕೆ ಭೇಟಿ ನೀಡಿದ ಅವರು, ಕೇಂದ್ರದ ಕಾರ್ಯಚಟುವಟಿಕೆಗಳನ್ನು ಪರಿಶೀಲಿಸಿದರು. ಉದ್ಘೋಷಕರು ಮತ್ತು ಇತರ ಸಿಬ್ಬಂದಿಯೊಂದಿಗೆ ಪ್ರೀತುಲ್ ಕುಮಾರ್ ಸಂವಾದ ನಡೆಸಿದರು. ಆಕಾಶವಾಣಿ ಮಡಿಕೇರಿ ಕೇಂದ್ರ ಪ್ರಸಾರ ಮಾಡುತ್ತಿರುವ ವಿವಿಧ ಕಾರ್ಯಕ್ರಮಗಳು ಹಾಗೂ ಆದಾಯ ಗಳಿಕೆಯಲ್ಲಿಯೂ ಮುಂದಿರುವ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಹೊಸಪೇಟೆ ಬಳಿಯ ತುಂಗಭದ್ರಾ ಜಲಾಶಯದ ಸೇತುವೆ ಮೇಲಿಂದ ಟ್ರ್ಯಾಕ್ಟರ್ ಉರುಳಿಬಿದ್ದು 6 ಮಂದಿ ಸಾವನ್ನಪ್ಪಿದ್ದಾರೆ. ವಿಜಯನಗರದಿಂದ ಹುಲಿಗೆಮ್ಮ ದೇವಿ ದೇವಸ್ಥಾನಕ್ಕೆ ತೆರಳುತ್ತಿದ್ದ ಸಂಡೂರು ತಾಲೂಕಿನ ಯಶವಂತನಗರ ಹಾಗೂ ಕೂಡ್ಲಿಗಿ ತಾಲೂಕಿನ ಮರ್ಲಯ್ಯನಹಳ್ಳಿ ಗ್ರಾಮದ ನಿವಾಸಿಗಳು ಟ್ರ್ಯಾಕ್ಟರ್ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಅಪಘಾತದಲ್ಲಿ 10ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ಆಸ್ಪತ್ರೆಗೆ ಭೇಟಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾನವಿ ಪರಿಶೀಲನೆ ನಡೆಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ

0: ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ರಾಜ್ಯದ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಖಾಲಿ ಇರುವ ಶಿಕ್ಷಕರು ಹಾಗೂ ಉಪನ್ಯಾಸಕರುಗಳ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ 50%ರಷ್ಟು ಶಿಕ್ಷಕರೇ ಇಲ್ಲ, ಹೀಗಿದ್ದಾಗ ಗುಣಮಟ್ಟದ ಶಿಕ್ಷಣ ನೀಡಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ 1340 ಪದವಿ ಪೂರ್ವ ಕಾಲೇಜುಗಳಿವೆ. ಪ್ರಸ್ತುತ 7644 ಉಪನ್ಯಾಸಕರು ಕಾರ್ಯನಿರ್ವಹಿಸುತ್ತಿದ್ದು 5269 ಹುದ್ದೆಗಳು ಖಾಲಿ ಇದ್ದು ಸರ್ಕಾರ ಈ ಹುದ್ದೆಗಳ ಭರ್ತಿಗೂ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಮುಂಗಾರು ಹಂಗಾಮು ಪ್ರಾರಂಭವಾಗಿದ್ದು ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳನ್ನು ದಾಸ್ತಾನು ಇಡಲು ಕ್ರಮ ವಹಿಸುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲೆಯ 2026-27 ಮುಂಗಾರು ಹಂಗಾಮಿನ ರಸಗೊಬ್ಬರಗಳ ಸಮರ್ಪಕ ಸರಬರಾಜು ಮತ್ತು ವಿತರಣೆ ಕುರಿತು ಸಭೆ ನಡೆಸಿ ಮಾತನಾಡಿದ ಅವರು, ಗುಣಮಟ್ಟದ ಬಿತ್ತನೆ ಬೀಜಗಳ ವಿತರಣೆಗೆ ಅಗತ್ಯ ಕ್ರಮ ವಹಿಸಬೇಕು ಎಂದು ತಿಳಿಸಿದ್ದಾರೆ. ರಸಗೊಬ್ಬರ ಮಳಿಗೆಗಳಲ್ಲಿ ರಸಗೊಬ್ಬರಗಳ ದಾಸ್ತಾನು ಹಾಗೂ ದರ ಪಟ್ಟಿಯನ್ನು ಕಡ್ಡಾಯವಾಗಿ ಪ್ರದರ್ಶಿಸಬೇಕು, ರಸಗೊಬ್ಬರ ಅಭಾವ ಸೃಷ್ಟಿಯಾಗದಂತೆ ನೋಡಿಕೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದಲ್ಲಿ ಪಿಂಚಣಿ ವಿಲೇವಾರಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಲು ಸಿದ್ದತೆ ನಡೆಸಲಾಗುತ್ತಿದ್ದು ಶೀಘ್ರದಲ್ಲೇ ಹೊಸ ವ್ಯವಸ್ಥೆ ಜಾರಿಗೆ ಬರಲಿದೆ ಎಂದು ಖಜಾನೆ ಇಲಾಖೆಯ ಡೆಪ್ಯೂಟಿ ಅಕೌಂಟ್ ಜನರಲ್ ಸಚಿನ್ ಕೃಷ್ಣ ಕೌಶಿಕ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ಇಂದು ಖಜಾನೆ ಇಲಾಖೆ ಆಯೋಜಿಸಿದ್ದ ಪಿಂಚಣಿ ಸಾಮಾನ್ಯ ಭವಿಷ್ಯ ನಿಧಿ ಅದಾಲತ್ ಹಾಗೂ ಲೆಕ್ಕಪತ್ರ ಸಮಸ್ಯೆಗಳ ಕುರಿತು ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪಿಂಚಣಿ ಮಂಜೂರಾತಿ ಪ್ರಕ್ರಿಯೆಯನ್ನು ವೇಗಗೊಳಿಸಲಾಗಿದ್ದು ಗರಿಷ್ಠ 30-45 ದಿನಗಳೊಳಗಾಗಿ ವಿಲೇವಾರಿ ಮಾಡಲು ಪ್ರಯತ್ನಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ರೈಲ್ವೆ ಮಂಡಳಿಯು ಎಸ್ಎಸ್ಎಸ್ ಹುಬ್ಬಳ್ಳಿ ಮತ್ತು ಯೋಗ ನಗರಿ ಋಷಿಕೇಶ ನಡುವಿನ ವಿಶೇಷ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಸೇವೆಯನ್ನು ಈಗ ಖಾಯಂ ಸೇವೆಯನ್ನಾಗಿ ಪರಿವರ್ತಿಸಿದೆ ಎಂದು ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾ ಮಂಜುನಾಥ್ ಕನಮಡಿ ತಿಳಿಸಿದ್ದಾರೆ. ಈ ರೈಲುಗಳು ಇನ್ನು ಮುಂದೆ ಅಧಿಕೃತ ರೈಲು ಸಂಖ್ಯೆಗಳೊಂದಿಗೆ ಸಂಚರಿಸಲಿವೆ. ಈ ಕ್ರಮದಿಂದ ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ದೆಹಲಿ ಹಾಗೂ ಉತ್ತರಾಖಂಡ ರಾಜ್ಯಗಳ ನಡುವೆ ಪ್ರಯಾಣಿಸುವ ದೂರ ದೂರಿನ ಪ್ರಯಾಣಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಇನ್ನು ಹವಾವರ್ತಮಾನ. ಕರಾವಳಿಯಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದು ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಉಂಟಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯದ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಮಳೆಯಾಗಲಿದೆ. ಪ್ರಮುಖವಾಗಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಯೂ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಮುನ್ನೆಚ್ಚರಿಕೆ ನೀಡಿದ್ದಾರೆ.
3: ಬೆಂಗಳೂರಿನಲ್ಲಿ 34°C ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ. ಬಂಗಾಳ ಉಪಸಾಗರದ ನೈಋತ್ಯ ಭಾಗದಲ್ಲಿ ವಾಯುಭಾರ ಕುಸಿತವಾಗಿದ್ದು ಅದರ ಜೊತೆಗೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 15, 16 and 17 ಪ್ರಮುಖವಾಗಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ, ಮಂಡ್ಯ, ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಹಾಗೂ ಕೋಲಾರ ಜಿಲ್ಲೆಗಳಲ್ಲಿ ಹಲವು ಕಡೆ ಅಂದರೆ 50%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಗುಡುಗು ಸಮೇತವಾಗಿ ಮಳೆಯಾಗುವ ಸಾಧ್ಯತೆ ಇದೆ.
2: ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಂದಿನಿಂದ 3 ದಿನಗಳ ಕಾಲ ಮಾವು ಮತ್ತು ಹಲಸು ಮಾರಾಟ ಮೇಳ ಆರಂಭವಾಗಿದೆ. ತೋಟಗಾರಿಕೆ ಇಲಾಖೆ ಆಯೋಜಿಸಿರುವ ಮಾವು ಮೇಳದಲ್ಲಿ ವಿವಿಧ ರೀತಿಯ ಮಾವು ಹಾಗೂ ಹಲಸಿನ ಹಣ್ಣುಗಳು ಗ್ರಾಹಕರನ್ನು ಸೆಳೆಯುತ್ತಿದೆ. ಮಧ್ಯವರ್ತಿಗಳಿಗೆ ಅವಕಾಶವಿಲ್ಲದೆ ಮಾವು ಬೆಳೆಯುವ ರೈತರು ಹಾಗೂ ಗ್ರಾಹಕರ ನಡುವೆ ನೇರ ಸಂಪರ್ಕ ಕಲ್ಪಿಸಲು ಉತ್ತಮ ಮಾರುಕಟ್ಟೆ ವ್ಯವಸ್ಥೆ ರೂಪಿಸಲಾಗಿದೆ. ಮಾವು ಬೆಳೆಯುವ ರೈತರಿಗೆ ನಷ್ಟವಿಲ್ಲದಂತೆ ಗ್ರಾಹಕರಿಗೆ ಉತ್ತಮ ಬೆಲೆಯಲ್ಲಿ ಖರೀದಿಸಲು ತೋಟಗಾರಿಕೆ ಇಲಾಖೆ ಮೇಳ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಕೈಗಾರಿಕಾ ನೀತಿಯಿಂದ ಹಲವು ವಲಯಗಳಲ್ಲಿ 20 ಲಕ್ಷ ಉದ್ಯೋಗ ಸೃಜಿಸುವ ಗುರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ಟೋಬರ್ 7 ರಾಜ್ಯದ ಅಂತಿಮ ಮತದಾರರ ಪಟ್ಟಿ ಪ್ರಕಟ, ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸ್ಪಷ್ಟನೆ. ಹೊಸಪೇಟೆ ಬಳಿ ಟ್ರ್ಯಾಕ್ಟರ್ ಉರುಳಿಬಿದ್ದು 6 ಸಾವು, ಹಲವರಿಗೆ ಗಾಯ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.

ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ.

ಆಕಾಶವಾಣಿ ಕಾರವಾರ. ಅರಿವಿನಂಗಳ ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ.

0: ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಹಾಗೂ ವರದಕ್ಷಿಣೆ ನಿಷೇಧ ಕಾಯ್ದೆ ಈ ಕುರಿತು ಮಾಹಿತಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ ಅವರಿಂದ.
1: ಈ ದಿನ ನಾನು ಮಾಹಿತಿ ನೀಡುತ್ತಾ ಇರೋದು ಬಾಲ್ಯ ವಿವಾಹ ನಿಷೇಧ ಅಧಿನಿಯಮ 2006 ಬಗ್ಗೆ. ಬಾಲ್ಯ ವಿವಾಹ ಅಂದ್ರೇನು ಅಂತ ಹೇಳಿದ್ರೆ, 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗಿ ಅಥವಾ 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗನಿಗೆ ವಿವಾಹ ಮಾಡುವುದನ್ನು ಬಾಲ್ಯ ವಿವಾಹ ಅಂತ ಹೇಳಲಾಗ್ತದೆ. ಕಾನೂನಿನ ಪ್ರಕಾರ ಹುಡುಗಿಗೆ 18 ವರ್ಷ ತುಂಬಿರಬೇಕು ಮತ್ತು ಹುಡುಗನಿಗೆ 21 ವರ್ಷ ತುಂಬಿರಬೇಕು. ಉದಾಹರಣೆಗೆ, ಹುಡುಗಿಗೆ 18 ವರ್ಷ ತುಂಬಿದ್ದು ಹುಡುಗನಿಗೆ 20 ವರ್ಷ ಆಗಿದ್ದರೆ ಅದು ಕೂಡ ಬಾಲ್ಯ ವಿವಾಹದ ಅಡಿಯಲ್ಲಿ ಬರುತ್ತೆ, ಅದು ಕೂಡ ಕಾನೂನಿನ ಅಡಿಯಲ್ಲಿ ಊರ್ಜಿತವಾಗೋದಿಲ್ಲ. ನಮ್ಮ ದೇಶದಲ್ಲಿ ಬಾಲ್ಯ ವಿವಾಹಕ್ಕೆ ಪ್ರಮುಖ ಕಾರಣಗಳೇನು ಅಂತ ನೋಡೋದಾದರೆ, ಬಡತನ ಕಾರಣದಿಂದ ಮತ್ತು ಹೆಣ್ಣು ಮಗುವನ್ನು ಹೊರೆ ಎಂದು ಭಾವಿಸಿ ಬೇಗ ಮದುವೆ ಮಾಡಿಕೊಡೋದು, ಅಜ್ಞಾನ ಮತ್ತು ಸಂಪ್ರದಾಯ. ಕೆಲವು ಹಳೆಯ ಸಂಪ್ರದಾಯಗಳಿಗೆ ಕಟ್ಟುಬಿದ್ದು, ಕೆಲವೊಂದು ಸಾಮಾಜಿಕ ಪದ್ಧತಿಗಳಿಗೆ ಕಟ್ಟುಬಿದ್ದು ಹೆಣ್ಣು ಮಕ್ಕಳಿಗೆ ಬೇಗ ಮದುವೆ ಮಾಡೋದು, ಮತ್ತು ಹೆಣ್ಣು ಮಕ್ಕಳು ಅಸುರಕ್ಷಿತ ಅನ್ನೋ ಭಾವನೆ, ಹೆಣ್ಣು ಮಕ್ಕಳ ಸುರಕ್ಷತೆಯ ಬಗ್ಗೆ ಪೋಷಕರಿಗಿರೋ ಆತಂಕ, ಅವರನ್ನು ಶಾಲೆಗೆ ಕಳಿಸದೇ ಇರುವಂಥದ್ದು ಅಥವಾ ಶಾಲೆ ದೂರ ಇದೆ, ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಆಕೆಯನ್ನು ಕಳಿಸದೇ ಇರೋದು, ಮನೆಯಲ್ಲೇ ಇದ್ದರೆ ವಯಸ್ಸಿಗೆ ಬಂದ ಮಗಳು ಆಕೆಗೆ ಏನಾದರೂ ತೊಂದರೆ ಆಗ್ಬೋದು ಅನ್ನೋ ಕಾರಣದಿಂದಾಗಲಿ, ವಯಸ್ಸಾದ ಮಗಳನ್ನು ಎಷ್ಟು ದಿವಸ ಮನೆಯಲ್ಲಿ ಇಟ್ಕೊಳ್ಳೋದು ಅಂತ ಹೇಳಿ ಹಲವಾರು ಕಾರಣಗಳಿಂದ 18 ವರ್ಷಕ್ಕೂ ಮುಂಚೆಯೇ ಹುಡುಗಿಗೆ ಬೇಗ ಮದುವೆ ಮಾಡುವುದು ರೂಢಿಯಲ್ಲಿದೆ. ಯಾಕೆ ಈ ಕಾನೂನು ಬಂತು, ಅದರಿಂದಾಗೋ ದುಷ್ಪರಿಣಾಮಗಳು ಏನು ಅಂತ ನೋಡೋದಾದರೆ, ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳಲ್ಲಿ ಗರ್ಭಧಾರಣೆಯಾದರೆ ತಾಯಿ ಮತ್ತು ಮಗುವಿನ ಜೀವಕ್ಕೆ ಅಪಾಯ ಉಂಟಾಗುತ್ತೆ. ಹೆಣ್ಣು ಮಕ್ಕಳಲ್ಲಿ ಆ ಸಮಯಕ್ಕೆ ಇನ್ನೂ ಗರ್ಭಕೋಶದ ಬೆಳವಣಿಗೆ ಸರಿಯಾಗಿ ಆಗಿರೋದಿಲ್ಲ, ಇದರಿಂದ ಆಕೆಯ ಅಕಾಲಿಕ ಮರಣ ಕೂಡ ಸಂಭವಿಸಬಹುದು, ಅಥವಾ ಮಕ್ಕಳು ಅಂಗವಿಕಲ ಅಥವಾ ಇನ್ಯಾವುದೋ ನ್ಯೂನ್ಯತೆಯಿಂದ ಹುಟ್ಟೋ ಸಾಧ್ಯತೆ ಕೂಡ ಇರುತ್ತೆ. ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಬೇಗ ಮದುವೆ ಮಾಡೋದ್ರಿಂದ ಅವರ ಶಾಲೆಯನ್ನು ಅಂದರೆ ಅವರ ಶಿಕ್ಷಣಕ್ಕೆ ತಡೆ ಉಂಟಾಗ್ತದೆ, ಅವರು ಶಾಲೆ ಬಿಡಬೇಕಾಗ್ತದೆ, ಅದರಿಂದ ಅವರಿಗೆ ಉದ್ಯೋಗದ ಅವಕಾಶಗಳು ಕೂಡ ಕುಂಠಿತಗೊಳ್ಳುತ್ತವೆ. ಇನ್ನು ಮಾನಸಿಕ ಒತ್ತಡ, ಮಕ್ಕಳಿಗೆ ಬೇಗ ಮದುವೆ ಮಾಡೋದ್ರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕೌಟುಂಬಿಕ ಜವಾಬ್ದಾರಿಯನ್ನು ಹೊರತಾರೆ, ಅದರಿಂದ ಅವರಿಗೆ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ. ಚಿಕ್ಕ ವಯಸ್ಸಿನಲ್ಲೇ ಕೌಟುಂಬಿಕ ದೌರ್ಜನ್ಯ ಮತ್ತು ಲೈಂಗಿಕ ಶೋಷಣೆಗೆ ಅವಳು ಒಳಪಡಬೇಕಾಗುತ್ತೆ, ಆದ್ದರಿಂದ ಆಕೆ ಮೇಲೆ ಮಾನಸಿಕ ದೌರ್ಜನ್ಯ ಕೂಡ ಉಂಟಾಗುತ್ತೆ. ಇನ್ನು ಮುಖ್ಯವಾಗಿ ಹೇಳೋದಾದರೆ, ಹೆಣ್ಣು ಮಕ್ಕಳು ಆರ್ಥಿಕವಾಗಿ ಸಬಲೀಕರಣಗೊಳ್ಳೋದನ್ನು ಇದು ತಡೆಯುತ್ತೆ, ಆಕೆ ಆರ್ಥಿಕವಾಗಿ ಜೀವನ ಪೂರ್ತಿ ಇನ್ನೊಬ್ಬರ ಮೇಲೆ ಅವಲಂಬಿತವಾಗೇ ಇರಬೇಕಾಗುತ್ತೆ. ಇದಿಷ್ಟು ಈ ಬಾಲ್ಯ ವಿವಾಹದಿಂದ ಆಗೋ ದುಷ್ಪರಿಣಾಮಗಳು. ಕಾನೂನು ಏನು ಹೇಳುತ್ತೆ ಈ ಬಾಲ್ಯ ವಿವಾಹದ ಬಗ್ಗೆ ಅಂತ ನೋಡೋದಾದರೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಅಡಿಯಲ್ಲಿ ಬಾಲ್ಯ ವಿವಾಹ ಮಾಡುವುದು ಮತ್ತು ಅದಕ್ಕೆ ಪ್ರೋತ್ಸಾಹ ನೀಡುವುದು ಎರಡೂ ಕೂಡ ಅಪರಾಧ ಆಗಿರುತ್ತೆ. ತಪ್ಪಿತಸ್ಥರಿಗೆ 2 ವರ್ಷದವರೆಗೆ ಕಠಿಣ ಶಿಕ್ಷೆ ಮತ್ತು 1 ಲಕ್ಷದವರೆಗಿನ ದಂಡ ವಿಧಿಸಬಹುದು. ಯಾರ್ಯಾರಿಗೆ ಈ ಶಿಕ್ಷೆ ಕೊಡಬಹುದು ಅಂತ ನೋಡೋದಾದರೆ, ಪೋಷಕರಿಗೆ ಮತ್ತು ಮದುವೆಯನ್ನು ಸಂಘಟಿಸಿದವರಿಗೆ, ಬಾಲ್ಯ ವಿವಾಹವನ್ನು ನಡೆಸುವ ಪೋಷಕರು ಅಥವಾ ಪ್ರೋತ್ಸಾಹಿಸುವ ಅವರ ಕುಟುಂಬದ ಸದಸ್ಯರಾಗಿರಬಹುದು, ಸಂಬಂಧಿಕರಾಗಿರ್ಬೋದು, ಪಾಲಕರು ಮತ್ತು ಮದುವೆ ಮಾಡಿಸುವವರಿಗೂ ಕೂಡ 2 ವರ್ಷದವರೆಗೆ ಕಠಿಣ ಶಿಕ್ಷೆ ವಿಧಿಸಬಹುದು ಮತ್ತು 1 ಲಕ್ಷದವರೆಗಿನ ದಂಡ ಕೂಡ ವಿಧಿಸಬಹುದು.

ವರನಿಗೆ 2 ವರ್ಷಗಳ ಶಿಕ್ಷೆ ಆಗ್ತದೆ, ಬಾಲಕಿಯನ್ನು ಮದುವೆಯಾಗುತ್ತಿರೋ ಹುಡುಗನಿಗೂ ಕೂಡ 2 ವರ್ಷಗಳವರೆಗಿನ ಕಠಿಣ ಜೈಲು ಶಿಕ್ಷೆ ಅಥವಾ 1 ಲಕ್ಷ ರೂಪಾಯಿವರೆಗಿನ ದಂಡ ವಿಧಿಸಬಹುದಾಗುತ್ತೆ. ಮದುವೆ ಮಾಡಿಸುವವರಿಗೆ ಅಂತಂದರೆ ಅರ್ಚಕರಾಗಿರ್ಬೋದು, ಮದುವೆ ನೋಂದಣಿ ಮಾಡೋರಾಗಿರ್ಬೋದು, ಮದುವೆಗೆ ಸಹಕರಿಸುವ ಫೋಟೋಗ್ರಾಫರ್ ಆಗಿರಬಹುದು, ಅವರನ್ನು ಕರೆದುಕೊಂಡು ಹೋಗೋ ವಾಹನದ ಚಾಲಕನಾಗಿರಬಹುದು, ಮದುವೆ ನಡೆಯುವ ಛತ್ರ ಅಥವಾ ಕಲ್ಯಾಣ ಮಂಟಪದ ಮಾಲೀಕರಾಗಿರ್ಬೋದು, ಮ್ಯಾನೇಜರ್ ಆಗಿರಬಹುದು, ಇವರು ಎಲ್ಲರಿಗೂ ಕೂಡ ಬಾಲ್ಯ ವಿವಾಹಕ್ಕೆ ಪ್ರೋತ್ಸಾಹ ನೀಡಿದವರು ಅಂತ ಪರಿಗಣಿಸಿ ಅವರಿಗೂ ಕೂಡ ಶಿಕ್ಷೆ ವಿಧಿಸಲಾಗುತ್ತೆ. ಮದುವೆಗೆ ಹೋದವರಿಗೂ, ಅದರಲ್ಲಿ ಪಾಲ್ಗೊಂಡವರು ಕೂಡ ಇದರಲ್ಲಿ ಅಪರಾಧಿಗಳನ್ನಾಗಿ ಪರಿಗಣನೆ ಮಾಡ್ತಾ ಇದ್ದಾರೆ. ಇತ್ತೀಚಿನ ಹೊಸ ತಿದ್ದುಪಡಿ 2025ರ ತಿದ್ದುಪಡಿಯ ಪ್ರಕಾರ 18 ವರ್ಷ ತುಂಬಿಲ್ಲದೇ ಇರೋ ಹೆಣ್ಣು ಮಗಳಿಗೆ ಮತ್ತು 21 ವರ್ಷ ಆಗದೇ ಇರೋ ಹುಡುಗನ ಮದುವೆಯ ನಿಶ್ಚಿತಾರ್ಥ ಮಾಡುವುದು ಕೂಡ ಕಾನೂನಾತ್ಮಕವಾಗಿ ಅಪರಾಧವಾಗಿದೆ. ಇದು ಕೂಡ ಒಂದು ಶಿಕ್ಷಾರ್ಹ ಅಪರಾಧ. ಯಾವುದೇ ಮದುವೆಯ ತಯಾರಿ ಕೂಡ ನಡೆಸೋ ಹಾಗಿಲ್ಲ ಮತ್ತು ಯಾವುದೇ ಬಾಲ್ಯ ವಿವಾಹವನ್ನು ನಡೆಸುವುದು ನಿಷಿದ್ಧ ಆಗಿದೆ. ತಡೆಗಟ್ಟಕ್ಕೆ ಏನೇನು ಕ್ರಮಗಳಿದೆ ಅಂತ ನೋಡೋದಾದರೆ, ಸಹಾಯವಾಣಿ ಸಂಖ್ಯೆ ಇದೆ. ಬಾಲ್ಯ ವಿವಾಹ ನಡೀತಾ ಇದ್ದರೆ ತಕ್ಷಣ ಮಕ್ಕಳ ಸಹಾಯವಾಣಿ ಇದೆ, 1098 1098 ಸಂಖ್ಯೆಗೆ ಕರೆ ಮಾಡಿ ಮಾಹಿತಿಯನ್ನು ನೀಡಬಹುದು. ಮತ್ತು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿ ಹಲವಾರು ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ಯಾರ್ಯಾರು ಅಂತ ನೋಡೋದಾದರೆ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಇರ್ತಾರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಉಪನಿರ್ದೇಶಕರಿರ್ತಾರೆ, ಇವರು ಪ್ರಾಥಮಿಕ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ತಾಲೂಕು ಮಟ್ಟದಲ್ಲಿ ಮಕ್ಕಳ ಅಭಿವೃದ್ಧಿ ಯೋಜನಾ ಅಧಿಕಾರಿ ಅಂದರೆ CDPO ಅವರು ಕೂಡ ನೋಡಲ್ ಅಧಿಕಾರಿಯಾಗಿರ್ತಾರೆ. ಇನ್ನು ಗ್ರಾಮ ಮಟ್ಟದಲ್ಲಿ ವಿಲೇಜ್ ಅಕೌಂಟೆಂಟ್ ಆಗಿರಬಹುದು, ಅಂಗನವಾಡಿ ಕಾರ್ಯಕರ್ತೆಯರಾಗಿರ್ಬೋದು, ಮುಖ್ಯವಾಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಂದರೆ PDOಗಳು ಕೂಡ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಇವರೆಲ್ಲರಿಗೂ ಕೂಡ ಮಾಹಿತಿ ನೀಡಿ ಬಾಲ್ಯ ವಿವಾಹವನ್ನು ತಡೆಗಟ್ಟಲು ಪ್ರಯತ್ನ ಪಡಬಹುದು. ಪೊಲೀಸ್ ಇಲಾಖೆಯಲ್ಲೂ ಕೂಡ ಇನ್ಸ್ಪೆಕ್ಟರ್ ಶ್ರೇಣಿಯ ಅಥವಾ ಅದಕ್ಕಿಂತ ಹೆಚ್ಚಿನ ಶ್ರೇಣಿಯ ಅಧಿಕಾರಿಯನ್ನು ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಯಾಗಿ ನೇಮಕ ಮಾಡಲಾಗಿರುತ್ತೆ. ಈ ಎಲ್ಲ ಅಧಿಕಾರಿಗಳ ಜವಾಬ್ದಾರಿ ಏನಿರುತ್ತದೆ ಅಂದರೆ, ಸಮಾಜದಲ್ಲಿ ಯಾವುದೇ ಬಾಲ್ಯ ವಿವಾಹ ಆಗೋದನ್ನು ತಡೆಯೋದು ಮತ್ತು ಜನರಲ್ಲಿ ಬಾಲ್ಯ ವಿವಾಹ ಮಾಡದೇ ಇರೋ ರೀತಿಯಲ್ಲಿ ಅರಿವು ಮೂಡಿಸೋದು ಇವರ ಜವಾಬ್ದಾರಿಗಳಾಗಿರ್ತದೆ. ಬಾಲ್ಯ ವಿವಾಹ ಅಥವಾ ವರದಕ್ಷಿಣೆ ಕಿರುಕುಳದಿಂದ ದೌರ್ಜನ್ಯಕ್ಕೊಳಗಾದ ಮಹಿಳೆಯರಾಗಿರಬಹುದು ಅಥವಾ ಮಕ್ಕಳಾಗಿರಬಹುದು, ಅವರಿಗೆ ಸರ್ಕಾರದಿಂದ ಪುನರ್ವಸತಿಯನ್ನು ಕಲ್ಪಿಸಲಾಗುತ್ತೆ. ಕಾರವಾರದಲ್ಲಿ ಮಕ್ಕಳಿಗಾಗಿ ಬಾಲಕಿಯರ ಬಾಲಮಂದಿರ ಇದೆ, ಅವರಿಗೆ ಅಲ್ಲಿ ಉಚಿತವಾಗಿ ಶಿಕ್ಷಣ ಮತ್ತು ವಸತಿಯನ್ನು ಒದಗಿಸಲಾಗುತ್ತೆ. ಹಾಗೆ ಮಹಿಳೆಯರಿಗಾಗಿ ಕಾರವಾರದಲ್ಲಿ ಸ್ವೀಕಾರ ಕೇಂದ್ರ ಇದೆ, ಹಾಗೂ ಸಿರಿಸಿಯಲ್ಲೂ ಕೂಡ ಪುನರ್ವಸತಿ ಕೇಂದ್ರವನ್ನು ಕಲ್ಪಿಸಲಾಗಿದೆ. ಸಮಾಜದಲ್ಲಿ ಪ್ರಮುಖ ಜವಾಬ್ದಾರಿಗಳು ಏನೇನಿದೆ ಅಂತ ನೋಡೋದಾದರೆ, ಬಾಲ್ಯ ವಿವಾಹಗಳ ತಡೆಗಟ್ಟುವಲ್ಲಿ ಸಾಮಾನ್ಯವಾಗಿ ಸಾರ್ವಜನಿಕರು ಕೂಡ ಅದನ್ನು ಗಮನಿಸಿ ಈ ಎಲ್ಲ ಅಧಿಕಾರಿಗಳಿಗಾಗಲಿ ಅಥವಾ ತಾವು ಯಾರು ಅಂತ ಹೇಳ್ಕೊಳ್ಳದೇನೆ ಮಾಹಿತಿ ಕೊಡಬೇಕು ಅನ್ನೋದಾದರೆ 1098ಕ್ಕೆ ಕರೆ ಮಾಡಿ ತಮ್ಮ ಹೆಸರನ್ನು ಗೌಪ್ಯವಾಗಿಟ್ಟು ಕೂಡ ಮಾಹಿತಿಯನ್ನು ನೀಡಬಹುದು. ಬಾಲ್ಯ ವಿವಾಹವನ್ನು ನಿರ್ವಹಿಸುವ, ಬೆಂಬಲಿಸುವ ಮತ್ತು ಉತ್ತೇಜಿಸುವ ಎಲ್ಲರನ್ನು ವಿಚಾರಣೆಗೆ ಒಳಪಡಿಸಿ ಪುರಾವೆಗಳನ್ನು ಸಂಗ್ರಹಿಸ್ತಾರೆ ಅಧಿಕಾರಿಗಳು. ನಮ್ಮ ಜವಾಬ್ದಾರಿ ಏನು ಅಂತಂದರೆ, ಬಾಲ್ಯ ವಿವಾಹವನ್ನು ತಡೆಯೋದು. ಬಾಲ್ಯ ವಿವಾಹವನ್ನು ತಡೆಯೋಣ, ಮಕ್ಕಳ ಭವಿಷ್ಯವನ್ನು ಕಾಪಾಡೋಣ. ಮುಂದಿನ ವಿಷಯ ವರದಕ್ಷಿಣೆ ನಿಷೇಧ ಕಾಯ್ದೆ. ಸಮಾಜದಲ್ಲಿ ಬಹಳ ವರ್ಷಗಳಿಂದ ಬೇರೂರಲ್ಪಟ್ಟಿರುವ ವಧು ವರರ ವೈವಾಹಿಕ ಜೀವನವನ್ನು ಹಾಳು ಮಾಡ್ತಾ ಇರುವ ಸಾಮಾಜಿಕ ಪಿಡುಗು ಅಂದರೆ ವರದಕ್ಷಿಣೆ. ಇದನ್ನು ಹೋಗಲಾಡಿಸೋಕ್ಕೋಸ್ಕರ 1961ರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಇದರ ಪ್ರಕಾರ ವರದಕ್ಷಿಣೆ ಪಡೆಯುವುದು ಮತ್ತು ನೀಡುವುದು ಹಾಗೂ ಇವೆರಡಕ್ಕೂ ಪ್ರಚೋದನೆ ನೀಡುವುದನ್ನು ಅಪರಾಧ ಅಂತ ಪರಿಗಣಿಸಲಾಗಿದೆ. ವರದಕ್ಷಿಣೆ ಅಂದರೆ ಏನು ಅಂತ ನೋಡೋದಾದರೆ, ಮದುವೆಯ ಸಮಯದಲ್ಲಿ ಅಥವಾ ಅದಕ್ಕಿಂತ ಮೊದಲು ಅಥವಾ ನಂತರ ಮದುವೆಯ ಒಂದು ಪಕ್ಷ ಇನ್ನೊಂದು ಪಕ್ಷಕ್ಕೆ ನೀಡುವ ಹಣ, ಆಸ್ತಿ ಅಥವಾ ಯಾವುದೇ ಮೌಲ್ಯದ ವಸ್ತುಗಳನ್ನು ವರದಕ್ಷಿಣೆ ಅಂತ ಪರಿಗಣಿಸಲಾಗುತ್ತೆ. ಮದುವೆಗೆ ಸಂಬಂಧಪಟ್ಟಂತೆ ವರನ ಕಡೆಯವರು ವಧುವಿನ ಕಡೆಯವರಿಂದ ವರದಕ್ಷಿಣೆ ಕೇಳುವುದು, ವರದಕ್ಷಿಣೆ ತೆಗೆದುಕೊಳ್ಳುವುದು ಮತ್ತು ಅವೆರಡಕ್ಕೂ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪ್ರೇರೇಪಣೆ ನೀಡುವುದು ಕೂಡ ವರದಕ್ಷಿಣೆ ನಿಷೇಧ ಕಾಯ್ದೆ 1961ರ ಪ್ರಕಾರ ಶಿಕ್ಷಾರ್ಹ ಅಪರಾಧವಾಗಿದೆ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಒತ್ತಾಯಪೂರ್ವಕವಾಗಿ ಕೇಳಿ ಪಡೆದುಕೊಳ್ಳುವ ಬೆಲೆ ಬಾಳುವ ಯಾವುದೇ ಹಣ, ಸ್ವತ್ತು,

0: ನಗದು ಅಥವಾ ಭದ್ರತೆಯನ್ನು ವರದಕ್ಷಿಣೆ ಅಂತ ಕರೀತಾರೆ. ಆದರೆ ಮದುವೆ ಸಮಯದಲ್ಲಿ ವರನ ಅಥವಾ ವಧುವಿನ ಸಂಬಂಧಿಕರು ಒಬ್ಬರಿಂದ ಇನ್ನೊಬ್ಬರು ಕೇಳದೆ ಅಥವಾ ಒತ್ತಾಯಪೂರ್ವಕವಲ್ಲದೆ ಪಡೆದ ಉಡುಗೊರೆಗಳು ಕಾನೂನಿನ ಪ್ರಕಾರ ವರದಕ್ಷಿಣೆಯಾಗಿರೋದಿಲ್ಲ. ಈ ವರದಕ್ಷಿಣೆ ಪಡೆದರೆ ಅಥವಾ ನೀಡಿದರೆ ಏನು ಶಿಕ್ಷೆ ಆಗ್ಬೋದು ಅಂತ ನೋಡೋದಾದರೆ, ವರದಕ್ಷಿಣೆಯನ್ನು ಪಡೆದರೆ ಅಥವಾ ನೀಡಿದರೆ ಕನಿಷ್ಠ 5 ವರ್ಷಗಳ ಕಾಲ ಜೈಲು ಶಿಕ್ಷೆ ಮತ್ತು 15,000 ವರೆಗೆ ದಂಡ ಪಾವತಿಸಬೇಕಾಗುತ್ತೆ, ಅಥವಾ ವರದಕ್ಷಿಣೆಯ ಮೌಲ್ಯದಷ್ಟು ದಂಡವನ್ನು ಕೂಡ ವಿಧಿಸಬಹುದಾಗಿದೆ. ನೇರವಾಗಿ ಅಥವಾ ಪರೋಕ್ಷವಾಗಿ ವರದಕ್ಷಿಣೆಗೆ ಬೇಡಿಕೆ ಇಟ್ಟರೆ ಕನಿಷ್ಠ 6 ತಿಂಗಳಿಂದ ಗರಿಷ್ಠ 2 ವರ್ಷಗಳವರೆಗೂ ಜೈಲು ಶಿಕ್ಷೆ ಮತ್ತು 10,000 ವರೆಗಿನ ದಂಡ ವಿಧಿಸೋಕ್ಕೂ ಅವಕಾಶ ಇದೆ. ವರದಕ್ಷಿಣೆಗಾಗಿ ಜಾಹೀರಾತು ನೀಡುವುದು ಕೂಡ ನಿಷೇಧವಾಗಿದೆ. ಇಂಥವ್ರನ್ನ ಮದುವೆ ಆದರೆ ಇಷ್ಟು ಹಣ ಕೊಡ್ತೇವೆ ಅಂತಾಗಿ ಜಾಹೀರಾತು ನೀಡೋದು ಅಥವಾ ಇಷ್ಟು ಹಣ ಕೊಟ್ಟು ಇಂಥವ್ರನ್ನ ಮದುವೆ ಆಗಬೇಕಾದ್ರೆ ಇಷ್ಟು ಹಣ ಪಾವತಿಸಬೇಕಾಗ್ತದೆ ಅಂತ ಜಾಹೀರಾತು ನೀಡೋದು ಕೂಡ ಕಾನೂನಿನಡಿಯಲ್ಲಿ ನಿಷೇಧಿಸಲಾಗಿದೆ. ಕರ್ನಾಟಕದಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲು ಪ್ರತ್ಯೇಕವಾದ ವರದಕ್ಷಿಣೆ ನಿಷೇಧ ಕರ್ನಾಟಕ ನಿಯಮಗಳನ್ನು 2004 ಜಾರಿಗೆ ತರಲಾಗಿದೆ. ಇದಕ್ಕಾಗಿ ವರದಕ್ಷಿಣೆ ನಿಷೇಧ ಅಧಿಕಾರಿಗಳನ್ನು ಕೂಡ ನೇಮಿಸಲಾಗಿದೆ. ಒಂದು ವೇಳೆ ವರದಕ್ಷಿಣೆ ನೀಡಿದ ನಂತರ ಆ ವಿವಾಹಿತ ಮಹಿಳೆ ವಿವಾಹದ ದಿನಾಂಕದಿಂದ 7 ವರ್ಷ ಅವಧಿಯ ಒಳಗೆ ಮೃತಪಟ್ಟರೆ, ಅಸಹಜವಾಗಿ ಅಥವಾ ಅಸ್ವಾಭಾವಿಕವಾಗಿ ಮೃತಪಟ್ಟಲ್ಲಿ ಆಕೆಯ ಸಾವಿಗೀಡಾಗುವ ಮುನ್ನ ಆಕೆಯ ಗಂಡ ಅಥವಾ ಗಂಡನ ಸಂಬಂಧಿಕರಿಂದ ವರದಕ್ಷಿಣೆ ಬೇಡಿಕೆಯ ಕಾರಣದಿಂದ ಆಕೆಯನ್ನು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಹಿಂಸೆ ನೀಡಿದ್ದರ ಬಗ್ಗೆ ಸಾಕ್ಷ್ಯಾಧಾರ ಇದ್ದರೆ ಕಾನೂನಿನ ಪ್ರಕಾರ ಆಕೆಯ ಸಾವು ವರದಕ್ಷಿಣೆ ಸಾವು ಅಂತ ಪರಿಗಣಿಸಲಾಗುತ್ತದೆ. ಆ ರೀತಿ ಅಪರಾಧ ಸಾಬೀತಾದಲ್ಲಿ ಸಂಬಂಧಪಟ್ಟವರು ಕನಿಷ್ಠ 7 ವರ್ಷಗಳಿಂದ ಜೀವಾವಧಿಯವರೆಗೂ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ವರದಕ್ಷಿಣೆಗೆ ಸಂಬಂಧಪಟ್ಟ ಅಪರಾಧ ಕೃತ್ಯದಿಂದ ನೊಂದಿರುವ ವಿವಾಹಿತ ಮಹಿಳೆ ಅಥವಾ ಆಕೆಯ ಸಂಬಂಧಿಕರು ಸಂಬಂಧಪಟ್ಟವರ ವಿರುದ್ಧ ನೇರವಾಗಿ ಪೊಲೀಸರಿಗೆ ದೂರು ಸಲ್ಲಿಸಬಹುದು ಅಥವಾ ಮಾನ್ಯತೆ ಹೊಂದಿರುವ ಸಮಾಜ ಅಭಿವೃದ್ಧಿ ಸಂಸ್ಥೆ ಅಥವಾ ಸಂಘಟನೆಗಳ ಮುಖಾಂತರ ದೂರನ್ನು ಸಲ್ಲಿಸಬಹುದು. ಸಾಮಾನ್ಯವಾಗಿ ವರದಕ್ಷಿಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ದೂರಿನ ವಿಚಾರಣೆಯನ್ನು ಗರಿಷ್ಠ 3 ತಿಂಗಳ ಅವಧಿಯ ಒಳಗಾಗಿ ದೂರು ಪಡೆದುಕೊಂಡ ವರದಕ್ಷಿಣೆ ನಿಷೇಧ ಅಧಿಕಾರಿ ಮುಗಿಸಬೇಕಾಗುತ್ತೆ. ಮತ್ತು ಮೇಲ್ನೋಟಕ್ಕೆ ಅಪರಾಧಕ್ಕೆ ಸಂಬಂಧಪಟ್ಟ ಸಾಕ್ಷಿ ಅಥವಾ ಪುರಾವೆ ಕಂಡು ಬಂದಲ್ಲಿ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿ ಅಪರಾಧವೆಸಗಿದ ವ್ಯಕ್ತಿಗಳನ್ನು ಆರೋಪಿಗಳನ್ನಾಗಿ ಮಾಡಿ ಅವರ ವಿರುದ್ಧ ಚಾರ್ಜ್ ಶೀಟ್ ಅಥವಾ ಅಂತಿಮ ವರದಿಯನ್ನು ಸಲ್ಲಿಸಿ ನ್ಯಾಯಾಲಯಕ್ಕೆ ಕೊಡಬೇಕಾಗುತ್ತೆ. ಈ ವರದಕ್ಷಿಣೆ ಹಣ ತಗೊಂಡಿದ್ದು ಯಾವುದೇ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಸಾಬೀತುಗೊಂಡ್ರೆ ಅದನ್ನು ವರನ ಕಡೆಯವರು ಪಡೆದುಕೊಂಡ ದಿನಾಂಕದಿಂದ ಅಥವಾ ಆದೇಶವಾದ ದಿನಾಂಕದಿಂದ 3 ತಿಂಗಳ ಒಳಗೆ ಅವಧಿಯಲ್ಲಿ ಅದನ್ನು ಅವರಿಗೆ ಹಿಂದಿರುಗಿಸಬೇಕಾಗುತ್ತೆ. ಒಂದು ವೇಳೆ ವಧು ಏನಾದರೂ 18 ವರ್ಷದ ಒಳಗಿನ ಹುಡುಗಿಯಾಗಿದ್ದರೆ 3 ತಿಂಗಳ ಅವಧಿಯ ಒಳಗಾಗಿ ವರನ ಕಡೆಯವರು ವಧುವಿನ ಕಡೆಯವರಿಂದ ಪಡೆದ ವರದಕ್ಷಿಣೆ ಹಣವನ್ನು ವಧುವಿಗೆ ಸಂಪೂರ್ಣವಾಗಿ ವಾಪಸ್ ನೀಡಬೇಕಾಗುತ್ತೆ. ಈ ರೀತಿ ಅವರು ಹಿಂದಿರುಗಿಸಲು ವಿಫಲರಾದರೆ ವರನ ಕಡೆಯವರು ಯಾವುದೇ ವರದಕ್ಷಿಣೆ ಹಣ ಮೌಲ್ಯ ಅಥವಾ ಆಸ್ತಿಯನ್ನು 3 ತಿಂಗಳ ಒಳಗಾಗಿ ಹಿಂದಿರುಗಿಸಲು ವಿಫಲಗೊಂಡರೆ ಕಾನೂನಿನ ಪ್ರಕಾರ ಅವರಿಗೆ ಕನಿಷ್ಠ 6 ತಿಂಗಳಿಂದ ಗರಿಷ್ಠ 2 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡ ಕೂಡ ವಿಧಿಸಬಹುದಾಗಿದೆ. ಮದುವೆ ಸಂದರ್ಭದಲ್ಲಿ ನೀಡಲಾಗುವ ಉಡುಗೊರೆಗಳನ್ನು ವರದಕ್ಷಿಣೆ ಅಲ್ಲದನ್ನು ಲಿಖಿತವಾಗಿ ದಾಖಲಿಸಿಕೊಳ್ಬೇಕಾಗುತ್ತೆ ಮತ್ತು ಅದರ ಪಟ್ಟಿಯನ್ನು ಅವರು ತಮ್ಮ ಬಳಿ ಇಟ್ಕೊಂಡಿರಬೇಕಾಗುತ್ತೆ. ಈ ರೀತಿ ಹೆಚ್ಚಿನ ಕಾನೂನು ನೆರವು ಅಥವಾ ದೂರು ದಾಖಲಿಸಲು ಯಾವುದೇ ವ್ಯಕ್ತಿ ಅಥವಾ ನೊಂದವರು ಯಾರೇ ಇದ್ದರೂ ಹತ್ತಿರದ ಪೊಲೀಸ್ ಠಾಣೆಗೆ ಅಥವಾ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನು ಸಂಪರ್ಕಿಸಬಹುದು. ಈ ಕಾಯ್ದೆಯಡಿ ದೂರು ನೀಡುವ ವಿಧಾನ ಮತ್ತು ನಿರ್ದಿಷ್ಟ ಶಿಕ್ಷೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕೂಡ ತಾವು ಪಡೆದುಕೊಳ್ಳಬಹುದು.
1: ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಹಾಗೂ ವರದಕ್ಷಿಣೆ ನಿಷೇಧ ಕಾಯ್ದೆ ಕುರಿತ ಮಾಹಿತಿಯನ್ನ ಕೇಳಿದಿರಿ. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ ಅವರಿಂದ. ಇದುವರೆಗೂ ಅರಿವಿನಂಗಳ ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ ಪ್ರಸಾರವಾಯಿತು.

0: ची माहिती.
1: ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಅಧಿಕ ಇಳುವರಿಯನ್ನು ಪಡೆಯಬಹುದಾದರೂ ಅವುಗಳನ್ನಷ್ಟೇ ಬಳಸಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲು ಸಾಧ್ಯವಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಅತ್ಯಲ್ಪ ಬೆಲೆಗೆ ದೊರೆಯುವ ಪರಿಣಾಮಕಾರಿಯಾದ ಜೈವಿಕ ಗೊಬ್ಬರಗಳನ್ನು ಬಳಸೋದು ಸೂಕ್ತ. ಇದರಿಂದ ಮಣ್ಣಿನ ಫಲವತ್ತತೆಯನ್ನು ಕಾಪಾಡೋದು ಅಲ್ಲದೆ ಅಧಿಕ ಇಳುವರಿಯನ್ನು ಕೂಡ ಪಡೆಯಬಹುದು. ಈ ಜೈವಿಕ ಗೊಬ್ಬರಗಳು ಅಂದರೆ ಪ್ರಯೋಜನಕಾರಿ ಸೂಕ್ಷ್ಮ ಜೀವಿಗಳನ್ನು ಉಪಯೋಗಿಸಿ ಕಡಿಮೆ ವೆಚ್ಚದಲ್ಲಿ ತಯಾರಿಸಿದ ಗೊಬ್ಬರಗಳನ್ನು ಈ ಜೈವಿಕ ಗೊಬ್ಬರಗಳು ಅಥವಾ ಅಣುಜೀವಿ ಗೊಬ್ಬರಗಳೆಂದು ಕರೆಯುತ್ತಾರೆ. ಈ ಅಣುಜೀವಿಗಳೆಂದರೆ ಬರೀ ಕಣ್ಣಿಗೆ ಕಾಣದಷ್ಟು ಸಣ್ಣ ಗಾತ್ರದ ಸೂಕ್ಷ್ಮ ಜೀವಿಗಳು. ಈ ಜೈವಿಕ ಗೊಬ್ಬರಗಳಲ್ಲಿ ಮುಖ್ಯವಾದವು ಸಾರಜನಕ ಸ್ಥಿರೀಕರಿಸುವ, ರಂಜಕ ಕರಗಿಸುವ, ರಂಜಕ ಹೀರುವ ಮತ್ತು ಸಾವಯವ ಪದಾರ್ಥಗಳನ್ನು ಕೊಳೆಯಿಸುವ ಜೈವಿಕ ಗೊಬ್ಬರಗಳು. ಈ ರೈಸೋಬಿಯಂ ಜೈವಿಕ ಗೊಬ್ಬರ ಸಸ್ಯಗಳ ಜೊತೆ ಸಹಜೀವನ ನಡೆಸಿ ಸಾರಜನಕ ಸ್ಥಿರೀಕರಿಸುವ ಸೂಕ್ಷ್ಮಾಣುಜೀವಿಗಳಲ್ಲಿ ಬಹಳ ಮುಖ್ಯವಾದದ್ದು. ಈ ರೈಸೋಬಿಯಂ ಸೂಕ್ಷ್ಮಾಣುಜೀವಿ ಕೇವಲ ದ್ವಿದಳ ಧಾನ್ಯದ ಬೆಳೆಯ ಬೇರುಗಳ ಮೇಲೆ ಗಂಟುಗಳನ್ನು ಮಾಡಿ ಅದರಲ್ಲಿದ್ದುಕೊಂಡೇ ಸಾರಜನಕ ಸ್ಥಿರೀಕರಣ ಮಾಡಿ ಬೆಳೆಗೆ ಒದಗಿಸುತ್ತೆ. ಸಾರಜನಕ ಸ್ಥಿರೀಕರಣ ಪ್ರಮಾಣವು ಬೇರೆ ಬೇರೆ ಬೆಳೆಗಳಲ್ಲಿ, ಬೇರೆ ಬೇರೆ ಮಣ್ಣಿನಲ್ಲಿ, ಬೇರೆ ಬೇರೆ ಪ್ರಭೇದಗಳಲ್ಲಿ ಬೇರೆ ಬೇರೆ ರೀತಿಯಾಗಿರುತ್ತದೆ. ಆದ ಕಾರಣ ಈ ಬೇಳೆಕಾಳು ಬೆಳೆಗಳಲ್ಲಿ ಸರಾಸರಿ ಒಂದು ವರ್ಷಕ್ಕೆ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ 50 ಕಿಲೋಗ್ರಾಂನಷ್ಟು ಸಾರಜನಕ ಸ್ಥಿರೀಕರಣವಾಗುತ್ತದೆ. ಹಾಗಾಗಿ ಆಯಾ ಬೆಳೆಗಳಿಗೆ ಬೇಕಾಗುವ ರೈಸೋಬಿಯಂ ಸೂಕ್ಷ್ಮಾಣುಜೀವಿಯು ಬೇರುಗಳ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಕ್ರಿಯ ಬೇರುಗಂಟುಗಳನ್ನು ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಸಾರಜನಕ ಸ್ಥಿರೀಕರಣವನ್ನು ಮಾಡುತ್ತೆ. ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಸಿಗುವಂತಹ ಎಲ್ಲ ರೈಸೋಬಿಯಂ ಪ್ಯಾಕೆಟಿನ ಮೇಲೂ ಅದನ್ನು ಯಾವ ಬೆಳೆಗೆ ಉಪಯೋಗಿಸಬೇಕೆಂದು ನಮೂದಿಸಿರುತ್ತಾರೆ. ಕಾರಣ ರೈತರು ಅದನ್ನು ನೋಡಿ ತಮಗೆ ಬೇಕಾದ ಬೆಳೆಗೆ ನಿರ್ದಿಷ್ಟವಾದ ರೈಸೋಬಿಯಂ ಪ್ರಭೇದವನ್ನು ಪಡೆದುಕೊಳ್ಳಬಹುದು. ಇನ್ನು ಅಜೋಟೋಬ್ಯಾಕ್ಟರ್ ಮತ್ತು ಅಜೋಸ್ಪಿರಿಲಮ್ ಜೈವಿಕ ಗೊಬ್ಬರಗಳು ಎಲ್ಲ ಥರದ ಬೆಳೆಗಳಿಗೂ, ಅಂದರೆ ಏಕಧಾನ್ಯದ ಬೆಳೆಗಳಾದ ಜೋಳ, ಗೋಧಿ, ಮೆಕ್ಕೆಜೋಳ, ರಾಗಿ, ಸಜ್ಜೆ, ಭತ್ತ ಮತ್ತು ಇನ್ನಿತರ ಬೆಳೆಗಳಾದ ಹತ್ತಿ, ಕಬ್ಬು, ಮೆಣಸಿನಕಾಯಿ, ಸೂರ್ಯಕಾಂತಿ, ಕಾಯಿಪಲ್ಲೆ ಬೆಳೆಗಳಿಗೂ, ಹಣ್ಣಿನ ಬೆಳೆಗಳಿಗೂ, ಸಾಂಬಾರು ಬೆಳೆಗಳಿಗೂ ಉಪಯೋಗಿಸಬಹುದು. ಈ ಅಜೋಟೋಬ್ಯಾಕ್ಟರ್ ಸೂಕ್ಷ್ಮಜೀವಿ ಬೆಳೆಗಳ ಬೇರುಗಳ ಸಮೀಪ ಮಣ್ಣಿನಲ್ಲಿದ್ದು ಗಾಳಿಯಲ್ಲಿರುವ ಸಾರಜನಕ ಸ್ಥಿರೀಕರಿಸಿ ಬೆಳೆಗಳಿಗೆ ಒದಗಿಸುತ್ತೆ. ಈ ಅಜೋಟೋಬ್ಯಾಕ್ಟರ್ 1 ಹೆಕ್ಟೇರ್ ಪ್ರದೇಶದಲ್ಲಿ 10-20 ಕಿಲೋಗ್ರಾಂ ಸಾರಜನಕವನ್ನು ಸ್ಥಿರೀಕರಿಸುವುದು. ಈ ಅಜೋಸ್ಪಿರಿಲಮ್ ಸೂಕ್ಷ್ಮಾಣುಜೀವಿ ಬೇರುಗಳ ಸಮೀಪ ಮಣ್ಣಿನಲ್ಲಿದ್ದುಕೊಂಡು ಹಾಗೂ ಒಳಗೂ ಪ್ರವೇಶಿಸಿ ಸಾರಜನಕ ಸ್ಥಿರೀಕರಣ ಮಾಡುವುದು. ಈ ಎರಡೂ ಸೂಕ್ಷ್ಮಾಣುಜೀವಿಗಳು ಸಾರಜನಕ ಸ್ಥಿರೀಕರಿಸುವುದರ ಜೊತೆಗೆ ಕೆಲವೊಂದು ಸಸ್ಯ ಪ್ರಚೋದನಾಕಾರಿ ಹಾರ್ಮೋನುಗಳನ್ನು ಉತ್ಪತ್ತಿ ಮಾಡಿ ಬೆಳೆಯ ಬೆಳವಣಿಗೆಯನ್ನು ಕೂಡ ಹೆಚ್ಚಿಸುತ್ತೆ. ಈ ಜೈವಿಕ ಗೊಬ್ಬರದ ಬಳಕೆಯಿಂದ ಏಕದಳ ಬೆಳೆಗಳ ಇಳುವರಿ 10-15% ಹೆಚ್ಚಾದದ್ದು ಅಲ್ಲದೆ 25 ಕಿಲೋಗ್ರಾಂನಷ್ಟು ಸಾರಜನಕ ಉಳಿತಾಯ ಮಾಡಬಹುದೆಂದು ಪ್ರಯೋಗಗಳಿಂದ ತಿಳಿದು ಬಂದಿದೆ. ಇನ್ನು ಬೆಳೆಗಳಿಗೆ ಬೇಕಾಗುವ ಪೋಷಕಾಂಶಗಳಲ್ಲಿ ರಂಜಕವು ಸಾರಜನಕದ ನಂತರ ಒಂದು ಮುಖ್ಯವಾದ ಸ್ಥಾನವನ್ನು ಹೊಂದಿದೆ. ರಂಜಕ ಕರಗಿಸುವ ಪರಿಣಾಮಕಾರಿ ಸೂಕ್ಷ್ಮಾಣುಜೀವಿಗಳನ್ನು ಅಳವಡಿಸಿ ತಯಾರಿಸಿದ ಗೊಬ್ಬರಗಳಿಗೆ ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಎನ್ನುತ್ತಾರೆ. ಈ ಸೂಕ್ಷ್ಮಾಣುಜೀವಿಗಳು ಕೆಲವೊಂದು ಆಮ್ಲಗಳನ್ನು ಉತ್ಪತ್ತಿ ಮಾಡಿ ಮಣ್ಣಿನಲ್ಲಿ ಬೆಳೆಗಳಿಗೆ ಸಿಗದೇ ಇರುವ ಅಥವಾ ಇನ್ನೂ ಕರಗದೇ ಇರುವ ರಂಜಕವನ್ನು ಕರಗಿಸಿ ಬೆಳೆಗಳಿಗೆ ಒದಗಿಸುವ ರೂಪಕ್ಕೆ ಪರಿವರ್ತನೆಯನ್ನು ಮಾಡುತ್ತೆ. ಸೂಪರ್ ಫಾಸ್ಫೇಟ್ ಮತ್ತು DAP ಇವುಗಳ ಬೆಲೆಯೂ ಹೆಚ್ಚಿರುವುದರಿಂದ ಇವುಗಳ ಬದಲು ನಮ್ಮ ದೇಶದಲ್ಲಿ ಹೇರಳವಾಗಿ ಹಾಗೂ ಕಡಿಮೆ ದರದಲ್ಲಿ ದೊರೆಯುವಂತಹ ಶಿಲಾರಂಜಕವನ್ನು ಕರಗಿಸುವ ಜೈವಿಕ ಗೊಬ್ಬರಗಳ ಜೊತೆ ಇದನ್ನು ಉಪಯೋಗಿಸಬಹುದು. ರಂಜಕ ಹೀರುವ ಜೈವಿಕ ಗೊಬ್ಬರವನ್ನು ಬೇರು ಶಿಲೀಂಧ್ರ ಅಥವಾ ಮೈಕೋರೈಜಾ ಎಂದು ಕರೆಯುತ್ತಾರೆ. ಈ ಶಿಲೀಂಧ್ರವು ಸಸ್ಯಗಳ ಮೇಲಿನ ಬೇರಿನ ಜೊತೆ ಸಹಜೀವನ ನಡೆಸುತ್ತೆ. ಈ ಸಹಜೀವನದಲ್ಲಿ ಶಿಲೀಂಧ್ರವು ಸಸ್ಯದ ಬೆಳವಣಿಗೆಗೆ ಅಗತ್ಯವಿರುವ ಪೋಷಕಾಂಶಗಳನ್ನು ಮಣ್ಣಿನಿಂದ ಹೀರಿಕೊಂಡು ಸಸ್ಯಗಳಿಗೆ ಪೂರೈಸುತ್ತೆ. ಅಂತೆಯೇ ಸಸ್ಯವೂ ಸಹ ಶಿಲೀಂಧ್ರದ ಬೆಳವಣಿಗೆಗೆ ಅಗತ್ಯವಿರುವ ಆಹಾರವನ್ನು ಪೂರೈಸುತ್ತೆ. ಹೀಗೆ ಬೇರು ಮತ್ತು ಶಿಲೀಂಧ್ರದ ಸಹಜೀವನದಲ್ಲಿ ಪರಸ್ಪರ ಪ್ರಯೋಜನಕಾರಿಯಾಗುತ್ತೆ. ಈ ಬೇರು ಶಿಲೀಂಧ್ರವು ಪೋಷಕಾಂಶಗಳಾದ ರಂಜಕ ಮತ್ತು ಲಘು ಪೋಷಕಾಂಶಗಳನ್ನು ಪೂರೈಸುವುದರ ಜೊತೆಗೆ ಮಣ್ಣಿನಲ್ಲಿರುವ ರೋಗಾಣುಗಳಿಂದ ರಕ್ಷಣೆಯನ್ನು ಕೊಡುತ್ತೆ ಮತ್ತು ರೋಗಾಣುಗಳಿಗೆ ಬೇರಿನೊಳಗೆ ಪ್ರವೇಶಿಸದಂತೆ ತಡೆಯುತ್ತೆ. ಈ ಜೈವಿಕ ಗೊಬ್ಬರವನ್ನು ತೋಟಗಾರಿಕೆ ಬೆಳೆಗಳಾದ ಹಣ್ಣಿನ ಬೆಳೆಗಳು, ತರಕಾರಿ ಬೆಳೆಗಳು, ಹೂವಿನ ಬೆಳೆಗಳು ಮತ್ತು ಕೃಷಿ ಬೆಳೆಗಳಿಗೆ ಉಪಯೋಗಿಸುವುದರಿಂದ ಸರಾಸರಿ 20-25 ಕಿಲೋಗ್ರಾಂನಷ್ಟು ರಂಜಕವನ್ನು ಉಳಿತಾಯ ಮಾಡಬಹುದು. ಈ ಮೈಕೋರೈಜಾ ಅಥವಾ ರಂಜಕ ಹೀರುವ ಜೈವಿಕ ಗೊಬ್ಬರವನ್ನು 2 ಕಿಲೋಗ್ರಾಂನಷ್ಟು ಸಸಿ ಮಡಿಗಳಿಗೆ ಬೆರೆಸಿ ಬೀಜಗಳನ್ನು ಹಾಕಬೇಕು. ಈ

ಶಿಲೀಂಧ್ರವು ನಾಟಿ ಮಾಡುವ ಮೊದಲೇ ಬೇರಿನೊಳಗೆ ಪ್ರವೇಶಿಸಿ ಪೋಷಕಾಂಶಗಳನ್ನು ಸಸ್ಯಗಳಿಗೆ ಒದಗಿಸುತ್ತೆ. ಸಸಿಗಳನ್ನು ಪಾಲಿಬ್ಯಾಗ್ಗಳಲ್ಲಿ ಬೆಳೆಯುವಾಗ 10-15 ಗ್ರಾಂನಷ್ಟು ಜೈವಿಕ ಗೊಬ್ಬರವನ್ನು ಮಣ್ಣಿನಲ್ಲಿ ಮಿಶ್ರಣ ಮಾಡಬೇಕು. ಈ ರೀತಿ ಮಾಡಿದ ಮೇಲೆ ಶಿಲೀಂಧ್ರವು ಬೇರಿನೊಳಗೆ ಪ್ರವೇಶ ಮಾಡಿ ರಂಜಕ ಮತ್ತು ಲಘು ಪೋಷಕಾಂಶಗಳನ್ನು ಒದಗಿಸುತ್ತೆ. ಇನ್ನು ಕೃಷಿಯಲ್ಲಿ ಲಭ್ಯವಾಗುವಂತಹ ಅನೇಕ ರೀತಿಯ ಸಾವಯವ ಪದಾರ್ಥಗಳನ್ನು ಉಪಯೋಗಿಸಿ ಕಾಂಪೋಸ್ಟ್ ಅನ್ನು ಕೂಡ ತಯಾರಿಸಬಹುದು. ಇದು ಒಂದು ರೂಢಿಯಲ್ಲಿರುವಂತಹ ಪದ್ಧತಿ. ಈಗ ಸದ್ಯ ಇರುವ ಪದ್ಧತಿಯಲ್ಲಿ ಕಾಂಪೋಸ್ಟ್ ತಯಾರಾಗಲು ಸುಮಾರು 10-12 ವಾರ ಸಮಯ ಬೇಕಾಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಡೆಸಿದ ಸಂಶೋಧನೆಯ ಪ್ರಕಾರ ಕಾಂಪೋಸ್ಟ್ ತಯಾರಿಸುವಾಗ ಸಾವಯವ ಪದಾರ್ಥಗಳನ್ನು ಕೊಳೆಯಿಸುವ ಸೂಕ್ಷ್ಮಾಣುಜೀವಿಗಳನ್ನು ಉಪಯೋಗಿಸಿದರೆ ಬಹಳ ಬೇಗ, ಅಂದರೆ 6-7 ವಾರಗಳಲ್ಲಿ ಒಳ್ಳೆಯ ಕಾಂಪೋಸ್ಟ್ ತಯಾರಿಸಬಹುದು. ಹಾಗಿದ್ರೆ ಈ ಜೈವಿಕ ಗೊಬ್ಬರಗಳನ್ನು ಹೇಗೆ ಉಪಯೋಗಿಸುವುದು? ಮೊದಲು ಕಡ್ಡಿ ಕೂಡಿ ಹಾಕಿ ಒಂದು ಅಂಗುಲ ಉದ್ದಕ್ಕೆ ಕತ್ತರಿಸಿ ಅದರ ಮೇಲೆ ಈ ಜೈವಿಕ ಗೊಬ್ಬರವನ್ನು 25-30 ಕಿಲೋಗ್ರಾಂನಷ್ಟು ಸಗಣಿಯನ್ನು 50-60 ಲೀಟರ್ ನೀರಿನೊಂದಿಗೆ ಬೆರೆಸಿ ಇದನ್ನು ತ್ಯಾಜ್ಯ ವಸ್ತುಗಳ ಮೇಲೆ ಹಂತ ಹಂತವಾಗಿ ಸಿಂಪಡಿಸಬೇಕು.

0: ಆರರಿಂದ ಏಳು ವಾರಗಳಲ್ಲಿ ಒಳ್ಳೆಯ ಕಾಂಪೋಸ್ಟ್ ತಯಾರಿಸಬಹುದು. ಹಾಗಿದ್ರೆ ಈ ಜೈವಿಕ ಗೊಬ್ಬರಗಳನ್ನು ಹೇಗೆ ಉಪಯೋಗಿಸೋದು? ಮೊದಲು ಕಡ್ಡಿ ಕೂಡಿ ಹಾಕಿ ಒಂದು ಅಂಗುಲ ಉದ್ದಕ್ಕೆ ಕತ್ತರಿಸಿ ಅದರ ಮೇಲೆ ಈ ಜೈವಿಕ ಗೊಬ್ಬರವನ್ನು 25-30 ಕಿಲೋಗ್ರಾಂನಷ್ಟು ಸಗಣಿಯನ್ನು 50-60 ಲೀಟರ್ ನೀರಿನೊಂದಿಗೆ ಬೆರೆಸಿ ಇದನ್ನು ತ್ಯಾಜ್ಯ ವಸ್ತುಗಳ ಮೇಲೆ ಹಂತ ಹಂತವಾಗಿ ಸಿಂಪಡಿಸಬೇಕು ಮತ್ತು ಅದಕ್ಕೆ ಬೇಕಾಗುವ ತೇವಾಂಶವನ್ನು ಒದಗಿಸಿದರೆ ಸಾವಯವ ಪದಾರ್ಥಗಳು ಬೇಗನೆ ಕೊಳೆತು ಒಂದು ಒಳ್ಳೆಯ ಪೋಷಕಾಂಶ ಭರಿತ ಕಾಂಪೋಸ್ಟ್ ಗೊಬ್ಬರವಾಗುತ್ತೆ. ಈ ರೈಸೋಬಿಯಂ, ಅಜೋಟೋಬ್ಯಾಕ್ಟರ್, ಅಜೋಸ್ಪಿರಿಲಂ ಮತ್ತು ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳನ್ನು ಬೀಜಗಳಿಗೆ ಲೇಪಿಸುವುದರ ಮೂಲಕ ಅಥವಾ ನೇರವಾಗಿ ಮಣ್ಣಿಗೆ ಹಾಕುವುದರ ಮೂಲಕ ಸಸ್ಯಗಳ ಬೇರುಗಳಿಗೆ ಉಪಚರಿಸುವುದರ ಮೂಲಕ ಇದನ್ನು ಉಪಯೋಗಿಸಬಹುದು. 1 ಲೀಟರ್ ನೀರಿನಲ್ಲಿ 150 ಗ್ರಾಂ ಪ್ರಮಾಣದಲ್ಲಿ ಬೆಲ್ಲ ಅಥವಾ ಸಕ್ಕರೆಯನ್ನು ಕರಗಿಸಿ ನಂತರ 5-10 ನಿಮಿಷ ಕುದಿಸಿ ಅಂಟು ದ್ರಾವಣವನ್ನು ತಯಾರಿಸಬೇಕು. 10 ಕಿಲೋಗ್ರಾಂ ಬೀಜಕ್ಕೆ 4 ಲೀಟರ್ ದ್ರಾವಣ ಬೇಕಾಗುತ್ತೆ. ಮತ್ತೆ ಅಂಟು ದ್ರಾವಣ ಪೂರ್ಣ ತಣ್ಣಗಾದ ಮೇಲೆ ಅದರಲ್ಲಿ 1 ಪ್ಯಾಕೆಟ್ ಜೈವಿಕ ಗೊಬ್ಬರ ಹಾಕಿ ಕಲಸಿ ಎಕರೆಗೆ ಬೇಕಾಗುವ ಬೀಜದ ಮೇಲೆ ಸುರಿದು ಬೀಜಗಳಿಗೆ ಸರಿಯಾಗಿ ಮತ್ತು ಸಮನಾಗಿ ಲೇಪಿಸಬೇಕು. ಇನ್ನು ಸಸಿಗಳನ್ನು ಮಡಿಗಳಿಂದ ಕಿತ್ತು ಹೊಲದಲ್ಲಿ ನಾಟಿ ಮಾಡುವಾಗ ಮೊದಲು ಸಸಿಗಳ ಬೇರುಗಳನ್ನು ನೀರಿನಲ್ಲಿ ತಯಾರಿಸಿದ ಜೈವಿಕ ಗೊಬ್ಬರದಲ್ಲಿ ಅದ್ದಿ ಕೂಡಲೇ ನಾಟಿಯನ್ನು ಮಾಡಬೇಕು. ಈ ಪದ್ಧತಿಯು ಕಾಯಿಪಲ್ಲೆ ಬೆಳೆ, ಭತ್ತ, ಮೆಣಸಿನಕಾಯಿ ಇತ್ಯಾದಿ ಬೆಳೆಗಳಲ್ಲಿ ಉಪಯೋಗಿಸೋದು ಅನುಕೂಲ. ಜೈವಿಕ ಗೊಬ್ಬರದ ಪುಡಿಯನ್ನು ಕಾಂಪೋಸ್ಟ್, ಕೊಟ್ಟಿಗೆ ಗೊಬ್ಬರ ಅಥವಾ ಮಣ್ಣಿನ ಜೊತೆ ಮಿಶ್ರಣ ಮಾಡಿ ಬಿತ್ತುವ ಸಾಲುಗಳಲ್ಲಿ ನೇರವಾಗಿ ಹಾಕಬೇಕು. ಸಾಮಾನ್ಯವಾಗಿ ಕಬ್ಬಿನ ಬೆಳೆಗಳಲ್ಲಿ ಈ ವಿಧಾನವನ್ನು ಹೆಚ್ಚು ಅನುಸರಿಸುತ್ತಾರೆ. ಈ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸುವಾಗ ಕೆಲವೊಂದು ಅಂಶವನ್ನು ಗಮನಿಸಬೇಕು. ಇದನ್ನು ತಂಪಾದ ಒಣಹವೆಯಲ್ಲಿ ಶೇಖರಿಸುವುದರ ಜೊತೆಗೆ ನೇರವಾಗಿ ಬಿಸಿಲು ಮತ್ತು ಶಾಖ ತಟ್ಟದಂತೆ ಎಚ್ಚರ ವಹಿಸಬೇಕು. ಪ್ಯಾಕೆಟ್ನ ಮೇಲೆ ನಮೂದಿಸಿದ ಅವಧಿ ಮುಗಿಯುವುದಕ್ಕೆ ಮೊದಲು ಮತ್ತು ನಮೂದಿಸಿದ ಬೆಳೆಗೆ ಮಾತ್ರ ಉಪಯೋಗಿಸಬೇಕು. ಅಂಟು ದ್ರಾವಣದಲ್ಲಿ ಜೈವಿಕ ಗೊಬ್ಬರವನ್ನು ಕಲಿಸುವಾಗ ಅಂಟು ದ್ರಾವಣ ಬಿಸಿಯಾಗಿರಬಾರದು ಹಾಗೂ ಬೀಜಗಳಿಗೆ ಲೇಪಿಸುವಾಗ ಬೀಜದ ಕವಚಕ್ಕೆ ಧಕ್ಕೆಯಾಗದಂತೆ ಜಾಗ್ರತೆಯನ್ನು ವಹಿಸಬೇಕು. ಜೈವಿಕ ಗೊಬ್ಬರಗಳು ನೇರವಾಗಿ ರಾಸಾಯನಿಕ ಗೊಬ್ಬರ ಅಥವಾ ಕೀಟನಾಶಕಗಳೊಂದಿಗೆ ಸಂಪರ್ಕ ಬರದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು.
1: ಕೃಷಿ ಮಾಹಿತಿ ಕೇಳಿದಿರಿ.
2: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
1: ಜನಪದ ಸಂಗೀತದಲ್ಲಿ SD ಉಡ್ಕೇರಿ ಮತ್ತು ಸಂಗಡಿಗರಿಂದ ಲಮಾಣಿ ಪದಗಳು

ಕಾಡತತಿ ಕಂಟಕ ಕಾಡತತಿ ಅದರಿಂದೀಗ ದಿಟ್ಟವಾದ ಮಾ ಶ್ರೇಷ್ಠರ ಪಾದ ದಿಟ್ಟವಾದ ಮಾ ಶ್ರೇಷ್ಠರ ಪಾದ.

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
1: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.
2: ಆಕಾಶವಾಣಿ ಸಮಯ 7:35 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ಯುಎಇ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಹಲವು ಒಪ್ಪಂದಗಳಿಗೆ ಸಹಿ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣ, ಮೂವರು ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ

0: ದೇವಾಲಯ ಎಂದು ಘೋಷಿಸಿದ ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪಂಚರಾಷ್ಟಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯುಎಇಗೆ ಭೇಟಿ ನೀಡಿದ್ದಾರೆ. ಅಬುದಾಬಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಪ್ರಧಾನಿ ಅವರ ವಿಮಾನವು ಯುಎಇ ವಾಯು ಪ್ರದೇಶ ಪ್ರವೇಶಿಸುತ್ತಿದ್ದಂತೆಯೇ ಯುಎಇ F-16 ವಿಮಾನಗಳು ಬೆಂಗಾವಲು ಪಡೆಯಾಗಿ ಕಾರ್ಯನಿರ್ವಹಿಸಿದವು. ನಂತರ ನಡೆದ ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ಭದ್ರತಾ ಸಹಕಾರವನ್ನು ಸಾಂಸ್ಥಿಕಗೊಳಿಸುವ ಮಹತ್ವದ ಹೆಜ್ಜೆಯಾದ ಕಾರ್ಯತಂತ್ರದ ರಕ್ಷಣಾ ಪಾಲುದಾರಿಕೆ ಒಪ್ಪಂದಕ್ಕೆ ಎರಡು ಕಡೆಯವರು ಸಹಿ ಹಾಕಿದರು. ಇದೇ ವೇಳೆ ಕಚ್ಚಾ ತೈಲ ಪೂರೈಕೆ ಕುರಿತ ಪ್ರತ್ಯೇಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ಪಶ್ಚಿಮ ಕರಾವಳಿಯ ವಡಿನಾರ್ನಲ್ಲಿ ಹಡಗು ದುರಸ್ತಿ ಘಟಕ ಸ್ಥಾಪಿಸುವ ಒಪ್ಪಂದಕ್ಕೆ ಉಭಯ ಕಡೆಯವರು ಸಹಿ ಹಾಕಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಯುಎಇ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ವಿವಿಧ ವಲಯಗಳಲ್ಲಿ ಬಲವಾಗಿ ಬೆಳೆಯುತ್ತಲೇ ಇದೆ ಎಂದು ಹೇಳಿದರು. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟಪರ್ತಿಯಲ್ಲಿ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ AMCA ಸೌಲಭ್ಯಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಶಂಕುಸ್ಥಾಪನೆ ನೆರವೇರಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಹೊಸದಾಗಿ ಪ್ರಾರಂಭಿಸಲಾದ ರಕ್ಷಣಾ ಯೋಜನೆಗಳು ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುತ್ತವೆ, ಕೈಗಾರಿಕಾ ಬೆಳವಣಿಗೆಯನ್ನು ವೇಗಗೊಳಿಸುತ್ತವೆ ಮತ್ತು ಯುವಕರಿಗೆ ದೊಡ್ಡ ಪ್ರಮಾಣದ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುತ್ತವೆ ಎಂದು ಹೇಳಿದರು. ನಿರ್ಣಾಯಕ ಭದ್ರತಾ ಸಂದರ್ಭಗಳಲ್ಲಿ ಭಾರತ ಇನ್ನು ಮುಂದೆ ವಿದೇಶಗಳನ್ನು ಅವಲಂಬಿಸಲು ಸಾಧ್ಯವಿಲ್ಲ. ನಿಜವಾದ ರಾಷ್ಟೀಯ ಭದ್ರತೆಯು ಸ್ವಾವಲಂಬನೆಯ ಮೇಲೆ ಅವಲಂಬಿತವಾಗಿರಬೇಕು ಎಂದರು. ದೇಶೀಯ ರಕ್ಷಣಾ ಉತ್ಪಾದನೆಯು 2014 46,000 ಕೋಟಿ ರೂಪಾಯಿಗಳಿಂದ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದಡಿಯಲ್ಲಿ ಪ್ರಸ್ತುತ 1,54,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. 2014 600 ಕೋಟಿ ರೂಪಾಯಿಯಷ್ಟಿದ್ದ ರಕ್ಷಣಾ ರಫ್ತು ಪ್ರಸ್ತುತ 40,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಇದು ಭಾರತ ಬೆಳೆಯುತ್ತಿರುವ ಜಾಗತಿಕ ಉತ್ಪಾದನಾ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳ ಸರ್ಕಾರ 3 ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದೆ. ಕರ್ತವ್ಯ ಲೋಪ, ಸಂತ್ರಸ್ತೆಯ ಪೋಷಕರಿಗೆ ಹಣದ ಬೇಡಿಕೆ ಮತ್ತು ಸರ್ಕಾರದ ಅನುಮತಿ ಇಲ್ಲದೆ ಮಾಧ್ಯಮ ಸಂವಾದಗಳನ್ನು ನಡೆಸಿರುವುದು ಸೇರಿದಂತೆ ಹಲವು ಆರೋಪಗಳ ಮೇಲೆ ಕೋಲ್ಕತ್ತಾ ಪೊಲೀಸ್ ಆಯುಕ್ತ ವಿನೀತ್ ಗೋಯಲ್, ಮಾಜಿ ಉಪ ಆಯುಕ್ತರಾದ ಇಂದಿರಾ ಮುಖರ್ಜಿ ಮತ್ತು ಅಭಿಷೇಕ್ ಗುಪ್ತಾ ಅವರನ್ನು ಅಮಾನತುಗೊಳಿಸಲಾಗಿದೆ. ರಾಜ್ಯ ಸರ್ಕಾರ ಇವರ ವಿರುದ್ದ ಇಲಾಖಾ ತನಿಖೆ ನಡೆಸಲಿದೆ ಎಂದು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಮಾಹಿತಿ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವೈದ್ಯೆಯಾಗಿದ್ದ ಸಂತ್ರಸ್ತೆಯನ್ನು 2024 ಆಗಸ್ಟ್ನಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಯಿತು. ಆಕೆಯ ಪೋಷಕರು ನ್ಯಾಯಕ್ಕಾಗಿ ನಿರಂತರವಾಗಿ ಪ್ರತಿಪಾದಿಸಿದ್ದಾರೆ ಎಂದರು. ವೈದ್ಯಕೀಯ ಪದವಿ ಕೋರ್ಸ್ಗಳಿಗೆ ಪ್ರವೇಶಕ್ಕಾಗಿ ನಡೆಸುವ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರುಪರೀಕ್ಷೆಯ ದಿನಾಂಕವನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಪ್ರಕಟಿಸಿದ್ದು June 21 ದೇಶಾದ್ಯಂತ ಮರುಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಈ ತಿಂಗಳ 3 ನಡೆದಿದ್ದ ಪರೀಕ್ಷೆಯ ಪತ್ರಿಕೆ ಸೋರಿಕೆಯಾದ ಆರೋಪದ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದ್ದು ಪ್ರಸ್ತುತ ಈ ಪ್ರಕರಣದ ತನಿಖೆಯನ್ನು ಸಿಬಿಐ ನಡೆಸುತ್ತಿದ್ದು ಅಭ್ಯರ್ಥಿಗಳು ಮತ್ತು ಪೋಷಕರು ಅಧಿಕೃತ ಮಾಹಿತಿಗಾಗಿ ಎನ್ಟಿಎಯ ಅಧಿಕೃತ ಮಾಧ್ಯಮಗಳನ್ನು ಮಾತ್ರ ಅವಲಂಬಿಸುವಂತೆ ಮನವಿ ಮಾಡಲಾಗಿದೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಪ್ರಸ್ತುತ ಚಾಲ್ತಿಯಲ್ಲಿರುವ ಒಎಂಆರ್ ಆಧಾರಿತ ಪರೀಕ್ಷಾ ಪದ್ದತಿಯ ಬದಲಾಗಿ ಮುಂದಿನ ವರ್ಷದಿಂದ ನೀಟ್ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು. ಭವಿಷ್ಯದಲ್ಲಿ ಅಕ್ರಮಗಳು ಮರುಕಳಿಸದಂತೆ ಪರೀಕ್ಷಾ ವ್ಯವಸ್ಥೆಯನ್ನು ಬಲಪಡಿಸಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ಸಚಿವರು, ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮರುಸ್ಥಾಪಿಸಲು ಸರ್ಕಾರ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದರು. ಬದಲಾಗುತ್ತಿರುವ ಜಾಗತಿಕ ಪರಿಸ್ಥಿತಿಗೆ ಅನುಗುಣವಾಗಿ ಸುಧಾರಿತ ಮತ್ತು ಪರಿಣಾಮಕಾರಿ ಬಹುಪಕ್ಷೀಯ ವ್ಯವಸ್ಥೆಯನ್ನು ಮುನ್ನಡೆಸಲು ಭಾರತ ತನ್ನ ಎಲ್ಲಾ ಪಾಲುದಾರ ರಾಷ್ಟಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡಲು ಬದ್ದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ 2026 ಎರಡನೇ ದಿನದ ಮುಕ್ತ ಅಧಿವೇಶನವನ್ನುದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಅಂತಾರಾಷ್ಟೀಯ ಹಣಕಾಸು ವ್ಯವಸ್ಥೆಯಲ್ಲಿ ತುರ್ತು ಸುಧಾರಣೆಗಳ ಅಗತ್ಯವಿದೆ. ಇಂದಿನ ನೈಜ ಸ್ಥಿತಿಯನ್ನು ಬಿಂಬಿಸುವ ಹಾಗೂ ಉದಯೋನ್ಮುಖ ಮಾರುಕಟ್ಟೆಗಳು ಮತ್ತು ಅಭಿವೃದ್ಧಿಶೀಲ ರಾಷ್ಟಗಳ ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಜಾಗತಿಕ ವ್ಯವಸ್ಥೆಯ ಪರವಾಗಿ ಭಾರತ ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ

0: ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ನವದೆಹಲಿಯಲ್ಲಿ ನಡೆದ ಬ್ರಿಕ್ಸ್ ಇಂಡಿಯಾ 2026 ವಿದೇಶಾಂಗ ಸಚಿವ ಸಭೆಯ ನೇಪಥ್ಯದಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದು ಮಲೇಷ್ಯಾದ ವಿದೇಶಾಂಗ ಸಚಿವ ಮೊಹಮ್ಮದ್ ಹಸನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ವೇಳೆ ಭಾರತ ಮಲೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಪ್ರಗತಿಯನ್ನು ಉಭಯ ನಾಯಕರು ಪರಿಶೀಲಿಸಿದರು. ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ ಇಂದು ಧಾರ್ ಜಿಲ್ಲೆಯಲ್ಲಿರುವ ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿತು. ಇಲ್ಲಿ ಸರಸ್ವತಿ ದೇವಾಲಯವಿತ್ತು ಮತ್ತು ಆ ಸ್ಥಳವು ಸಂಸ್ಕೃತ ಕಲಿಕೆಯ ಕೇಂದ್ರವಾಗಿತ್ತು ಎಂದು ನ್ಯಾಯಾಲಯ ಹೇಳಿದೆ. ಮುಸ್ಲಿಂ ಸಮುದಾಯ ಇದನ್ನು ಕಮಲ್ ಮೌಲಾ ಮಸೀದಿ ಎಂದು ಕರೆಯುತ್ತಾರೆ. ಮುಸ್ಲಿಮರು ಆ ಸ್ಥಳದಲ್ಲಿ ನಮಾಜ್ ಮಾಡಲು ಅವಕಾಶ ನೀಡಿದ್ದ ಹಿಂದಿನ ಆದೇಶವನ್ನು ನ್ಯಾಯಾಲಯ ರದ್ದುಗೊಳಿಸಿದೆ. ಮಸೀದಿ ನಿರ್ಮಿಸಲು ಪರ್ಯಾಯ ಭೂಮಿಗಾಗಿ ಮುಸ್ಲಿಂ ಕಡೆಯವರು ಸರ್ಕಾರವನ್ನು ಸಂಪರ್ಕಿಸಬಹುದು ಎಂದು ನ್ಯಾಯಾಲಯ ಹೇಳಿದೆ. ನ್ಯಾಯಮೂರ್ತಿಗಳಾದ ವಿಜಯ್ ಕುಮಾರ್ ಶುಕ್ಲಾ ಮತ್ತು ಅಲೋಕ್ ಅವಸ್ಥಿ ಅವರಿದ್ದ ನ್ಯಾಯಪೀಠ ಈ ತೀರ್ಪು ನೀಡಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವರದಿ ಮತ್ತು ಪುರಾತತ್ವ ಶಾಸ್ತ್ರದ ಪುರಾವೆಗಳ ಆಧಾರದ ಮೇಲೆ ನ್ಯಾಯಾಲಯ ಈ ತೀರ್ಮಾನಕ್ಕೆ ಬಂದಿದೆ. ನ್ಯಾಯಾಲಯವು ಭೋಜಶಾಲಾ ಸಂಕೀರ್ಣದ ಆಡಳಿತ ಮತ್ತು ನಿರ್ವಹಣೆಯನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿಗಾಗಿ ಭಾರತ ಹೆಚ್ಚಿನ ಪಾತ್ರ ವಹಿಸಬಹುದು ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚ್ವಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಇರಾನ್ಗೆ ಸಂಬಂಧಿಸಿದ ಯಾವುದಕ್ಕೂ ಮಿಲಿಟರಿ ಪರಿಹಾರವಿಲ್ಲ. ಹಾರ್ಮೋಜ್ ಜಲಸಂಧಿಯ ಮೂಲಕ ಎಲ್ಲಾ ಹಡಗುಗಳನ್ನು ಸಾಗಿಸಲು ಇರಾನ್ ಸಹಾಯ ಮಾಡಲು ಸಿದ್ದವಾಗಿದೆ ಎಂದು ತಿಳಿಸಿದರು. ಹಾರ್ಮೋಜ್ ಜಲಸಂಧಿಯಲ್ಲಿನ ಪರಿಸ್ಥಿತಿ ಈಗ ತುಂಬಾ ಜಟಿಲವಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಬಗ್ಗೆ ಮಾತುಕತೆಯ ಮೂಲಕ ಇತ್ಯರ್ಥಪಡಿಸುವುದನ್ನು ಹೊರತುಪಡಿಸಿ ಯಾವುದೇ ಪರಿಹಾರವಿಲ್ಲ. ಭಾರತದ ಯಾವುದೇ ರಚನಾತ್ಮಕ ಪಾತ್ರವನ್ನು ಇರಾನ್ ಸ್ವಾಗತಿಸುತ್ತದೆ ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚ್ವಿ ಹೇಳಿದರು. ಲಕ್ನೋದ ಭಾರತರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕನಾ ಕ್ರೀಡಾಂಗಣದಲ್ಲಿಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ನಲ್ಲಿಂದು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಸಾತ್ವಿಕ್ ಸಾಯಿ ರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಸೆಮಿಫೈನಲ್ ಪ್ರವೇಶಿಸಿದೆ. ಈ ಜೋಡಿ ಜಪಾನಿನ ಟಕುಮಿ ನೊಮುರ ಮತ್ತು ಯುಇಚಿ ಶಿಮೊಗಾಮಿ ಜೋಡಿಯನ್ನು 21-12, 21-13 ಸೆಟ್ಗಳಿಂದ ಸೋಲಿಸಿತು. ಮಹಿಳಾ ಸಿಂಗಲ್ಸ್ನಲ್ಲಿ ವಿಶ್ವದ 12ನೇ ಶ್ರೇಯಾಂಕದ ಮತ್ತು 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ನ ಅಕಾನೆ ಯಮಗುಚಿ ವಿರುದ್ದ 21-19, 18-21, 15-21 ಸೆಟ್ಗಳಿಂದ ಸೋಲಿಸಿದರು. ಇದಕ್ಕೂ ಮೊದಲು ಅವರು ಡೆನ್ಮಾರ್ಕ್ನ ಅಮಾಲಿ ಶುಲ್ಜ್ ಅವರನ್ನು 21-13, 21-15 ನೇರ ಸೆಟ್ಗಳಿಂದ ಸೋಲಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದರು. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ವಿದೇಶ ಭೇಟಿಗಳ ಬಗ್ಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರಶ್ನಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಬ್ಬ ಸಂಸದರು ವಿದೇಶಿ ಭೇಟಿಗಳ ಕುರಿತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಬಹಿರಂಗಪಡಿಸುವುದು ಕಡ್ಡಾಯವಾಗಿದೆ. ಎಫ್ಸಿಆರ್ಎ ಕಾಯ್ದೆ 2010 ನಿಬಂಧನೆಗಳನ್ನು ಅನುಸರಿಸಬೇಕು. ಕಾನೂನಿನ ಮುಂದೆ ಎಲ್ಲ ಭಾರತೀಯರು ಸಮಾನರು. ರಾಹುಲ್ ಗಾಂಧಿ ಅವರಿಗೂ ಇದೇ ಮಾನದಂಡಗಳು ಅನ್ವಯವಾಗಬೇಕು ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುಎಇ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಹಲವು ಒಪ್ಪಂದಗಳಿಗೆ ಸಹಿ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣ, ಮೂವರು ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿದ ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ದ ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಬಯಲಾಟ ಸಮೃದ್ಧ

0: ಸಂಸ್ಕೃತಿಯ ಪರಂಪರೆ. ಈ ವಿಷಯವಾಗಿ ಮಾತನಾಡುತ್ತಾರೆ ಗುರುನಾಥ್ ಸುತಾರ್.
1: ಆಕಾಶವಾಣಿ ಬಯಲಾಟ, ದೊಡ್ಡಾಟ, ಸಣ್ಣಾಟ ಇವು ನಮ್ಮ ಸಾಂಸ್ಕೃತಿಕ ಕ್ಷೇತ್ರದ ಅವಿಭಾಜ್ಯ ಅಂಗವಾಗಿವೆ. ಕನ್ನಡದ ಇಂತಹ ಶ್ರೀಮಂತ ಜನಪದ ಪರಂಪರೆ ಕುರಿತು ಮಾತನಾಡುತ್ತಿದ್ದಾರೆ ಲೇಖಕರು ಹಾಗೂ ನಿವೃತ್ತ ಶಿಕ್ಷಕರಾದ ಗುರುನಾಥ್ ಸುತಾರ್ ಅವರು.
2: ಕರ್ನಾಟಕ ಜನಪದ ಕಲೆಗಳಲ್ಲಿ ಅತ್ಯಂತ ವೈವಿಧ್ಯದಿಂದ ಕೂಡಿದ ಕಲೆ ಬಯಲಾಟ. ಇದರಲ್ಲಿ ಸಾಹಿತ್ಯ, ಸಂಗೀತ, ನೃತ್ಯಗಳು ಮುಪ್ಪುರಿಗೊಂಡಿವೆ. ಪ್ರಾಚೀನ ಕಾಲದಿಂದಲೂ ಗ್ರಾಮೀಣರಿಗೆ ಮನರಂಜನೆ ಒದಗಿಸಿಕೊಂಡು ಬರುತ್ತಿರುವ ಹವ್ಯಾಸ ಕಲೆ ಬಯಲಾಟ. ಸಾಮಾನ್ಯವಾಗಿ ಸುಗ್ಗಿ ಕೆಲಸ ಮುಗಿದ ಮೇಲೆ ಬಯಲಾಟಗಳ ಸುಗ್ಗಿ ಆರಂಭವಾಗುತ್ತದೆ. ಇದಕ್ಕೆ ಕಾರಣ ಕೆಲಸದ ಬಿಡುವು. ಬಯಲು ನಾಟಕದ ಪ್ರದರ್ಶನಕ್ಕೆ ಮುನ್ನ ಬಹಳ ಪರಿಶ್ರಮ ಬೇಕಾಗುತ್ತದೆ. ಪ್ರಸಂಗದ ಪಾತ್ರಗಳಿಗೆ ಆಯ್ಕೆಯಾದ ಕಲಾವಿದರು ಅನೇಕ ತಿಂಗಳ ಕಾಲ ಪ್ರತಿದಿನ ರಾತ್ರಿ ಸೇರಿ ಹಿರಿಯ ಕಲಾವಿದರ ಮಾರ್ಗದರ್ಶನದಲ್ಲಿ ಕಲಿಯುತ್ತಾರೆ. ಬಯಲಾಟ ಕಲಿಸುವವನಿಗೆ ಮಾಸ್ತರ್ ಹಾಗೂ ಭಾಗವತ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಬಯಲಾಟ ನಡೆಯುವುದು ಹಬ್ಬ, ಜಾತ್ರೆ, ಓಕುಳಿ ಮತ್ತಿತರ ಸಂತೋಷದ ಸಂದರ್ಭಗಳಲ್ಲಿ. ಬಯಲಾಟದಲ್ಲಿ ಆಸಕ್ತಿಯುಳ್ಳವರು ಭಾಗವಹಿಸುತ್ತಾರೆ. ಆದರೆ ಭಾಗವತರು ಅವರವರ ವಯೋಗುಣ, ಮೈಗಟ್ಟು ಹಾಗೂ ಕಂಠಗಳಿಗೆ ಅನುಗುಣವಾಗಿ ಪಾತ್ರ ಹಂಚುತ್ತಾರೆ. ಉತ್ತರ ಕರ್ನಾಟಕದ ಆಟಗಳಿಗೂ ದಕ್ಷಿಣ ಕರ್ನಾಟಕದ ಆಟಗಳಿಗೂ ಸ್ವಲ್ಪ ಭಿನ್ನತೆ ಕಂಡುಬರುತ್ತದೆ. ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಆಟವೆಂದೇ ಕರೆಯಲಾಗಿರುವ ಈ ಪ್ರಕಾರವನ್ನು ವಿದ್ವಾಂಸರು ಬಯಲಾಟ, ಮೂಡಲಪಾಯ ಆಟ, ದೊಡ್ಡಾಟ ಎಂದು ಕರೆಯುವರು. ಬಯಲಾಟವು ಬಯಲು ಪ್ರದೇಶದಲ್ಲಿ ಪ್ರದರ್ಶಿಸುವ ಕಲೆಯಾಗಿದ್ದು ಇದು ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧಿಯಾಗಿದ್ದು 150 ವರ್ಷ ಕಾಲದ ಇತಿಹಾಸ ಹೊಂದಿದೆ. ಇದು ಯಕ್ಷಗಾನ ಮೂಲ ಹೊಂದಿದ್ದು ಹಾಡು ಮತ್ತು ಕುಣಿತ ಹೆಚ್ಚಾಗಿರುತ್ತದೆ. ಬಯಲಾಟದ ಇತಿಹಾಸದಲ್ಲಿ ಕುಮಾರರಾಮ ಅತ್ಯಂತ ಪ್ರಾಚೀನವಾದ ಕೃತಿ. ಹಿಂದೆ ಬಯಲಾಟದ ನಾಟಕವನ್ನು ಊರಿನಲ್ಲಿ ಪ್ರದರ್ಶನವಾಗುವ 2 ದಿನದ ಮುಂಚೆಯೇ ಸುತ್ತಲಿರತಕ್ಕಂಥ ಹಳ್ಳಿಗಳಿಗೆ ಡಂಗುರ ಸಾರಿ ಕರಪತ್ರಗಳನ್ನು ಹಂಚುತ್ತಿದ್ದರು. ನಾಟಕ ಪ್ರದರ್ಶನದ ದಿನದ ಮುನ್ನ ಗೆಜ್ಜೆ ಪೂಜೆ ಮಾಡಿಸುತ್ತಿದ್ದರು. ಗೆಜ್ಜೆ ಪೂಜೆ ಎಂದರೆ ಪಾತ್ರಧಾರಿಗಳು ಬಣ್ಣ ಹಚ್ಚಿ ವೇಷಭೂಷಣ ತೊಟ್ಟು ತಾಲೀಮು ಮಾಡುವುದಾಗಿದೆ. ನಾಟಕದ ಪ್ರದರ್ಶನದ ದಿನ ಪಾತ್ರವರ್ಗಕ್ಕೆ ಬಣ್ಣದ ಚೌಕಿಯಲ್ಲಿ ದೇವರ ಸ್ತುತಿ ಮಾಡಿ ವಾದ್ಯಗಳ ಪೂಜೆ ಮಾಡುತ್ತಾರೆ. ಗುಡಿಯಲ್ಲಿ ಪೂಜೆ ಸಲ್ಲಿಸಿ ಅಲ್ಲೇ ಬಣ್ಣ ಹಚ್ಚಿಕೊಂಡು ವೇಷಭೂಷಣಗಳನ್ನು ಧರಿಸಿ ರಂಗಮಂಟಕ್ಕೆ ಬರುವ ಪದ್ಧತಿ ಇದೆ. ಬಯಲಾಟದಲ್ಲಿ ದೊಡ್ಡಾಟ ಮತ್ತು ಸಣ್ಣಾಟಗಳೆಂದು ಸ್ಥೂಲವಾಗಿ 2 ಭಾಗ ಮಾಡಿಕೊಳ್ಳಬಹುದು. ದೊಡ್ಡಾಟವನ್ನು ಮೂಡಲಪಾಯ, ಅಟ್ಟದಾಟ, ಬೈಲ್ಕತೆ ಎಂದು ಕರೆಯುತ್ತಾರೆ. ಪೌರಾಣಿಕ ಪ್ರಸಂಗಗಳನ್ನು ಹೊಂದಿರುವ ಈ ಆಟ ರಾತ್ರಿಯೆಲ್ಲ ನಡೆದು ಸೂರ್ಯೋದಯದ ವೇಳೆಗೆ ಮುಕ್ತಾಯವಾಗುತ್ತದೆ. ಆಟಕ್ಕೆ 10-20 ದಿನ ಇರುವಾಗಲೇ ಆಡುವ ಜಾಗವನ್ನು ಆಯ್ಕೆ ಮಾಡಿ ಅಲ್ಲಿ ಹಂದರಗಂಬವೊಂದನ್ನು ನಿಲ್ಲಿಸುತ್ತಾರೆ. ಈ ಕಂಬ ಆಟದ ಪ್ರದರ್ಶನಕ್ಕೆ ಪ್ರಚಾರವಿದ್ದಂತೆ.

ಆಟ ಇನ್ನೂ ಒಂದೆರಡು ದಿನವಿರುವಾಗ ತಂಡದ ಸದಸ್ಯರೆಲ್ಲ ಸೇರಿ ಅಟ್ಟಕಟ್ಟಲು ಪ್ರಾರಂಭಿಸುತ್ತಾರೆ. ಸಾಮಾನ್ಯವಾಗಿ ಊರಿನ ಮಧ್ಯಭಾಗದಲ್ಲಿ ಜನ ಹೆಚ್ಚಾಗಿ ಸೇರುವಂತಹ ವಿಶಾಲವಾದ ಬಯಲಿನಲ್ಲೋ ಅಥವಾ ದೇವಸ್ಥಾನದ ಮುಂಭಾಗದಲ್ಲೋ ಬಯಲಾಟದ ಅಟ್ಟ ಕಟ್ಟುತ್ತಾರೆ. ಚಪ್ಪರದಲ್ಲಿ ಹಿಂದಿನ ಒಂದಿಷ್ಟು ಭಾಗವನ್ನು ಬಣ್ಣ ಹಚ್ಚಿಕೊಳ್ಳುವುದಕ್ಕೆ, ವೇಷಭೂಷಣ ಮಾಡಿಕೊಳ್ಳುವುದಕ್ಕೆ ಬಿಟ್ಟುಕೊಂಡಿರುತ್ತಾರೆ. ಇದಕ್ಕೆ ಚೌಕಿ ಎಂದು ಕರೆಯುತ್ತಾರೆ. ಮಂಟಪದ ಮುಖಭಾಗಕ್ಕೊಂದು ಪರದೆ ಇರುತ್ತದೆ. ರಾತ್ರಿ ಊಟ ಮುಗಿದ ಮೇಲೆ ಸುಮಾರು 10 ಗಂಟೆ ವೇಳೆಗೆ ಬಯಲಾಟ ಆರಂಭವಾಗುತ್ತದೆ. ರಂಗದ ಮೇಲೆ ಭಾಗವತರು ಮತ್ತು ಪಕ್ಕವಾದ್ಯ ಹಾಗೂ ಮೇಳದವರು ಬಂದು ನಿಂತುಕೊಂಡು ರಂಗಪೂಜೆ ಮಾಡಿ ಕಾಯಿ ಒಡೆಯುತ್ತಾರೆ. ನಂತರ ಮುಂದಿನ ಪರದೆ ಮೇಲೇಳುತ್ತದೆ. ಗಜಾನನ ಸ್ತುತಿಯೊಂದಿಗೆ ಆಟ ಆರಂಭವಾಗುತ್ತದೆ.

ಅಲಗಣಪತಿ ಹಾಗೂ ಶಾರದಾ ವೇಷಧಾರಿಗಳನ್ನು ಬಾಲಗಣಪತಿ ಹಾಗೂ ಶಾರದಾ ವೇಷಧಾರಿಗಳನ್ನು ರಂಗದ ಮೇಲೆ ಕರೆತಂದು ಪೂಜಿಸಿ ಆರತಿ ಬೆಳಗಿ ಅನುಗ್ರಹ ಬೇಡಿದಂತಹ ಕಥೆ ನಡೆಯುತ್ತದೆ. ಪ್ರಮುಖ ಕಥೆಗಾರನಾದ ಭಾಗವತನು ಕೈಯಲ್ಲಿ ತಾಳ ಹಿಡಿದಿರುತ್ತಾನೆ. ಈತನಿಗೆ ದನಿಗೂಡಿಸಲು, ಆಲಾಪನೆಗೈಯಲು ಸಹಾಯಕರಾಗಿ ಒಬ್ಬಿಬ್ಬರು ಹಿಮ್ಮೇಳದವರಿರುತ್ತಾರೆ. ಮೃದಂಗ, ಹಾರ್ಮೋನಿಯಂ ವಾದ್ಯಗಾರರು ಜೊತೆಗಿರುತ್ತಾರೆ. ಬಯಲಾಟದಲ್ಲಿ ವಾದ್ಯ ವಿಶೇಷವೆಂದರೆ ಮುಖವೇಣಿ. ಈ ವಾದ್ಯವು ವೀರ, ಕರುಣ, ಶೃಂಗಾರಾದಿ ರಸಗಳ ಅಭಿವ್ಯಕ್ತಿಗೆ ವಿಶಿಷ್ಟವಾದ ಹಿನ್ನೆಲೆಯನ್ನು ಒದಗಿಸುತ್ತದೆ. ಕಲಾವಿದರೇ ಹಲ ಹಲ, ಭಾಪರೆ, ಶಹಬಾಶ್, ಹುರ್ರಾ, ಭಲ, ಶಹಬಾಶ್ ಎಂದು ಹೇಳುತ್ತಿರುತ್ತಾರೆ. ಪಾತ್ರ ಪ್ರವೇಶದ ಈ ಕುಣಿತದ ನಂತರ ಭಾಗವತರು ಹನುಮನಾಯಕನನ್ನು ಮೊದಲು ಕರೆಯುತ್ತಾರೆ. ಇವನಿಗೆ ಕೋಡಂಗಿ, ಸಾರಥಿ, ಚಾರಕ ಎಂಬ ಹೆಸರುಗಳು ಇವೆ. ತಲೆಗೆ ಕಟ್ಟಿದ ಬಟ್ಟೆ ಅಥವಾ ಬಿದಿರಿನಿಂದ ಮಾಡಿದ ಕುಲಾಯಿ, ಮುಖದಲ್ಲಿ ಅಲ್ಲಲ್ಲಿ ಬಿಳಿಯ ಚುಕ್ಕೆಗಳು, ಕೋರೆ ಮೀಸೆ, ಕಾಲಿಗೆ ಕಟ್ಟಿದ ಗೆಜ್ಜೆ, ಕೈಯಲ್ಲಿ ಕೋಲು, ಇವು ಕೋಡಂಗಿಯ ವೇಷಭೂಷಣಗಳು. ಭಾಗವತರು ಕೂಗಿದ ತಕ್ಷಣ ಆತ ಒಳಗಿನಿಂದಲೇ ಓರೇ ಎನ್ನುತ್ತಾನೆ. ಸಭೆಗೆ ಹೊಸಬರು ಬಂದಿದ್ದಾರೆ, ಅವರನ್ನು ವಿಚಾರಿಸಬ ಎಂದ ಭಾಗವತರ ಮಾತಿಗೆ ಒಳಗಿನಿಂದಲೇ ಆತ ಹೇಳುತ್ತಾನೆ, ಕೋನ ಇದೈತಿ, ಹಗ್ಗ ಹಾಕಿ ಬರ್ತೀನಿ ಎಂಬ ಹಾಸ್ಯ ನುಡಿಯಾಡಿ ಪ್ರೇಕ್ಷಕರನ್ನು ನಗಿಸಿ ನಂತರ ಪ್ರವೇಶಿಸುತ್ತಾನೆ. ಬಯಲಾಟದಲ್ಲಿ ಪೌರಾಣಿಕ ಕಥೆಗಳಾದ ರಾಮಾಯಣ, ಮಹಾಭಾರತದಿಂದ ಆರಿಸಿಕೊಂಡ ಪ್ರಸಂಗಗಳೇ ಹೆಚ್ಚು. ಕುರುಕ್ಷೇತ್ರ, ಕೃಷ್ಣಸಂಧಾನ, ಸುಗಂಧ ಪುಷ್ಪಹರಣ, ವಿರಾಟ ಪರ್ವ, ಕರ್ಣ ಪರ್ವ, ವೀರ ಅಭಿಮನ್ಯು, ಅಶ್ವಮೇಧಯಾಗ, ಸುಗ್ರೀವ ಕಾಳಕ, ದ್ರೌಪದಿ ವಸ್ತ್ರಾಪಹರಣ, ಭೀಮಾರ್ಜುನರ ಯುದ್ಧ, ರಾಮಾಂಜನೇಯ ಯುದ್ಧ, ಚಂದ್ರಹಾಸ, ಅಲ್ಲಂಬ ಪ್ರಭು ಇತ್ಯಾದಿ ನಾಟಕಗಳನ್ನು ಬಹಳಷ್ಟು ಸೊಗಸಾಗಿ ಆಡಿ ಇಂದಿಗೂ ಬಯಲಾಟ ಕ್ಷೇತ್ರದಲ್ಲಿ ಆ ಕಲಾವಿದರು ತಮ್ಮದೇ ಆದ ವೈಶಿಷ್ಟ್ಯತೆಯನ್ನು ಉಳಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಸಣ್ಣ ಆಟಗಳಿಗೂ ಕೂಡ ಈಗ ಹೆಚ್ಚಿನ ಪ್ರಾಮುಖ್ಯತೆ ಈಗ ಬೆಳೀತಾ ಇದೆ. ಸಣ್ಣ ಆಟಗಳು ಕ್ರಿಸ್ತಶಕ ಸುಮಾರು 1840 ಪ್ರಾರಂಭವಾದ ರಂಗ ಪ್ರಕಾರವಾಗಿದೆ. 1900 ಅದು ತನ್ನದೇ ಆದ ಅಸ್ತಿತ್ವವನ್ನು ಹೊಂದಿತು. ಸಣ್ಣಾಟ ಉದಯಕ್ಕೆ ಮಹಾರಾಷ್ಟ್ರದ ತಮಾಷಾ ಮತ್ತು ಕಂಪನಿಯ ಪ್ರೇರಣೆ ಸಾಕಷ್ಟಿದೆ. ಕೌಟುಂಬಿಕ ಮತ್ತು ನೀತಿ ಭಕ್ತಿ ಪ್ರಧಾನವಾದ ಕಥಾವಸ್ತುವಿನಲ್ಲಿ ಶೃಂಗಾರ ಮತ್ತು ಹಾಸ್ಯರಸಗಳು ಸೇರಿರುವುದರಿಂದ ಸಣ್ಣಾಟಗಳು ಬೇಗ ಜನಪ್ರಿಯತೆಯನ್ನು ಪಡೆದುಕೊಂಡವು. ಸಣ್ಣಾಟಗಳ ಉಗಮ ಮತ್ತು ವಿಕಾಸಗಳಲ್ಲಿ ಎರಡು ಘಟ್ಟಗಳಿವೆ. ಸುಮಾರು ಕ್ರಿಸ್ತಶಕ 1840 1960 ಮೊದಲ ಘಟ್ಟ. ಈ ಘಟ್ಟದಲ್ಲಿ ಸಣ್ಣಾಟದ ಉಗಮ ಮತ್ತು ಸ್ವರೂಪ ಲಕ್ಷಣಗಳು ಪ್ರಾರಂಭವಾಯಿತು. ಅನಂತರದು ಎರಡನೇ ಘಟ್ಟ. ಸಣ್ಣಾಟಗಳು ಪ್ರಾರಂಭದಲ್ಲಿ ಗೀತರೂಪಕಗಳಾಗಿದ್ದವು, ಹಾಡುತ್ತಾ ಕುಣಿಯುವ ಪ್ರಕಾರವಾಗಿತ್ತು. ಮುಮ್ಮೇಳ, ಹಿಮ್ಮೇಳದವರು ಹಾಡಿದಂತೆ, ಪಾತ್ರದವರು ಹಾವಭಾವ ಪ್ರದರ್ಶಿಸುತ್ತಾ ಆಂಗಿಕ ಅಭಿನಯ ಮಾಡುತ್ತಾ ಕುಣಿಯುತ್ತಿದ್ದರು. ಹೆಣ್ಣು ಪಾತ್ರಕ್ಕೆ ಕಚ್ಚೆ ಹಾಕಿದ ಸೀರೆಯನ್ನುಡಿಸಿ ಕೃತಕ ಹಾರಗಳನ್ನು ಹಾಕುತ್ತಿದ್ದರು. ಬಹಳ ಸರಳವಾದ ರಂಗಮಂದಿರವನ್ನು ಹೊಂದಿದ್ದು ದೊಡ್ಡಾಟಕ್ಕಿಂತ ಸರಳವಾಗಿದೆ. ಜನರಿಗೆ ಮನರಂಜನೆಯ ಜೊತೆಗೆ ನೀತಿಯನ್ನು ಬೋಧಿಸುತ್ತವೆ. ಸಂಗ್ಯಾಬಾಳ, ಕಡ್ಲಿಮಟ್ಟಿ ಸ್ಟೇಷನ್ ಮಾಸ್ತರ್, ಮಹಲಿಂಗ ಶೆಟ್ಟಿ ಮತ್ತು ಪುಂಡಲೀಕನಾಟ ಇವು ಮೊದಲ ಘಟ್ಟದ ಪ್ರಮುಖ ಸನ್ನಾಟಗಳಾಗಿದ್ದವು. ಇಂಚಲದ ಕೇಚನಾಯಕ ಸನ್ನಾಟವನ್ನು ರಚಿಸಿದ ಮೊದಲ ಕವಿಗಳೆಂದು ಗಮನ ಸೆಳೆದಿದ್ದಾರೆ. ಇವರು ರಚಿಸಿರುವ ಎರಡು ಸನ್ನಾಟಗಳು ಗುರು ಭಕ್ತ ಭಂಡಾರಿ ಮತ್ತು ಪುಂಡಲೀಕ. ಇವರ ಸನ್ನಾಟಗಳಲ್ಲಿ ವೀರಶೈವ ಸಂಪ್ರದಾಯದ ಬೋಧನೆ ಮುಖ್ಯವಾಗಿತ್ತು. ಬೈಲವಾಡದ ಪತ್ತಾರ ರಾಯಪ್ಪ ಮಾಸ್ತರರು 1850 ಕಾಲದವರಾಗಿದ್ದರಿಂದ ಸನ್ನಾಟ ರಚನಾಕಾರರಲ್ಲಿ ಎರಡನೆಯವರು. ಇವರ ರಚನೆಗಳು ಸಂಗ್ಯಾಬಾಳ, ಮಹಲಿಂಗ ಶೆಟ್ಟಿ ಮತ್ತು ಪುಂಡಲೀಕನಾಟ. ಬಿಬಿ ಇಂಗಳಗಿ ಹುಸೇನ್ ರಾಧಾನಾಟ ರಚಿಸಿದರು. 1920 ಬೆಳಗಾವಿ ಜಿಲ್ಲೆಯಲ್ಲಿ ಸನ್ನಾಟದ ಎರಡನೇ ಘಟ್ಟ ಕಾಣುತ್ತದೆ. ಹಾಡು ಮತ್ತು ತರ್ಕಬದ್ಧ ಸಂಭಾಷಣೆಯನ್ನು ಸೇರಿಸಿ ಸನ್ನಾಟ ರಚಿಸಿದ ಮೊದಲಿಗರು. ರಚನೆಯಾದ ಪುಂಡಲೀಕ ನಾಟಕದ ಸ್ವರೂಪ, ಲಕ್ಷಣ ಹಾಗೂ ಪ್ರದರ್ಶನದ ವೈಖರಿಯನ್ನು ಅರಿತುಕೊಂಡು ಆ ತಂತ್ರ ಮುಂದುವರಿಕೆಯಾಗಿ 1920 ಹೊತ್ತಿಗೆ ಶ್ವೇತರಾಜ ತಿರುನೀಲಕಂಠ ಎಂಬ ಸನ್ನಾಟವನ್ನು ರಚಿಸಿದರು. ಇವರ ತಂಡದ ಜೊತೆ ಧಾರವಾಡ, ಬೆಳಗಾವಿ ಹಾಗೂ ಬಿಜಾಪುರ ಜಿಲ್ಲೆಯಲ್ಲಿ ಸಂಚರಿಸಿ ಅನೇಕ ಪ್ರಯೋಗಗಳನ್ನು ಮಾಡಿದರು. ಮಾಯಿ ಆಟ, ಶಿವಭಕ್ತ ಹರಳಯ್ಯ, ಉಡುತಡಿಯ ಅಕ್ಕಮಹಾದೇವಿ, ನಿಜಗುಣ ಶಿವಯೋಗಿ, ಮೇದಾರ ಕೇತಯ್ಯ, ಅದೃಶ್ಯಪ್ಪನವರ ಚರಿತ್ರೆ ಮತ್ತು ಪಂಚಾಕ್ಷರ ಮಹಿಮೆ ಮೊದಲಾದ ಸನ್ನಾಟಗಳಲ್ಲಿ ವೀರಶೈವ ಧರ್ಮದ ತತ್ವಗಳ ಜೊತೆಗೆ ವೇದಾಂತಗಳನ್ನು ಒಳಗೊಂಡಿತ್ತು. ಸನ್ನಾಟಗಳಲ್ಲಿ ಉಪಕಥೆಗಳನ್ನು ಸೃಷ್ಟಿಸುವ ಜೊತೆಗೆ ಹರದೇಶಿ ನಾಗೇಶಿ ಸಂಪ್ರದಾಯದ ಪ್ರಭಾವ ಅಧಿಕವಾಗಿರುತ್ತದೆ.

0: ಪ್ರಾರಂಭದಲ್ಲಿ ಪಾತ್ರಧಾರಿಗಳು ಬಣ್ಣ ಹಚ್ಚಿಕೊಳ್ಳುತ್ತಿರಲಿಲ್ಲ. ಸ್ತ್ರೀ ಪಾತ್ರ ಕಚ್ಚೆ ಹಾಕಿದ ಸೀರೆ ಉಟ್ಟುಕೊಂಡು ವಿಶೇಷ ಆಭರಣಗಳನ್ನು ಧರಿಸುತ್ತಿದ್ದರು. ಉಳಿದ ಪಾತ್ರಧಾರಿಗಳು ಜಾತ್ರೆ ಉತ್ಸವಗಳಲ್ಲಿ ಧರಿಸುವ ಬಟ್ಟೆಗಳನ್ನೇ ಹಾಕಿಕೊಳ್ಳುತ್ತಿದ್ದರು. ಹೆಚ್ಚೆಂದರೆ ಕೊರಳಲ್ಲಿ ಒಂದು ಕೃತಕವಾದ ಹಾರು ಇರುತ್ತಿತ್ತು. ಎರಡನೇ ಘಟ್ಟದಲ್ಲಿ ಬಣ್ಣ ವೇಷಭೂಷಣದ ಪ್ರಭಾವ ಮೂಡಿತು. ದೊಡ್ಡಾಟದ ಸಂಪ್ರದಾಯದಂತೆ ಇವರೂ ಬಣ್ಣದ ಚೌಕಿಯಲ್ಲಿ ವಾದ್ಯಗಳ ಪೂಜೆ ಹಾಗೂ ಗಣಪತಿ ಸರಸ್ವತಿ ಪೂಜೆಯ ನಂತರ ಬಣ್ಣ ಹಚ್ಚಿಕೊಳ್ಳುತ್ತಾರೆ. ಬಣ್ಣಕ್ಕಾಗಿ ಅರದಾಳ, ಬಳಪ, ಇಂಗಳೀಕ, ಕಾಡಿಗೆ ಮುಂತಾದವುಗಳನ್ನು ಉಪಯೋಗಿಸುತ್ತಾರೆ. ರಾಜ, ಮಂತ್ರಿ, ಸೇನಾಪತಿ ಮುಂತಾದ ಪ್ರಮುಖ ಪಾತ್ರಗಳು ಜರತಾರಿ ಪಿತಾಂಬರ ಧರಿಸುತ್ತಾರೆ. ರಾಜನು ರಟ್ಟಿನಿಂದ ಕತ್ತರಿಸಿ ಸೋನರಿ ಹಾಳೆ ಅಂಟಿಸಿದ ಕಿರೀಟ ಧರಿಸುತ್ತಾನೆ. ಕೊರಳಲ್ಲಿ ಕೃತಕ ಹಾರಗಳನ್ನು ಹಾಕುವ ಜೊತೆಗೆ ಕೃತಕ ಮೀಸೆಯನ್ನೂ ಅಂಟಿಸಿಕೊಳ್ಳುತ್ತಾನೆ. ಸನ್ಯಾಸಿಯ ಪಾತ್ರಕ್ಕೆ ಕೆಂಪು ಬಣ್ಣದ ಕೈ, ಕೆಂಪು ಬಣ್ಣದ ಉದ್ದದ ಅಂಗಿ, ಕೃತಕ ಬಿಳಿ ಗಡ್ಡವಿರುತ್ತದೆ. ಗಡ್ಡಕ್ಕೆ ನಾರನ್ನು ಉಪಯೋಗಿಸುತ್ತಾರೆ. ಉದ್ದದ ಅಂಗಿ, ಕೃತಕ ಬಳಿ ಬಿಳಿ ಗಡ್ಡವಿರುತ್ತದೆ. ಸಣ್ಣಾಟದಲ್ಲಿ ದೂತಿಯ ಪಾತ್ರ ವಿಶಿಷ್ಟವಾದದ್ದು. ದೊಡ್ಡಾಟದ ಸಾರಥಿಯಂತೆ ದೂತಿಗೆ ನಿರ್ದಿಷ್ಟ ವೇಷಭೂಷಣ ಇರುವುದಿಲ್ಲ. ಸಾಮಾನ್ಯವಾಗಿ ಲಂಡವಾದ ಧೋತರ, ಮುಖಕ್ಕೆ ಬಿಳಿ ಬಣ್ಣ ಇರುತ್ತದೆ. ಹಿಮ್ಮೇಳ ಮುಮ್ಮೇಳದವರು ಬಣ್ಣ ಹಚ್ಚಿರುವುದಿಲ್ಲ. ಮುಮ್ಮೇಳದವರು ಧೋತರ ಉಟ್ಟು ತಲೆಗೆ ರುಮಾಲು ಸುತ್ತಿ ಜಗಸಿಗಿಸುವ ನಿರ್ವಂಗಿ ಹಾಕಿರುತ್ತಾರೆ. ಹಿಮ್ಮೇಳದವರು ಧೋತರ ಉಟ್ಟು ತಲೆಗೆ ಟೊಪ್ಪಿ ನಡುವಿಗೆ ವಸ್ತ್ರ ಕಟ್ಟಿರುತ್ತಾರೆ. ಪಾತ್ರಧಾರಿಗಳು ಮುಖಕ್ಕೆ ಕೈಗೆ ಬಣ್ಣ ಹಚ್ಚಿಕೊಳ್ಳುತ್ತಾರೆ. ಹೆಣ್ಣು ಮಕ್ಕಳಂತೆ ಸಿಂಧೂರ ಮಿಂಚನ್ನು ಹಾಕಿರುತ್ತಾರೆ. ಗಲ್ಲಕ್ಕೆ ಬಿಳಿ ಮಿಶ್ರಿತ ಕೆಂಪು ಬಣ್ಣ ಹಚ್ಚಿರುತ್ತಾರೆ. ಕೆಲವರು ಕಚ್ಚೆ ಹಾಕಿದ ಸೀರೆಯನ್ನುಟ್ಟು ನಡುಪಟ್ಟಿ ಧರಿಸುತ್ತಾರೆ. ಕೊರಳಲ್ಲಿ ಕೃತಕ ಹಾರಗಳು, ಕಾಲಲ್ಲಿ ಗೆಜ್ಜೆ, ಕೈತುಂಬ ಬಳೆ, ಕೈಯಲ್ಲಿ ವಸ್ತ್ರವಿರುವುದು. ಬಯಲಾಟಗಳು ಕೇವಲ ಮನರಂಜನೆಗೆ ಇರದೆ ಅದರಲ್ಲಿನ ದುರ್ಜನರ ಪಾತ್ರ ಪರಿಣಾಮ ಅರಿಯುವರು ಮತ್ತು ದುರ್ಗುಣ ಅಳಿಯಲು ಪ್ರೇಕ್ಷಕರಿಗೆ ಸಹಾಯವಾಗುತ್ತದೆ. ಕಲಾವಿದರು ಪಾತ್ರದಲ್ಲಿ ಎಷ್ಟೇ ತಲ್ಲೀನರಾಗಿ ಅಭಿನಯಿಸಿದರೂ ಹಲವು ಬಾರಿ ತಮ್ಮಲ್ಲಿಯ ಅನೇಕ ಕೆಟ್ಟ ಚಟಗಳನ್ನು ಪುನಃ ಜೀವನದಲ್ಲಿ ಮುಂದುವರಿಸುವ ಸಂದರ್ಭಗಳಲ್ಲಿ ತಮ್ಮ ಪಾತ್ರದ ಅರಿವಿನಿಂದಾಗಿ ಉತ್ತಮ ಜೀವನ ನಡೆಸಿದ ಹಲವಾರು ಉದಾಹರಣೆಗಳು ನಮ್ಮ ಸಮಾಜದಲ್ಲಿ ಕಂಡುಬರುತ್ತವೆ. ಒಳ್ಳೆಯದನ್ನು ಹಿಡಿದಿಟ್ಟುಕೊಂಡು ಕೆಟ್ಟ ವಿಚಾರಗಳನ್ನು ತ್ಯಜಿಸಿ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವುದೇ ಈ ಬಯಲಾಟ ಕಲೆಗಳ ಉದ್ದೇಶವಾಗಿದೆ. ಗ್ರಾಮೀಣ ಭಾಗದಲ್ಲಿ ಬಯಲಾಟಗಳು ಜೀವಂತಿಕೆಯಿಂದಿರಲು ಅಲ್ಲಿಯ ಜನರ ಹವ್ಯಾಸ ಹಾಗೂ ಪರಿಸರ ಮುಖ್ಯ ಕಾರಣವಾಗುತ್ತದೆ. ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಬಯಲಾಟಗಳ ರಾಣಿ ಎಂದು ಕರೆಯುವ ಕೃಷ್ಣ ಪಾರಿಜಾತ ಪ್ರಸಿದ್ಧಿ ಪಡೆದ ನಾಟಕವಾಗಿದೆ. ಈ ಬಯಲಾಟಕ್ಕೆಂದು ಹೇಳಿ ಮಾಡಿಸಿದಂತಿರುವ ಪ್ರತಿಭೆಗಳಲ್ಲಿ ಜಮಖಂಡಿ ಅಪ್ಪಾಲಾಲ್, ಟಕ್ಕಳಕಿ ವಿಠಲರಾವ್, ಬರಗೆಯರ ಅಚಯ ಸ್ವಾಮಿಗಳು, ಕಾಶಿಬಾಯಿ ದಾದನಟ್ಟಿ, ಯಲ್ಲವ ರೊಡ್ಡಪ್ಪನವರ್, ಸತ್ಯಪ್ಪ ಚಿಗರಿ, ಅಯ್ಯಪ್ಪ ಮಾಸ್ತರ್ ಹೂಗಾರ್, ಮಾಲಾ ಹಿಡ್ಕಲ್, ಮಲ್ಲಯ್ಯ ಸ್ವಾಮಿಗಳು ಅಥನಿ, ಲೋಕಾಪುರದ ದೇಶಪಾಂಡೆ ಮೊದಲಾದವರ ಹೆಸರುಗಳು ಮುಂಚೂಣಿಯಲ್ಲಿವೆ. ನವಲಿಗೆಯ ಸಂಖ್ಯಾಬಾಳ, ಮಧುರಕಂಡಿಯ ಹೇಮರೆಡ್ಡಿ ಮಲ್ಲಮ್ಮ, ಹಳ್ಳಿಯಿಂದ ದಿಲ್ಲಿಯವರೆಗೆ ಹಾಗೂ ದತ್ತರಿಗೆ ಭಾಗಮ್ಮ ನಾಟಕಗಳು ಬಹಳಷ್ಟು ಈ ನಾಡಿನಲ್ಲಿ ಹೆಸರು ಪಡೆದುಕೊಂಡಿವೆ. ರಾಧಾನಾಟ, ಯಮಧರ್ಮನ ಸೋಲು, ಶಿವಶಕ್ತಿ ಸಂವಾದ ಮೊದಲಾದ ಸಣ್ಣ ಆಟಗಳು ನಿತ್ಯ ಜನಮನದಲ್ಲಿ ಹಾಸುಹೊಕ್ಕಾಗಿವೆ. ಬಯಲಾಟಗಳು ಈಗ ನೇಪಥ್ಯಕ್ಕೆ ಸರಿಯುತ್ತಿವೆ. ಕಲೆ ಹಾಗೂ ಕಲಾವಿದರನ್ನು ಪೋಷಿಸುತ್ತಾ ಈ ಜಾನಪದ ಕಲೆಯನ್ನು ಉಳಿಸಿ ಬೆಳೆಸುವುದು ಈಗ ತುಂಬ ಅವಶ್ಯವಾಗಿದೆ.
1: ಬಯಲಾಟಗಳು ಸಮೃದ್ಧ ಸಾಂಸ್ಕೃತಿಕ ಪರಂಪರೆ. ಇದುವರೆಗೆ ಮಾತನಾಡಿದವರು ಗುರುನಾಥ್ ಸುತಾರ್ ಅವರು.

कार वा रहा है। ನಾಟಕ ಬಿದ್ದು ಮಾಲೆಯಾದ ಹೂಗಳು, ರಚನೆ ಬಿ ಆರ್ ನಾಗೇಶ್, ನಿರ್ಮಾಣ ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ. ಕೇಳಿ ನಾಟಕ ಬಿದ್ದು ಮಾಲೆಯಾದ ಹೂಗಳು.

0: ಕ್ಷಮಿಸಿ, ಎಷ್ಟೋ ಹೊತ್ತಿನಿಂದ ನಿಮ್ಮನ್ನು ಇಲ್ಲಿ ನೋಡ್ತಿದ್ದೇನೆ, ಯಾಕೆ ಹೀಗೆ ತಲೆ ಕೆಳಗೆ ಹಾಕಿ ಕೂತಿದ್ದೀರಿ? ಅಷ್ಟು ಬೇಸರವೇ?
1: ನನ್ನನ್ನು ಮಾತನಾಡಿಸ್ಬೇಡಿ.
0: ನೀವಿಷ್ಟು ಮಾತಾಡಿದ್ದೆ ಸಾಕು, ಅದರಿಂದ ನೀವು ತುಂಬ ನೊಂದುಕೊಂಡಿದ್ದೀರಿ ಅಂತ ತಿಳಿತು.
1: ಮನಸ್ಸಿನಲ್ಲಿ ದುಃಖ ತುಂಬಿದಾಗಿನ ಸ್ಥಿತಿಯನ್ನು ನೊಂದುಕೊಂಡ ಸ್ಥಿತಿ ಅಂತ ಹೇಳ್ಬೋದೇ?
0: ನೋಯುವುದು, ದುಃಖ, ಈ ಶಬ್ದಗಳೆಲ್ಲ ಎಷ್ಟು ಪೊಳ್ಳು ನೋಡಿ. ಆದರೂ ನಮ್ಮ ಮನಸ್ಸನ್ನು ಅಲುಗಾಡಿಸುತ್ತಿರುವ ಕಹಿ ವಿಚಾರಗಳಿಗೆ ಇದಕ್ಕಿಂತ ಬೇರೆ ಸೂಕ್ತ ಶಬ್ದಗಳೇ ಸಿಗುವುದಿಲ್ಲ ಅಲ್ವಾ?
1: ಬಹಳ ಬುದ್ಧಿವಂತರಂತೆ ಮಾತನಾಡ್ತೀರಿ.
0: ಬುದ್ಧಿವಂತಿಕೆ ಮಾತ್ರ ಸಾಲದು, ಬೇರೊಂದೂ ಬೇಕಿದೆ.
1: ಏನದು?
0: ಹೃದಯವಂತಿಕೆ.
1: ಹೃದಯವಂತಿಕೆ ಅಂದ್ರೆ?
0: ಮನುಷ್ಯರಾದ ನಾವು ಹುಟ್ಟಿನಿಂದ ಸ್ವಾರ್ಥಿಗಳಾಗಿರುತ್ತೇವೆ. ಬೆಳೆಯುತ್ತಾ ಹೋದಂತೆ ಸ್ವಾರ್ಥಕ್ಕೆ ಹೊಸ ಹೊಸ ಅರ್ಥ ರೂಪ ಸಿಗ್ತದೆ. ಒಂದು ಹಂತದಲ್ಲಿ ಸ್ವಾರ್ಥ ತನ್ನೆಲ್ಲ ಅರ್ಥಗಳನ್ನು ಕಳೆದುಕೊಂಡಾಗ ಹೃದಯವಂತಿಕೆ ಹುಟ್ಟಿಕೊಳ್ತದೆ.
1: ಹಾಗಂದ್ರೇನು? ಅರ್ಥವೇ ಆಗಲಿಲ್ಲ. ಬಹುಶಃ ಹೃದಯವಂತಿಕೆ ಎಂದರೆ ಕರುಣೆ ಎಂದಿರಬೇಕು ಅಲ್ವಾ?
0: ನನ್ನ ಮಾತು ಅರ್ಥ ಆಗಲಿಲ್ಲ ಅಂತ ಹೇಳ್ತಾ ಹೇಳ್ತಾನೆ ಅರ್ಥ ಮಾಡಿಕೊಂಡ್ರಿ. ಎಲ್ಲ ಹೆಂಗಸರು ಹೀಗೆ ಅರ್ಥವಾಗದ ಮಾತುಗಳಲ್ಲಿ ಅರ್ಥ ಹುಡುಕುವ ಜಾಣತನ ಅವರಲ್ಲಿದೆ.
1: ಹೆಂಗಸರನ್ನು ಅಷ್ಟು ಹೊಗಳಬೇಡಿ. ಗಂಡಸರಾದ ನಿಮ್ಮಿಂದ ಹೊಗಳಿಸ್ಕೊಂಡೇ ನಾವು ಹಾಳಾಗ್ಬಿಟ್ಟಿದ್ದೇವೆ. ನಿಮ್ಮ ಹೊಗಳಿಕೆ ಕೇಳಿ ಕೇಳಿ ಯೋಚನೆ ಮಾಡುವ ಶಕ್ತಿಯನ್ನೇ ಕಳೆದುಕೊಂಡಿದ್ದೇವೆ ನಾವು ಅಲ್ವಾ?
0: ನಾವು ಹೊಗಳಿದ್ದರಿಂದಲೇ ಪ್ರತಿಯೊಂದು ಹೆಂಗಸು ಕಲಾವಿದೆ ಆಗ್ತಾಳೆ.
1: ಅಂದ್ರೆ
0: ನೋಡಿ, ನೀವು ಬೆಳಿಗ್ಗೆ ಎದ್ದೊಡನೆ ಮನೆ ಮುಂದೆ ರಂಗವಲ್ಲಿ ಹಾಕ್ತೀರಿ, ನಾವು ಅದನ್ನು ನೋಡಿ ಮುಚ್ಚುತ್ತೇವೆ. ನೀವು ಮಕ್ಕಳಿಗೆ ಅಂಗಿ ಹೊಲಿತೀರಿ, ನಾವು ಅದನ್ನು ಹೊಗಳ್ತೇವೆ. ನೀವು ಕಸೂತಿ ಹಾಕ್ತೀರಿ, ನಾವು ಅದನ್ನು ಹೊಗಳ್ತೇವೆ. ನೀವು ಬಹಳ ಚಂದವಾಗಿ ಹಾಡುತ್ತೀರಿ, ನಾವು ಅದನ್ನು ಕೇಳಿ ಸುಖಿಸ್ತೇವೆ.
1: ಸುಳ್ಳು, ಥೇಟ ಸುಳ್ಳು.
0: ಯಾವುದು ಸುಳ್ಳು?
1: ಹೆಂಗಸರು ಹಾಡುವುದನ್ನು ಕೇಳಿ ಗಂಡಸರು ಸುಖಿಸುತ್ತಾರೆ ಎನ್ನುವ ನಿಮ್ಮ ಮಾತು?
0: ನೀವು ಹೇಳ್ತಿರುವ ಮಾತಿನಲ್ಲಿ ನಿಮಗೆ ವಿಶ್ವಾಸವಿದೆಯೇ, ಅಥವಾ ಬರೀ ಚರ್ಚೆಗಾಗಿ ಹೀಗೆ ಹೇಳ್ತಿದ್ದೀರಾ?
1: ಬದುಕಿನಲ್ಲಿ ಚರ್ಚೆ ನಡೆಸಿ ನಡೆಸಿ ಸಾಕಾಗಿ ಚರ್ಚೆಗೆ ಒಂದು ಅಂತ್ಯ ಸಿಗ್ಲಿ ಅಂತ ನಾನು ಇಲ್ಲಿಗೆ ಬಂದವಳು.
0: ಅಂದ್ರೆ ಯಾಕಾಗಿ ಇಲ್ಲಿಗೆ ಬಂದ್ರಿ?
1: ನಿಮಗೆ ಮದುವೆ?
0: ಹ್ಮ್, ಆಗಿದೆ. ಯಾಕೆ ಕೇಳಿದ್ರಿ?
1: ಮಕ್ಕಳಿದ್ದಾರೆ?
0: ಇಲ್ಲ.
1: ನಿಮ್ಮ ಹೆಂಡತಿ ಹಾಡುವಾಗಲೆಲ್ಲ ನಿಮಗೆ ಸುಖ ಸಿಗ್ತದೆ?
0: ನನ್ನ ಹೆಂಡತಿಗೆ ಹಾಡುವ ಕಂಠವಿಲ್ಲ, ಒಂದಷ್ಟು ದಪ್ಪ ಸ್ವರದಲ್ಲಿ ನನ್ನನ್ನು ಛೇಡಿಸುವ ಗಂಟಲು ಇದೆ.
1: ಓ, ಹಾಗೋ. ಸರಿ, ಹಾಗಾದರೆ ನಾವಿಬ್ಬರು ಇಲ್ಲಿ ಕೂಡಿದ್ದು ಸರಿಯಾಗೇ ಇದೆ. ನಿಮಗೆ ನಿಮ್ಮ ಹೆಂಡತಿಯ ದೊಡ್ಡ ಸ್ವರದ ಕಾಟ, ನನಗೆ ನನ್ನ ಗಂಡನ ಬೈಗಳದ ಕಾಟ.
0: ಯಾಕೆ ಯಾಕೆ ನಿಮ್ಮ ಗಂಡ ನಿಮ್ಮನ್ನು ಬೈತಾರೆ?
1: ನಿಮ್ಮ ಹೆಂಡತಿ ನಿಮ್ಮನ್ನು ದಪ್ಪ ಸ್ವರದಿಂದ ಯಾಕೆ ಛೇಡಿಸ್ತಾಳೆ?
0: ನಿಮ್ಮಲ್ಲಿ ಹೇಳಬಾರದು ಈ ವಿಚಾರ. ಆದರೆ ಯಾಕೋ ಈ ಸಮುದ್ರದ ತೆರೆಗಳ ಎದುರು ಸುಳ್ಳು ಹೇಳಲು ನಾಲಿಗೆ ಬರುವುದಿಲ್ಲ. ತೆರೆಗಳು ಎಷ್ಟು ಸತ್ಯ ನೋಡಿ, ಹಾಗೆಯೇ ನಮ್ಮ ಬದುಕಿನ ಏರು ತಗ್ಗುಗಳು ಕೂಡ.
1: ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಲಿಲ್ಲ.
0: ನನ್ನ ಕುಟುಂಬದ ವಿಚಾರವನ್ನು ತೀರಾ ಅಪರಿಚಿತರಾದ ನಿಮ್ಮ ಎದುರು ಬಿಚ್ಚಿ ಇಡಲು ನನಗೆ ಸಂಕೋಚವಾಗ್ತದೆ.
1: ನೀವೇನು ಕೆಲಸದಲ್ಲಿದ್ದೀರಿ?
0: ಹೈಸ್ಕೂಲ್.

0: ನಲ್ಲಿ ಡ್ರಾಯಿಂಗ್ ಟೀಚರ್.
1: ಹೌದಾ? ಅದೇ ನಿಮ್ ಕೈಯಲ್ಲಿ ಡ್ರಾಯಿಂಗ್ ಪೇಪರು, ಪೆನ್ಸಿಲ್ಗಳು, ಚೀಲದಲ್ಲಿ ಬಣ್ಣಗಳು ಇರಬಹುದು.
0: ಹೌದು, ನಿಮ್ಮ ಊಹೆ ಸರಿ. ಆದರೆ ನಾನು ಇಲ್ಲಿಗೆ ಬಂದದ್ದು ಚಿತ್ರ ಬಿಡಿಸಲಿಕ್ಕೆ ಅಲ್ಲ, ಬೇರೆಯೇ ಉದ್ದೇಶದಿಂದ. ನಿಮ್ಮನ್ನು ನೋಡಿದ ಬಳಿಕ ನನ್ನ ಉದ್ದೇಶ ಸ್ವಲ್ಪ ಹಿಂದೆ ಬಿತ್ತು. ಹಾಗಾಗಿ ನೀವು ಕುಳಿತಿದ್ದಂತೆಯೇ ನಿಮ್ಮ ಚಿತ್ರ ಬಿಡಿಸಿದೆ.
1: ಕೊಡಿ, ಸ್ವಲ್ಪ ಈಚೆ ಕೊಡಿ, ನಾನು ಅದನ್ನು ನೋಡ್ತೇನೆ.
0: ಹಾಂ, ತಗೊಳ್ಳಿ.

0: ಹೇಗಿದೆ ಚಿತ್ರ?
1: ಇಷ್ಟು ಚಂದದ ಚಿತ್ರ ಬಿಡಿಸುವ ನಿಮ್ಮನ್ನು ನಿಮ್ಮ ಹೆಂಡತಿ ಬೈತಾಳೆ ಅಂದ್ರೆ
0: ನಂಬಲಿಕ್ಕೆ ಆಗೋದಿಲ್ಲ ಅಲ್ವೇ?
1: ಅಲ್ಲಲ್ಲ, ನಾನು ಹೇಳ್ಬೇಕೆಂದಿದ್ದುದು ಬೇರೆ.
0: ಏನದು?
1: ಒಳ್ಳೆಯ ಹಾಡುಗಾರ್ತಿಯನ್ನು ಗಂಡ ದ್ವೇಷಿಸುತ್ತಾನೆ ಎಂದ ಹಾಗೆಯೇ ಆಯ್ತಲ್ಲ ಅಂತ.
0: ಆ ಚಿತ್ರ ಈಚೆ ಕೊಡಿ.
1: ಯಾಕೆ?
0: ಸತ್ಯಕ್ಕೆ ಸಾಕ್ಷಿಯಾಗಿ ಪ್ರಕೃತಿ ಇರಬೇಕು, ಮನುಷ್ಯ ನಿರ್ಮಿತ ವಸ್ತುಗಳಲ್ಲ.
1: ಇವಳು ತಗೊಳ್ಳಿ. ಅಯ್ಯೋ, ಯಾಕೆ ಅದನ್ನು ಹಾಕ್ತಾ ಇದ್ದೀರಿ?
0: ಇದಕ್ಕಿಂತಲೂ ಚಂದದ ಚಿತ್ರ ನನಗೆ ಬಿಡಿಸಿ ಗೊತ್ತು. ಆ ಚಿತ್ರಗಳನ್ನು ನನ್ನ ಹೆಂಡತಿ ಕಣ್ಣೆತ್ತಿ ನೋಡಿದ್ದೆಂದೂ ಇಲ್ಲ. ನೋಡುವುದು ಬಿಡಿ, ಆ ಚಿತ್ರಗಳನ್ನು ಕೈಯಲ್ಲಿ ಹಿಡಿದುಕೊಂಡೆ ನನ್ನನ್ನು ಕೆಟ್ಟ ಮಾತುಗಳಿಂದ ಚುಚ್ಚಿದ್ದೇ ಹೆಚ್ಚು.
1: ಯಾಕೆ? ಓ, ನಾನು ಈ ಪ್ರಶ್ನೆ ಕೇಳಬಾರ್ದಿತ್ತು.
0: ಚಿಂತೆ ಇಲ್ಲ, ನನ್ನ ಹೆಂಡತಿ ಶ್ರೀಮಂತ ಮನೆಯವಳು, ನಾನು ಕೆಲಸ ಮಾಡುವ ಹೈಸ್ಕೂಲ್ನ ಸ್ಥಾಪಕರ ಮಗಳು, ಅವರಿಗೆ ನನ್ನ ಮೇಲೆ ಪೂರ್ಣ ವಿಶ್ವಾಸ. ಅವರ ವಿಶ್ವಾಸದ ಪರಿಣಾಮವಾಗಿ ಅವರ ಮಗಳು ನನ್ನ ಹೆಂಡತಿಯಾಗಿ ಬಂದದ್ದು. ಅವಳಿಗೆ ಚಿತ್ರ ಅಂದರೆ ಕಣ್ಣು ನೋವು. ನಾನು ಚಿತ್ರ ಬಿಡಿಸುತ್ತಾ ಕುಳಿತ ಕೂಡಲೇ ಇನ್ನೊಂದು ಕೋಣೆಯಿಂದ ಒಂದಷ್ಟು ಬೊಬ್ಬೆ ಹಾಕ್ತಾಳೆ.
1: ನೀವು ಅವಳಿಗೇನು ಕಮ್ಮಿ ಮಾಡಿದ್ದೀರಿ?
0: ಅವಳಿಗೆ ಹೊಸ ಹೊಸ ಸೀರೆ, ಹೊಸ ಹೊಸ ಆಭರಣಗಳು ಬೇಕು, ಸಿನಿಮಾ ನೋಡಬೇಕು. ಇದೆಲ್ಲ ನನ್ನ ಸಂಬಳದಿಂದ ಸಾಧ್ಯವೇ? ಸಂಬಳದ ಹೊರತಾಗಿಯೂ ನಾನು ದುಡಿದು ಅವಳ ಹತ್ರ ಹಣ ಕೊಡುತ್ತೇನೆ, ಆದರೂ ಅವಳಿಗದು ಸಾಲುವುದಿಲ್ಲ.
1: ಹೆಚ್ಚಿನ ಹೆಂಗಸರು ಹೀಗೆ ಇರುವುದಿಲ್ಲ ಅಲ್ವಾ?
0: ನೀವು ಹೆಂಗಸು, ಹಾಗಾಗಿ ನೀವು ಕೊಟ್ಟ ತೀರ್ಪನ್ನು ನಾನು ಒಪ್ಪಿಕೊಳ್ಳಲೇಬೇಕು. ಆದರೆ ಇವತ್ತು ಅವಳು ನನ್ನ ಕೋಣೆಗೆ ಬಂದು ಬಣ್ಣದ ಟ್ಯೂಬ್ಗಳನ್ನೆಲ್ಲ ಖಾಲಿ ಮಾಡಿ ಬ್ರಷ್ಗಳನ್ನು ಬೆಂಕಿಗೆ ಹಾಕಿದ್ದಾಳೆ. ನೋಡಿ, ನನ್ನ ಬದುಕು ಎಷ್ಟು ಬಣ್ಣಗೆಟ್ಟಿದೆ ಈಗ.
1: ನನ್ನ ಬದುಕು ಸ್ವರ ಕೆಟ್ಟ ಹಾಗೆ.
0: ಅಂದ್ರೆ?
1: ನಿಮ್ಮ ಹೆಂಡತಿ ನಿಮ್ಮ ಚಿತ್ರಗಳನ್ನು ಎಷ್ಟು ದ್ವೇಷಿಸುತ್ತಾಳೋ ಅದಕ್ಕೂ ಹೆಚ್ಚಾಗಿ ನನ್ನ ಗಂಡ ನನ್ನ ಸಂಗೀತವನ್ನು ದ್ವೇಷಿಸುತ್ತಾರೆ. ಅವರು ಒಳ್ಳೆಯವರೋ ಕೆಟ್ಟವರೋ ನನಗೆ ಗೊತ್ತಿಲ್ಲ, ನಾನು ತೂಕ ಮಾಡಲು ಹೋಗಿಯೂ ಇಲ್ಲ. ಆದರೆ ಅವರು ಸಂಗೀತ ದ್ವೇಷಿ ಎಂದು ನನಗೆ ಗೊತ್ತು.
0: ಹೇಗೆ?
1: ನನಗೆ ಚಿಕ್ಕಂದಿನಿಂದಲೂ ಸಂಗೀತದ ಹುಚ್ಚು. ಮೊದಮೊದಲು ಸಿನಿಮಾ ಹಾಡು ಹಾಡ್ತಿದ್ದೆ, ಮತ್ತೆ ತಾಯಿಯ ಪ್ರೋತ್ಸಾಹದಿಂದ ಶಾಸ್ತ್ರೀಯ ಸಂಗೀತ ಕಲಿತೆ. ಶಾಸ್ತ್ರೀಯ ಸಂಗೀತ ನನ್ನ ಇಡೀ ದೇಹವನ್ನು ತುಂಬಿಕೊಂಡಿದೆ. ನನಗೆ ಮದುವೆ ಆಗುವಾಗ ನನ್ನ ಗಂಡನಿಗೆ ಸಂಗೀತವೆಂದರೆ ಆಗುವುದೇ ಇಲ್ಲ ಎಂದು ತಿಳಿದಿರಲಿಲ್ಲ. ಮದುವೆಯಾಗಿ ಅವರ ಮನೆ ಸೇರಿದ ಮರುದಿನದಿಂದಲೇ ಆ ಮನೆಯಲ್ಲಿ ಸಂಗೀತದ ಸ್ವರ ಕೇಳಬಾರದು ಎಂದು ಕಟ್ಟಪ್ಪಣೆ ಮಾಡಿದರು.
0: ಹೀಗೆ ಆಗಬಾರದಾಗಿತ್ತು. ನಿಮ್ಮ ಗಂಡ ಕಟ್ಟಪ್ಪಣೆ ಕೊಡುವ ಮೊದಲು ನಿಮ್ಮ ಹಾಡು ಕೇಳಿರಲಿಲ್ವೇ?
1: ಇಲ್ಲ, ನನಗೆ ಸಂಗೀತವಿಲ್ಲದೆ ದಿನ ಹೋಗದು. ಅವರಿಗೆ ಸಂಗೀತ ಕೇಳಿದ ದಿನ ಕೆಟ್ಟದು. ಅವರು ಆಫೀಸಿಗೆ ಹೋದ ಸಮಯ ನೋಡಿ ಕುಟ್ಟಾಕಿ ಸಂಗೀತ ಅಭ್ಯಾಸ ಮುಂದರಿತ್ತಿದ್ದೆ. ಅದು ಅವರಿಗೆ ಹೇಗೋ ಗೊತ್ತಾಯಿತು. ಇವತ್ತು ಬೆಳಿಗ್ಗೆ ಎದ್ದೊಡನೆ ಹೇಳಿಬಿಟ್ರು, ನೀನು ಈ ಮನೆಯಲ್ಲಿ ಇರಬೇಕಾದರೆ ಸಂಗೀತ ಇರಬಾರದು ಅಂತ. ಮಧ್ಯಾಹ್ನದ ತನಕ ಅವಮಾನ ತಾಳಿಕೊಂಡು ಸಂಜೆಗಾಗುವಾಗ ಇಲ್ಲಿಗೆ ಬಂದಿದ್ದೇನೆ.

0: ಗಂಟೆಗಟ್ಟಲೆ ಕೂತಿದ್ದೇನೆ, ಸೂರ್ಯ ಮುಳುಗಲಿ ಅಂತ ಕಾಯ್ತಾ ಇದ್ದೇನೆ. ನೀವು ಹೇಗೆ ಸುಳ್ಳು ಹೇಳುವುದಿಲ್ವೋ ಹಾಗೆ ನಾನು ಕೂಡ ಸುಳ್ಳು ಹೇಳುವುದಿಲ್ಲ. ನಾನಿಲ್ಲಿಗೆ ಬಂದದ್ದು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ. ಸಮುದ್ರ ಖಾರಿ
1: ಎಂಥ ಸಂದರ್ಭ ನೋಡಿ, ನಾನು ಇಲ್ಲಿಗೆ ಬಂದದ್ದು ಅದಕ್ಕಾಗಿಯೇ. ಅಂಥ ಅನಾಗರಿಕ ಹೆಂಡತಿಯೊಡನೆ ಬದುಕುವುದಕ್ಕಿಂತ ಸಾವೇ ಸುಖ ಎಂದು ಯೋಚಿಸಿ ನಿಶ್ಚಯಿಸಿ ಇಲ್ಲಿಗೆ ಬಂದಿದ್ದೇನೆ.

0: ಇಬ್ಬರು ಒಟ್ಟಿಗೆ ನೀರಿಗೆ ಹಾರಿದ್ರೆ ಜನರು ಏನೇನೋ ಹೇಳ್ಬೋದಲ್ಲ.
1: ಹೆಣಗಳಿಗೆ ಜನ ಏನು ಹೇಳಿದ್ರೇನು? ನಾವು ಹೆಣಗಳಾಗುವುದು ಮುಖ್ಯ.

0: ಇಬ್ಬರು ಒಟ್ಟಿಗೆ ನೀರಿಗೆ ಹಾರಿದ್ರೆ ಜನರು ಏನೇನೋ ಹೇಳ್ಬೋದಲ್ಲ.
1: ಹೆಣಗಳಿಗೆ ಜನ ಏನು ಹೇಳಿದ್ರೇನು, ನಾವು ಹೆಣಗಳಾಗುವುದು ಮುಖ್ಯ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸೂರ್ಯ ಮುಳುಗುತ್ತಾನೆ. ಸೂರ್ಯ ಮುಳುಗುವ ಚಂದ ನೋಡುವ, ಮತ್ತೆ ಮುಂದಿನ ಕೆಲಸ. ಅಷ್ಟರವರೆಗೆ ನೀವು ಯಾಕೆ ಒಂದು ಹಾಡು ಹೇಳಬಾರದು?
0: ಸಾಯುವ ಒಂದು ಗಳಿಗೆಯ ಮೊದಲು ನನ್ನ ಸಂಗೀತಕ್ಕೆ ಸಿಕ್ಕಿದ ಗೌರವ ಇದು. ಇಲ್ಲಿ ನಿಮ್ಮ ಹೆಸರು?
1: ಗೋಪಾಲಕೃಷ್ಣ. ನಿಮ್ಮದು?
0: ಶಾಂತ.

0: ಎಷ್ಟು ಚೆನ್ನಾಗಿ ಹಾಡ್ತೀರಿ, ಇದನ್ನು ಮೆಚ್ಚಿಕೊಳ್ಳದ ಗಂಡ ಇದ್ದಾನೆ ಅಂದರೆ ಆಶ್ಚರ್ಯವೇ.
1: ಸೂರ್ಯಾಸ್ತದ ಚಿತ್ರ ಬಿಡಿಸಿ ನೀವಿನ್ನು. ನನ್ನ ಹಾಡು ಮುಗಿದಿದೆ, ಮನಸ್ಸು ನಿರ್ಮಲವಾಗಿದೆ. ನಿಮ್ಮ ಚಿತ್ರವು ಮುಗಿದಾಗ ಸೂರ್ಯನು ಮುಳುಗ್ತಾನೆ, ಆಗ ನಿಮ್ಮ ಮನಸ್ಸು ಸಂತೋಷದಿಂದ ತುಂಬಿರ್ತದೆ. ಓಹ್, ಬಹುಶಃ ಈ ಬದುಕಿಗೆ ವಿದಾಯ ಹೇಳಲಿಕ್ಕೆ ಇದರಷ್ಟು ಪ್ರಶಸ್ತ ಕಾಲ ಬೇರೆ ಇರಲಾರದು.

0: ನನ್ನನ್ನು ಯಾಕೆ ನೀರಿನಿಂದ ಮೇಲೆ ತಂದ್ರಿ ನೀವು?
1: ಯಾಕೆಂದ್ರೆ ನಿಮ್ಮನ್ನು ಉಳಿಸ್ಬೇಕು ಅಂತ.
0: ನನಗೆ ಬದುಕು ಆಸೆ ಇಲ್ಲ, ಉಳಿಯಬೇಕೆಂದು ಇಲ್ಲ.
1: ಹಾಂ, ನನಗೂ ಬದುಕು ಆಸೆ ಇಲ್ಲ. ಆದರೆ ಈ ರೀತಿ ನೀರಿನಲ್ಲಿ ಬಿದ್ದು ಪೇಚಾಡುವವರನ್ನು ನೋಡಲು ಆಗುವುದಿಲ್ಲ, ಅದಕ್ಕಾಗಿ ಉಳಿಸಿದೆ.
0: ನಿಮಗೆ ಕೃತಜ್ಞತೆ ಹೇಳುವುದಿಲ್ಲ ನಾನು.
1: ನಾನು ಅದನ್ನು ಕೇಳುವುದೂ ಇಲ್ಲ.
0: ನನಗೆ ಬದುಕು ಸಾಕಾಗಿದೆ, ಎಷ್ಟು ಅಂತ ಸಹಿಸಿಕೊಳ್ಳೋದು?
1: ನನಗೂ ಬದುಕು ಸಾಕಾಗಿದೆ.
0: ಹಾಗಿದ್ರೆ ನೀವು ನೀರಿಗೆ ಹಾರಿಕೊಳ್ಬೇಕಿತ್ತು. ಅದಕ್ಕೆ ಬದಲಾಗಿ ನೀರಿಗೆ ಬದ್ದವರನ್ನು ಯಾಕೆ ಉಳಿಸಿದ್ ನೀವು?
1: ಇದಕ್ಕೆ ನನ್ನಲ್ಲಿ ಉತ್ತರ ಇಲ್ಲ. ನಿಜಕ್ಕೂ ಹೇಳ್ತೇನೆ, ನಾನು ಇಲ್ಲಿಗೆ ಸಮುದ್ರದ ಬದಿಗೆ ಬಂದದ್ದು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ. ಇಲ್ಲಿ ಸಮುದ್ರ ಆಳ ಇದೆ ಅಂತ ಓ ಅಲ್ಲಿ ಒಂದು ಬೋರ್ಡ್ ಇದೆಯಲ್ಲ, ಅದನ್ನು ಓದಿ ಇಲ್ಲಿಗೆ ಬಂದವ ನಾನು.
0: ನಾನು ಬೋರ್ಡ್ ಓದಿ ಬಂದವಳಲ್ಲ. ಆ ಕಡೆಯಿಂದ ಬರ್ತಾ ಓ ಅಲ್ಲಿ ಇಬ್ಬರು ಕೂತಿರುವುದನ್ನು ಕಂಡೆ. ಗಂಡಸು ಏನೋ ಕಾಗದವನ್ನು ಚೂರು ಚೂರು ಮಾಡಿ ಗಾಳಿಗೆ ಹಾರಿಬಿಡ್ತಿದ್ದ. ಹೆಂಗಸು ಏನೋ ಪದ್ಯ ಹೇಳ್ತಿದ್ದ ಆಗಿತ್ತು. ಅವರ ಸುಖದ ನಡುವೆ ನಾನು ಯಾಕೆ ಅಡ್ಡ ಬರಬೇಕು ಅಂತ ಇಲ್ಲಿಗೆ ಬಂದೆ ನೀರಿಗೆ ಹಾರಲಿಕ್ಕೆ. ಇಲ್ಲವಾದರೆ ಅಲ್ಲಿಯೇ ಹಾರಿಬಿಡ್ತಿದ್ದೆ.
1: ನಾವಿಬ್ಬರು ಬದುಕಿ ಉಳಿಯಬೇಕು ಎಂದಿತ್ತೋ ಏನೋ.
0: ನೀವು ಬೇಕಾದರೆ ಬದುಕಿ ಉಳಿಯಿರಿ, ನಾನು ಮಾತ್ರ ಹೋಗಲೇಬೇಕು.
1: ಅಂಥದ್ದು ಏನಾಗಿದೆ?
0: ನಾನು ಯಾವ ಕೆಲಸದಲ್ಲಿ ಇದ್ದೇನೆ ಎಂದು ನಿಮಗೆ ಗೊತ್ತಾ?
1: ಇಲ್ಲ.
0: ಒಂದು ನರ್ಸಿಂಗ್ ಹೋಮ್ನಲ್ಲಿ ನರ್ಸ್ ನಾನು.
1: ಓ, ಒಳ್ಳೆ ಕೆಲಸ. ಈಗ ನರ್ಸ್ಗಳಿಗೆ ಒಳ್ಳೆಯ ಸಂಬಳ ಸಿಗ್ತದಲ್ಲ?
0: ಎಲ್ಲ ಸುಳ್ಳದು. ಸಣ್ಣಂದಿನಿಂದ ಒಂದು ಅನಾಥಾಶ್ರಮದಲ್ಲಿ ಬೆಳೆದು ಕಷ್ಟಪಟ್ಟು ಓದಿ SSLC ಮುಗಿಸಿ ಇದ್ದ ಬಿದ್ದವರ ಕಾಲು ಹಿಡಿದು ಹೇಗೋ ನರ್ಸ್ ಆದೆ. ನರ್ಸ್ ಟ್ರೈನಿಂಗ್ನಲ್ಲಿ ಇರುವಾಗಲೇ ನನ್ನ ದುರಾದೃಷ್ಟ ಶುರುವಾಗಿತ್ತು. ನಾನು ಅನಾಥಳು ಎಂದು ಗೊತ್ತಾದವರಿಗೆಲ್ಲ ನನ್ನ ದೇಹ ಬೇಕಾಯಿತು.
1: ಛೇ ಛೇ ಛೇ, ಹೀಗಾಗಬಾರ್ದಾಗಿತ್ತು.
0: ನನ್ನ ದೇಹವೇ ನನಗೆ ಶಾಪ ಆಯಿತು.

0: ಯಾರಿಗೂ ನನ್ನನ್ನು ಮದುವೆ ಆಗುವ ಧೈರ್ಯ ಇರಲಿಲ್ಲ. ಆದರೆ ಎಲ್ರಿಗೂ ನನ್ನ ದೇಹ ಬೇಕಿತ್ತು. ಇಂಥ ಸ್ಥಿತಿಯಲ್ಲಿ 10-20 ವರ್ಷ ಕಳೆದಿದ್ದೇನೆ. ಇನ್ನೂ ಈ ರೀತಿಯಾಗಿ ಬದುಕುದ್ರಲ್ಲಿ ಅರ್ಥವೇ ಇಲ್ಲ ಅಂತ ತಿಳಿದೆ ಈ ಆತ್ಮಹತ್ಯೆಗೆ ಹೊರಟೆ.
1: ಓ, ನಿಮ್ಮದು ನನ್ನಂತೆ ಅಥವಾ ನನ್ನದು ನಿಮ್ಮಂತೆ? ನಾನು ಒಂದು ವ್ಯಾಪಾರಿ ಕುಟುಂಬದಿಂದ ಬಂದವ. ನನ್ನ ಅಜ್ಜ ತಂದೆ ಎಲ್ಲರೂ ವ್ಯಾಪಾರಿಗಳು. ಆದರೂ ನನ್ನ ತಂದೆ ನನ್ನನ್ನು ಕಾಲೇಜಿಗೆ ಕಳುಹಿಸಿದರು. ಕಾಲೇಜು ಮುಗಿದಾದ ಕೂಡಲೇ ನಾನು ವ್ಯಾಪಾರಕ್ಕಿಳಿದೆ. ಬ್ಯಾಂಕಿನಲ್ಲಿ ಸಾಲ ಮಾಡಿ, ಹಣಕಾಸು ಸಂಸ್ಥೆಗಳಲ್ಲಿ ಸಾಲ ಮಾಡಿ ವ್ಯಾಪಾರ ಬೆಳೆಸಿದೆ. ಹಣ ಮಾಡಿದೆ. ಸಾಲ ಲಕ್ಷಗಳಲ್ಲಿದ್ದರೂ ವ್ಯಾಪಾರ ಸರಿಯಾಗಿ ನಡೀತಿತ್ತು. ಆದರೆ ಒಂದು ಕೆಟ್ಟ ಗಳಿಗೆಯಲ್ಲಿ ಲಾಟ್ರಿ ಟಿಕೆಟನ್ನು ನೋಡಿದೆ. ಇದು ಹಣ ಮಾಡಲು ಇನ್ನೊಂದು ದಾರಿ, ಸುಲಭದ ದಾರಿ ಎಂದು ತಿಳಿದು ಲಾಟರಿಯಲ್ಲಿ ಹಣ ಹಾಕಲು ಪ್ರಾರಂಭಿಸಿದೆ. ಎಲ್ಲರ ಅನುಭವದಂತೆ ಮೊದಲು ಅಷ್ಟಷ್ಟು ಹಣ ಸಿಕ್ಕಿತು.
0: ನಾನು ಲಾಟರಿ ಟಿಕೆಟ್ ತಗೊಳ್ತಿದ್ದೆ, ಒಂದು ಸ್ವಂತ ಮನೆ ಮಾಡಬೇಕು ಅದರಿಂದ ಅಂತ.
1: ಲಾಟರಿಯಲ್ಲಿ ಹಣ ಹಾಕಿದೆ, ಹಾಕುತ್ತಲೇ ಹೋದೆ. ವ್ಯಾಪಾರ ಕುಸಿಯಿತು, ಸಾಲ ಹೆಚ್ಚಾಯಿತು. ಸಾಲ ಮಾಡಿಯೂ ಲಾಟ್ರಿ ಟಿಕೆಟ್ ಪಡ್ಕೊಂಡೆ. ಈಗ ವ್ಯಾಪಾರ ಇಲ್ಲ, ಸಾಲ ಕೊಟ್ಟವರೆಲ್ಲ ನನ್ನ ಬೆನ್ನು ಹಿಡಿದಿದ್ದಾರೆ. ಮಾರ್ಗದ ಮಧ್ಯೆ ನಿಲ್ಲಿಸಿ ಬಾಯಿಗೆ ಬಂದಂತೆ ಮಾತಾಡಿ ಹಣ ಹಿಂದಕ್ಕೆ ಕೇಳ್ತಾರೆ. ಈಗ ನನಗೆ ಸಮಾಜದಲ್ಲಿ ಗೌರವ ಇಲ್ಲ. ನನ್ನನ್ನು ಮನುಷ್ಯ ಎಂದು ಯಾರೂ ತಿಳಿಯುವುದಿಲ್ಲ. ಇಂಥ ಸ್ಥಿತಿಯಲ್ಲಿ ಬದುಕುವುದಕ್ಕಿಂತ ಸಾಯುವುದೇ ಸುಖ ಅಲ್ವಾ?
0: ನಮ್ಮಿಬ್ಬರ ಅವಸ್ಥೆ ಒಂದೇ, ಹಾಗಾಗಿ ಇಬ್ಬರು ಒಟ್ಟಿಗೆ ನೀರಿಗೆ ಹಾರುವ ಆಗದ. ಇಬ್ಬರು ಒಟ್ಟಿಗೆ ಹಾರಿದ್ರೆ ಹೆದರಿಕೆ ಆಗ್ಲಿಕ್ಕಿಲ್ಲ ಅಲ್ವಾ?
1: ಒಳ್ಳೆ ಸೂಚನೆ. ಎಲ್ಲೆಲ್ಲಿಯೋ ಹುಟ್ಟಿ ಎಲ್ಲೆಲ್ಲಿಯೋ ಬೆಳೆದು ಈ ಸ್ಥಿತಿಯಲ್ಲಿ ಇಲ್ಲಿಗೆ ಬಂದು ಮುಟ್ಟಿದ್ದೇವೆ. ಸೂರ್ಯ ಕೆಂಪಾಗ್ತಾ ಇದ್ದಾನೆ, ಎಷ್ಟು ಚಂದ ಕಾಣ್ತಾನೆ ನೋಡಿ. ಹಾ, ನಿಮ್ಮ ಕೈ ಕೊಡಿ ಇಲ್ಲಿ. ಇಬ್ಬರು ಕೈ ಕೈ ಹಿಡಿದು.
2: ಇಷ್ಟು ದೂರ ನಾವ್ಯಾಕೆ ಬಂದಿದ್ದು?
3: ಇಲ್ಲಿ ನೀರು ಆಳವಾಗಿದೆ, ಸುಳಿಯೂ ಇದೆಯಂತೆ. ಅರೆ, ನೀವು ಯಾರು? ಕೈ ಕೈ ಹಿಡ್ಕೊಂಡಿದ್ದೀರಿ, ಹೊಸ್ತಾಗಿ ಮದುವೆ ಆದವರಾ?
0: ನೀವು ಇಲ್ಲಿಗೆ ಯಾಕೆ ಬಂದ್ರಿ?
1: ನಿಮ್ಮನ್ನು ತಪ್ಪಿಸ್ಕೊಂಡೆ ನಾನಿಲ್ಲಿಗೆ ಬಂದವ.
2: ಯಾರು ನಮ್ಮನ್ನು ನೋಡಬಾರ್ದು ಅಂತ ನಾವು ಇಲ್ಲಿಗೆ ಬಂದವರು.
1: ನಾವೀಗ ನೋಡಿದ್ವಲ್ಲ, ನೀವು ಕೂಡ ಇತ್ತೀಚೆಗೆ ಮದುವೆ ಆದವರೇನು?
2: ಹೌದು, ಮದುವೆ ಆದವರು. ಆದರೆ ಇವರು ನನ್ನ ಗಂಡ ಅಲ್ಲ, ನಾನು ಇವ್ರ ಹೆಂಡತಿ ಅಲ್ಲ. ಅಂದರೆ?
3: ನನಗೆ ಒಬ್ಬಳು ಹೆಂಡತಿ ಇದ್ದಾಳೆ ಮನೆಯಲ್ಲಿ, ಇವರಿಗೊಬ್ಬ ಗಂಡನೂ ಇದ್ದಾನೆ ಅವ್ರ ಮನೆಯಲ್ಲಿ.
1: ಹಾಗಾದರೆ ನೀವಿಬ್ಬರು ಇಲ್ಲಿ
2: ಏನೋ ಕಾರಣಕ್ಕಾಗಿ ಬಂದಿದ್ದೇವೆ. ಸೂರ್ಯ ಮುಳುಗಲಿ ಕತ್ತಲಾಗಲಿ ಅಂತ ಕಾಯ್ತಾ ಇದ್ದೇವೆ.
0: ಅಂದರೆ ಆತ್ಮಹತ್ಯೆ.
2: ನಿಮಗಿದು ಹೇಗೆ ಗೊತ್ತಾಯಿತು?
0: ನಾವು ಸೂರ್ಯ ಮುಳುಗುದನ್ನು ಕಾಯುತ್ತಿದ್ದೇವೆ, ನೀವು ಸೂರ್ಯ ಮುಳುಗುದನ್ನು ಕಾಯುತ್ತಿದ್ದೀರಿ, ಹಾಗೆ ಗೊತ್ತಾಯಿತು.
3: ನಮ್ಮೆಲ್ಲ ನೋವುಗಳನ್ನು, ಮಾನಸಿಕ ದೈಹಿಕ ನರಕ ಯಾತನೆಯನ್ನು ಒಮ್ಮೆಲೆ ದೂರ ಮಾಡುವ ಶಕ್ತಿ ಯಾರಿಗೂ ಇಲ್ಲ, ಆದರೆ ಈ ಸಮುದ್ರದ ಅಲೆಗಳಿಗೆ ಇದೆ.
1: ಎಷ್ಟು ಸರಿಯಾಗಿ ಹೇಳಿದ್ರಿ.
2: ನಂದೊಂದು ಸಲಹೆ.
3: ಏನದು?
2: ಹೇಗೂ 4 ಜನರು ಆತ್ಮಹತ್ಯೆಗಂತ ಇಲ್ಲಿಗೆ ಬಂದವರು. ಒಬ್ಬರ ಕೈ ಒಬ್ಬರು ಹಿಡಿದುಕೊಂಡು ಒಂದು ವ್ರತ ಮಾಡಿ ಯಾಕೆ ಒಮ್ಮೆಲೆ ಎಲ್ಲರೂ ಸಮುದ್ರಕ್ಕೆ ಹಾರಬಾರ್ದು?
3: ವಾಹ್, ಫ್ಯಾಂಟಾಸ್ಟಿಕ್ ಐಡಿಯಾ. ಸೂರ್ಯಾಸ್ತಮಾನಕ್ಕಿಂತಲೂ ಸುಂದರವಾದ ಆಲೋಚನೆ. ಒಂದು ಮಾಲೆಯಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದಂದ್ರೆ ವಾಹ್, ಎಂಥ ಸಂತೋಷ, ವಂಡರ್ಫುಲ್.
0: ನಮ್ಮ ನಮ್ಮ ಮನಸ್ಸಿನಲ್ಲಿರುವ ದುಃಖದಿಂದ ನಾವು 4 ಜನರು ಆತ್ಮಹತ್ಯೆಗೆಂತ ಬಂದವರು. ನಮ್ಮೆಲ್ಲರ ದುಃಖ ಚಂದವಾಗಿ ಅಳಿಸಿ ಹೋಗಬೇಕು, ಅದಕ್ಕಾಗಿ ನಾವು ಕೈ ಕೈ ಹಿಡಿದುಕೊಂಡೇ ನೀರಿಗೆ ಹಾರಬೇಕು. ಈ ಪ್ರಪಂಚದಲ್ಲಿ ಇಷ್ಟರವರೆಗೆ ಯಾರೂ ಹೀಗೆ ಮಾಡಿರ್ಲಿಕ್ಕಿಲ್ಲ.
3: 4 ಜನರು ಒಮ್ಮೆಗೆ ಆತ್ಮಹತ್ಯೆ ಮಾಡಿಕೊಳ್ಳುವುದು ಬಲಿದಾನ ಆಗ್ತದೆ. ಜಗತ್ತಿನಲ್ಲಿರುವ ಕ್ರೂರ ನಡವಳಿಕೆಗಳಿಗೆ ತಡೆ ಹಾಕುವ ಬಲಿದಾನ.
2: ಸಾಯುವ ಮೊದಲು ಏನೆಲ್ಲ ಅದ್ಭುತ ವಿಚಾರಗಳು ಮನಸ್ಸಿಗೆ ಬರ್ತವೆ ಅಲ್ವಾ?
0: ಇದೆಲ್ಲ ಸರಿ, ಆದರೆ ನಮ್ಮ ಕೈಗಳನ್ನು ಕಟ್ಟಿ ಹಾಕಬೇಕಾದ್ರೆ ಹಗ್ಗ ಬೇಕಲ್ಲ, ಅದು ಗಟ್ಟಿಯಾದ ಹಗ್ಗ. ನೈಲಾನ್ ಹಗ್ಗವಾದರೆ ಒಳ್ಳೆಯದು.
2: ನೈಲಾನ್ ಹಗ್ಗ ಕಟ್ಟಿಕೊಂಡ್ರೆ ಕೈಗೆ ಗಾಯ ಆಗ್ಬೋದು, ಅದು ಚರ್ಮವನ್ನು ಸೀಳಿಬಿಡ್ತದೆ.

0: ಸೀಳಿ ಹೋದ್ರೆ ನೋವಾಗುದಿಲ್ವೇ?
1: ಸಾಯುವವರಿಗೆ ಈ ನೋವೇನು ಅಷ್ಟು ದೊಡ್ಡದಲ್ಲ.
2: ಹಾ ನೋಡಿ, ನನ್ನ ಹ್ಯಾಂಡ್ ಬ್ಯಾಗ್ನಲ್ಲಿ ಒಂದು ಸೀರೆ ಇದೆ. ನಾನು ಯಾವಾಗಲೂ ಎಲ್ಲಿಗೆ ಹೋಗುವಾಗಲೂ ಒಂದು ಎಕ್ಸ್ಟ್ರಾ ಸೀರೆ ತೆಗೆದುಕೊಂಡು ಹೋಗ್ತೇನೆ. ಅದನ್ನು ಸೀಳಿದ್ರೆ ನಮ್ಮ ಕೈಗಳನ್ನು ಕಟ್ಟಿಕೊಳ್ಳಲು ಬೇಕಾಗುವ ಹಗ್ಗ ಆಗಬಹುದು.
3: ಓಹ್, ಅದ್ಭುತ ಆಲೋಚನೆ.
1: ಕಡೇ ಕಾಲಕ್ಕೆಯೇ ಇಂಥ ಯೋಚನೆಗಳು ಯಾಕೆ ಬರಬೇಕು?
0: ನಾವೆಷ್ಟು ಬುದ್ಧಿವಂತರು ಎಂದು ತೋರಿಸ್ಲಿಕ್ಕೆ, ದುಃಖವನ್ನು ಗೆದ್ದವರು ಎಂದು ಸೂಚಿಸ್ಲಿಕ್ಕೆ.
1: ಸರಿ ಸರಿ ಸರಿ, ಆ ಸೀರೆ ಕೊಡಿ. ನಾಲ್ಕು ತುಂಡಾಯ್ತು, ನಮಗೆ ಸಾಕು. ಈ ನಾಲ್ಕು ತುಂಡುಗಳಿಂದ ಎಂಟು ಕೈಗಳನ್ನು ಕಟ್ಟಿ ಒಂದು ಸುಂದರವಾದ ಮಾಲೆ ಮಾಡಬಹುದು.
0: ಈಗ ನಾವು ಯಾವ ಕ್ರಮದಲ್ಲಿ ನಿಲ್ಬೇಕು?
2: ಒಂದು ಗಂಡು ಒಂದು ಹೆಣ್ಣು, ಸರಿಯಾದ ಕ್ರಮ ಆದೀತು. ಅದಕ್ಕೆ ಚಂದವೂ ಇದೆ.
3: ಗಟ್ಟಿಯಾಗಿ ಕಟ್ಟಬೇಕು. ಯಾರು ಕಟ್ಟುವುದು? ನೀವು ಕಟ್ತೀರಾ?
1: ಹಾ ಹೌದು ಹೌದು ಹೌದು, ನಾನೇ ಕಟ್ತೀನಿ. ಕೊಡಿ, ನಿಮ್ಮ ಕೈ ಕೊಡಿ. ಮೊದಲು ನಿಮ್ಮೆರಡು ಕೈಗಳನ್ನು ಕಟ್ತೇನೆ. ಗಟ್ಟಿ ಆಯ್ತಾ?
0: ಸ್ವಲ್ಪ ಸಡಿಲು ಮಾಡಿ ಕಟ್ಟಿ.
1: ಅಯ್ಯೋ, ಸ್ವಲ್ಪ ಸಡಿಲು ಮಾಡಿ ಕಟ್ಟಿದ್ರೆ ತೆರೆಗಳ ಅಬ್ಬರಕ್ಕೆ ಬಿಚ್ಚಿಕೊಳ್ಳುತ್ತೆ. ಇಷ್ಟೇ ಬಿಗಿ ಆಗಿರ್ಬೇಕು. ಇನ್ನು ನಿಮ್ ಕೈ
3: ನನ್ನ ಇನ್ನೊಂದು ಕೈಗೆ ಇವ್ರ ಕೈ ಕಟ್ಟಿ.
1: ಸರಿ,
3: ಗಟ್ಟಿಯಾಗಿ ಕಟ್ಟಿ.
1: ನಿಮ್ಮಿಬ್ಬರ ಕೈಯನ್ನು ಸರಿಯಾಗಿ ಕಟ್ತೇನೆ.
3: ನಿಮ್ಗೆ ನೋವಾಗುದಿಲ್ವಲ್ಲ?
2: ಈ ನೋವು ಏನೇನು ಅಲ್ಲ, ನಾನು ಅನುಭವಿಸಿದ ನೋವಿನೆದ್ರು.
1: ಒಂದು ಎರಡು ಮೂರು, ಕಟ್ಟಿ ಆಯ್ತು. ಈ ನಾಲ್ಕು ಜನರ ಎಂಟು ಕೈಗಳ ಮಾಲೆ ಆಗಿದ್ದೇವೆ ನಾವೀಗ. ಸೂರ್ಯ ಮುಳುಗಲಿಕ್ಕೆ ಸ್ವಲ್ಪ ಸಮಯ ಮಾತ್ರ ಇದೆ. ಇನ್ನು ಮೆಲ್ಲನೆ ಸಮುದ್ರ ಆಳ ಇರುವ ಕಡೆಗೆ ನಾವೆಲ್ಲ ಹೋಗೋಣ. ಬನ್ನಿ.
0: ನಾಲ್ಕು ಜನರಿದ್ರೆ ಎಷ್ಟು ಧೈರ್ಯ ಅಲ್ವಾ?
2: ಒಮ್ಮೆ ನೀರೊಳಗೆ ಬಿದ್ದರೆ ಸಾಕಾಗಿದೆ.
3: ಸೂರ್ಯ ಮುಳುಗಿದ ಮುಳುಗಿದ, ಇನ್ನು ಹೋಗುವ. ಬೇಗ
1: ಬೇಗ
3: ಬನ್ನಿ
1: ಬನ್ನಿ
3: ಬನ್ನಿ, ಹೋಗುವ
1: ಬನ್ನಿ. ಯಾರಪ್ಪ ಯಾರಪ್ಪ ನಡುವೆ ಬಂದವರು?
4: ಮೇಲೆ ಬನ್ನಿ,
3: ಅಡ್ವಾನ್ಸ್ ಮೇಲೆ ಬನ್ನಿ. ಸಮುದ್ರ ಇರೋದು ನಿಮಗೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕಲ್ಲ. ಬನ್ನಿ ಮೇಲೆ.
1: ಹೌದು,
4: ಶಟ್ ಅಪ್, ಕೂಡ್ಲೆ ಮೇಲೆ ಬನ್ನಿ.
3: ಎಡಿಬೇಡ ಮಾರಾಯ, ನಮ್ಮಲ್ಲಿ ಒಬ್ಬರನ್ನ ಹೇಳಿದ್ರೆ ನಾಲ್ಕು ಜನಕ್ಕೂ ನೋವಾಗ್ತದೆ.
1: ಏನ್ ಇವನ್ ಕರ್ಮ, ಕೇಳೇ ಬಿಡುವ. ಒಂದೆರಡು ನಿಮಿಷ ತಡ ಆಗಬಹುದು ಅಷ್ಟೇ. ಏನಪ್ಪ
4: ಬನ್ನಿ ಮೇಲೆ. ಹಾಗೆ ಹಾಗೆ, ನೀವು ಹೆಂಗಸರು ಸೀರೆ ಸರಿ ಮಾಡ್ಕೊಳ್ಳಿ. ಮೊದಲು ನಿಮ್ ಕೈ ಕಟ್ಟದನ್ನ ತುಂಡು ಮಾಡ್ತೇನೆ. ಎಲ್ಲಿ ಕೈ ಕೊಡಿ ನೋಡುವ.
3: ನಾವು ಬೇಕೆಂದೇ ಕೈ ಕಟ್ಕೊಂಡು ಅವ್ರು ಮಾರಾಯ, ಅದನ್ನು ಬಿಡಿಸ್ಬೇಡ. ಅನ್ನೋ ದಮ್ಮ ಅಂತೀವಿ.
2: ನಮ್ಮ ನಮ್ಮಷ್ಟಕ್ಕೆ ಬಿಟ್ಟು ಬಿಡಿ ಸರ್.
1: ಕೈ ಕೊಡ್ರಿ.
0: ಈಗ ಈ ಕೈಗಂಟಿನ ನೋವು ಸ್ವಲ್ಪ ಕಡಿಮೆ ಆಯ್ತು.
1: ನೀನು ಯಾರು ಮಹಾರಾಯ? ನಮ್ಮನ್ನು ಹೆದರಿಸ್ದವ, ನಮಗೆ ಜೋರ್ ಮಾಡ್ದವ?
4: ನಾನು ಕೃಷ್ಣಪ್ಪ. ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಬರೋರನ್ನ ಬದುಕಿಸೋದು ನನ್ನ ಹಾಬಿ. ಬನ್ನಿ, ಈ ಬಿಳಿ ಹೊಯ್ಗೆ ಮೇಲೆ ಕೂತ್ಕೊಳ್ಳುವ. ಹೊಯ್ಗೆ ನೋಡಿ ಎಷ್ಟು ಶುದ್ಧವಾಗಿದೆ. ನಮ್ಮ ಮನಸ್ಸು ಕೂಡ ಅಷ್ಟೇ ಶುದ್ಧವಾಗಿರ್ಬೇಕು.
0: ಇದೆಲ್ಲ ಅರ್ಥವಿಲ್ಲದ ಮಾತು, ಇದರಿಂದ ನಮ್ ದುಃಖ ಹೋಗೋದಿಲ್ಲ.
4: ನಾನು ಅಧಿಕ ಪ್ರಸಂಗಿ ಅಂತ ತಿಳಿಬೇಡಿ. ನೀವು ಯಾಕಾಗಿ ಸಾಯ್ಲಿಕ್ಕೆ ಹೊರಟವರು?
1: ಅವರವರಿಗೆ ಅವರವರದ್ದೇ ಕಾರಣಗಳಿರ್ತವೆ.
4: ನನಗೆ ಕಾರಣಗಳು ಬೇಕಾಗಿಲ್ಲ. ನಿಮ್ಮನ್ನು ಉಳಿಸಬೇಕು ಅಂತ ಇತ್ತು, ಉಳಿಸಿದ್ದೇನೆ. ಒಂದು ಮಾತು ನೆನಪಿರಲಿ, ಹುಟ್ಟು ಸಾವುಗಳನ್ನ ನಾವೇ ನಿಶ್ಚಯ ಮಾಡಿಕೊಳ್ಳೋ ಹಾಗಿಲ್ಲ.
2: ನಿಮ್ಗೆ ಇದನ್ನೆಲ್ಲ ಯಾರು ಹೇಳಿದ್ರು?
4: ನಾನು ಸಣ್ಣವನಿರುವಾಗ ನನ್ನ ತಂದೆಯವರು ಸಮುದ್ರದ ಪಾಲಾದರು. ಮೀನು ಹಿಡೀಲಿಕ್ಕೆ ಹೋಗಿ ತೂಫಾನಿಗೆ ಸಿಕ್ಕಿ. ಆಗ ಅವರಿಗೆ ಸಣ್ಣ ಪ್ರಾಯ, ಅವರ ಹೆಣ ಇಷ್ಟು ವರ್ಷವಾದರೂ ಸಿಗಲಿಲ್ಲ. ಹೀಗೆ ಅಸ್ವಾಭಾವಿಕವಾಗಿ ಸಮುದ್ರ ಸೇರಿದ ತಂದೆಯವರಿಗೆ ಶಾಂತಿ ಸಿಕ್ಕಲಿ ಅಂತ ನಾನು ಸಮುದ್ರಕ್ಕೆ ಆಹುತಿ ಆಗೋರನ್ನೆಲ್ಲ ಉಳಿಸ್ಲಿಕ್ಕೆ ಪ್ರಯತ್ನಿಸ್ತೇನೆ. ನೀವು ನಾಲ್ಕು ಜನರಿಗೆ ನಿಮ್ಮ ನಿಮ್ಮ ಜೀವದ ಬೆಲೆ ಗೊತ್ತಿದೆಯಾ? ಗೊತ್ತಾಗಬೇಕಾದ್ರೆ ನನ್ನ ಜೊತೆ ಒಂದು ದೋಣಿ ಒಳಗೆ ಕುಳಿತುಕೊಂಡು ಸಮುದ್ರ

0: ಕೇಳಿರಿ, ಆ ತೆರೆಗಳು ಬಂದು ದೋಣಿಯನ್ನು ಬುಡ ಮೇಲೆ ಮಾಡುವಾಗ ನಿಮ್ಮ ನಿಮ್ಮ ಜೀವದ ಆತ್ಮದ ಬೆಲೆ ಗೊತ್ತಾಗ್ತದೆ. ಆಗ ಜೀವ ಉಳಿಸ್ಲಿಕ್ಕೆ ಪ್ರಾರ್ಥನೆ ಮಾಡ್ತೀರಾ, ಕೂಗ್ತೀರಾ, ಪ್ರಯತ್ನ ಮಾಡ್ತೀರಾ. ಇಂಥ ಅಮೂಲ್ಯ ಜೀವವನ್ನು ಬೇಕು ಅಂತಲೇ ಸಮುದ್ರದ ಪಾಲು ಮಾಡೋದು ಯಾಕೆ ಬೇಡ? ಬದುಕು ಕಷ್ಟ ಹೌದು, ಆದರೆ ಆ ಕಷ್ಟದಲ್ಲಿಯೂ ಸುಖ ಇದೆ. ಆ ಸುಖಕ್ಕೆ ಏನು ಬೆಲೆ ಇದೆ ಅಂತ ನಿಮಗೆ ಗೊತ್ತಿದೆಯಾ? ಇಲ್ಲ, ಗೊತ್ತಿದ್ರೆ ಇಲ್ಲಿಗ ಆತ್ಮಹತ್ಯೆಗೆ ಅಂತ ಬರ್ತಿರ್ಲಿಲ್ಲ. ಹೇಳಿ ಹೇಳಿ, ಹೋಗಿ, ಇನ್ನು ಇಲ್ಲಿ ನಿಲ್ಬೇಡಿ.
1: ಆದ್ರೆ
0: ಆದ್ರೆ ಗೀದ್ರೆ ಏನಿಲ್ಲ, ಹೋಗಿ. ಅಲ್ಲಿ ನೋಡಿ, ಪೊಲೀಸ್ ವಿಷಲ್ ಬೇರೆ ಕೇಳಿಸ್ತಾ ಇದೆ. ಓಡಿ ಓಡಿ, ಬೇಗ ಓಡಿ. ಓ, ಅಲ್ಲಿ ಒಂದು ಬಿದ್ದು ಹೋದ ಮನೆ ಇದೆ, ಅದರೊಳಗೆ ಅಡಕೊಳ್ಳಿ, ಓಡಿ. ನಾಲ್ಕು ಜನ ಎಷ್ಟು ಬೇಗ ಓಡಿಬಿಟ್ರು, ಈಗ ಕಾಣಿಸೋದೇ ಇಲ್ಲ. ಪೊಲೀಸ್ ಅಂದ್ರೆ ಮನುಷ್ಯನ ದೇಹ ಮಾತ್ರ ಅಲ್ಲ, ಆತ್ಮವೂ ಹೆದರುತ್ತೆ. ಆದರೆ ಸಮುದ್ರ ಹೆದರೋದಿಲ್ಲ.

ಬಿದ್ದು ಮಾಲೆಯಾದ ಹೂಗಳು ನಾಟಕ ಕೇಳಿದಿರಿ. ಬರೆದವರು ಬಿ ಆರ್ ನಾಗೇಶ್. ಭಾಗವಹಿಸಿದ ಕಲಾವಿದರು ಶಾಂತಾ, ಶ್ರೀಕಲಾ ಉಡುಪ, ಗೋಪಾಲಕೃಷ್ಣ, ಲಕ್ಷ್ಮಣ್ ಕುಮಾರ್ ಮೈಳೂರು, ಮರಿಯಮ್ಮ, ಸಂಧ್ಯಾ ರಮೇಶ್, ಶ್ರೀಧರ, ಡಿಜಿ ಹೆಗಡೆ, ಕೃಷ್ಣಪ್ಪ, ಶ್ರೀನಿವಾಸ್ ಪ್ರಸಾದ್. ಹಾಡಿದ ಕಲಾವಿದೆ ವಿನಯ ಸರಳಾಯ. ನಿರ್ಮಾಣ ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು. ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಚಿತ್ರದ ಗೀತೆ ಹಾಡಿದ್ದಾರೆ ಸೋನು ನಿಗಮ್. ಸಿದ್ದು ಕುಡಿಪುರ ಅವರ ಸಾಹಿತ್ಯಕ್ಕೆ ಭರತ್ ಬಿಜೆ ಅವರ ಸಂಗೀತ.

ಸೋನು ನಿಗಮ್, ಶ್ರೇಯಾ ಘೋಷಾಲ್ ಅವರ ಯುಗಳ ಸ್ವರಗಳಲ್ಲಿ ಮೈನಾ ಚಿತ್ರದ ಗೀತೆ, ಕವಿರಾಜ್ ಅವರ ಸಾಹಿತ್ಯ, ಜೆಸಿ ಗಿಫ್ಟ್ ಅವರ ಸಂಗೀತ.

ಶಿವನಂಜೇಗೌಡ ಅವರ ಸಾಹಿತ್ಯಕ್ಕೆ ಎಎಂ ನೀಲ್ ಅವರು ಸಂಗೀತ ನೀಡಿರುವ ಸನಿಹ ಚಿತ್ರದ ಗೀತೆ. ಹಾಡಿದ್ದಾರೆ ಸಾರ್ಥಕ್ ಹಾಗೂ ಅನುರಾಧ ಭಟ್.

ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 9:30 ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಜಯಶ್ರೀ ಪ್ರಸಾದ್ ಅವರ ವೀಣಾವಾದನ. 10:30 ಗೀತಚಂದ್ರಿಕೆ, ಮೆಲೋಡಿ ಟೈಮ್ಸ್,

ಆಕಾಶವಾಣಿ ಬೆಂಗಳೂರು, ಸಮಯ 10:19. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಜಯಶ್ರೀ ಪ್ರಸಾದ್ ಅವರಿಂದ ವೀಣಾ ವಾದನ.

ಇದುವರೆಗೂ ಜಯಶ್ರೀ ಪ್ರಸಾದ್ ಅವರಿಂದ ವೀಣಾವಾದನ ಕೇಳಿದಿರಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಇದು ಆಕಾಶವಾಣಿ ಬೆಂಗಳೂರು. ಸಮಯ 10:30. ಇದೀಗ ಗೀತಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಮೆಲೋಡಿ ಟೈಮ್.

ಆರಂಭದಲ್ಲಿ ಕೇಳೋಣ ಸ್ಪರ್ಶ ಚಿತ್ರದ ಗೀತೆಯನ್ನ. ಹರಿಹರನ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಎಂಎನ್ ವ್ಯಾಸರಾವ್ ಅವರದು, ಸಂಗೀತ ಹಂಸಲೇಖ ಅವರದಾಗಿದೆ.

ಇದೀಗ ಕೇಳಿ ಕಭಿ ಖುಷಿ ಕಭಿ ಗಮ್ ಚಿತ್ರದ ಗೀತೆಯನ್ನ ಕವಿತಾ ಕೃಷ್ಣಮೂರ್ತಿ, ಅಲ್ಕಾ ಯಾಜ್ಞಿಕ್ ಹಾಗೂ ಅಮಿತ್ ಕುಮಾರ್ ಅವರ ಧ್ವನಿಯಲ್ಲಿ. ಗೀತೆಗೆ ಸಾಹಿತ್ಯ ಸಮೀರ್ ಅವರದು, ಸಂಗೀತ ಜತೀನ್ ಹಾಗೂ ಲಲಿತ್.

ಗೀತಚಂದ್ರಿಕೆಯಲ್ಲಿ ಮುಂದಿನ ಗೀತೆಯಾಗಿ ಕೇಳಿ ಮುತ್ತಣ್ಣ ಚಿತ್ರದ ಗೀತೆಯನ್ನ ಚಿತ್ರ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಗೀತರಚನೆ ಹಾಗೂ ಗೀತೆಗೆ ಸಂಗೀತ ಹಂಸಲೇಖ ಅವರದು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಜೋಡಿ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ.